ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಹಗಲಿರುಳೆನ್ನದೆ ನಿನ್ನನೆ ನೆನೆಯುವೆ, ಏಳೂರ ಕಾಯನೆ ಓ ಹನುಮಂತನೇ. ಕೇಳಿ ಈ ಒಂದು ಗೀತೆಯನ್ನ.

ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ನನ್ನ ಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಯಲಗೂರ ಪುರವಾಸ ಕರುಣಾನಿಧಿಯೇ, ಏಳೂರ ಪುರವಾಸ ಭಕ್ತರ ಆಸಿರಿ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಭೂಮಿಗಿಳಿದೆ ಭಗವಂತ ಹನುಮನಾಗಿ ಬೇಡಿದೆಲ್ಲ ಕೊಡುವ ಕಲ್ಪವೃಕ್ಷವಾಗಿ ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ಮಣುಧ್ವನಿ 90.4 FM ಅಲ್ಲಿ. ಅಕಳಂಕಿತ ಓ ಹನುಮ ಕರುಣಾಕರ, ಎಂದೆಂದು ನಿನ್ನ ಹೆಸರು ಅಜರಾಮರ ಅಜರಾಮರ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ ಕಾರ್ಯಕ್ರಮದ ಮುಂದಿನ ಗೀತೆ ಯಲಗೂರ ಹನುಮನೆ ಶರಣಾದೆ ದೇವನೇ ಕರುಣಾಳು ಭಯರೋಗ ಹರನೇ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೇಳಿ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ, ಈ ಪುಣ್ಯ ಈ ಭಾಗ್ಯ ಎಷ್ಟು ಜನಗಳಿಗುಂಟು ಅರಿಯರಾರು, ನನಗೂ ನಿನಗೂ ಇರುವ

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಲೇಖಕಿ ಹವ್ಯಾಸಿ ಬರಹಗಾರ್ತಿ ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿಯವರು.
1: ಎಲ್ಲ ಆತ್ಮೀಯ ಕೇಳುಗರಿಗೆ ನಮಸ್ಕಾರಗಳು. ನಾನು ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿ. ಇವತ್ತಿನ ಚಿಂತನದ ವಿಷಯ ವ್ಯಕ್ತಿತ್ವ. ವಾತಾವರಣ ಮಂಕಾದರೇನು, ಮನಸ್ಸು ಮಂಕಾಗದಿರಲಿ, ಕೆಟ್ಟ ಕನಸು ಬಿದ್ದರೇನು, ಆಲೋಚನೆ ಶುಚಿಯಾಗಿರಲಿ, ವಾದ ವಿವಾದ ಏನೇ ಇರಲಿ, ನುಡಿ ನೇರವಾಗಿರಲಿ, ಸಾವಿರ ದುಮಾನಗಳೇ ಎದುರಾಗಲಿ, ಒಳ್ಳೆಯ ವ್ಯಕ್ತಿತ್ವ ನಮ್ಮ ನಿಮ್ಮೆಲ್ಲರದಾಗಲಿ. ಬದುಕಿನಲ್ಲಿ ವ್ಯಕ್ತಿಗಿಂತ ವ್ಯಕ್ತಿತ್ವಕ್ಕೆ ಹೆಚ್ಚು ಮಹತ್ವ. ಏಕೆಂದರೆ ಮನುಷ್ಯನಲ್ಲಿರುವ ಒಳ್ಳೆಯದು ಕೆಟ್ಟದ್ದನ್ನು ಸೂಚಿಸುವುದೇ ವ್ಯಕ್ತಿತ್ವ. ಮನುಷ್ಯನ ಬೆಳವಣಿಗೆಗೆ ಮೂಲಾಧಾರವೇ ವ್ಯಕ್ತಿತ್ವ. ಕೆಲವರು ಅಂದುಕೊಳ್ಳುತ್ತಾರೆ ಬೇರೆಯವರು ನಮಗೆ ಬಹಳಷ್ಟು ಪ್ರೀತಿ ಗೌರವಗಳಿಂದ ಕಾಣುತ್ತಿದ್ದಾರೆ ಎಂದು. ಆದರೆ ಅದು ಆ ಮನುಷ್ಯನಿಗೆ ಕೊಡುವ ಗೌರವ ಅಲ್ಲ, ಒಳ್ಳೆಯ ವ್ಯಕ್ತಿತ್ವಕ್ಕೆ, ಅವರಲ್ಲಿರುವ ಒಳ್ಳೆಯ ಗುಣಕ್ಕೆ ಕೊಡುವ ಗೌರವ ಹಾಗೂ ಘನತೆ. ಇನ್ನು ವ್ಯಕ್ತಿತ್ವ ಚಿನ್ನ ಮತ್ತು ಬೆಳ್ಳಿಗಿಂತಲೂ ಅಮೂಲ್ಯವಾದುದು. ವ್ಯಕ್ತಿತ್ವವನ್ನು ಕಳೆದುಕೊಂಡು ನಾವು ಪ್ರಪಂಚವನ್ನು ಗೆಲ್ಲಬೇಕಿಲ್ಲ. ಸ್ನೇಹಿತರೆ, ಸೌಂದರ್ಯಕ್ಕೆ ಎಂದು ಮರುಳಾಗದೆ ವ್ಯಕ್ತಿತ್ವಕ್ಕೆ ಆದ್ಯತೆ ನೀಡಬೇಕು. ಬಾಳಬೇಕಿರುವುದು ವ್ಯಕ್ತಿತ್ವದ ಜೊತೆ ಎಂಬ ವಾಸ್ತವಿಕ ಸತ್ಯದ ಅರಿವಿರಬೇಕು. ಅನ್ನ ಇದ್ದರೆ ಉಪವಾಸವಿಲ್ಲ, ಶಿಕ್ಷಣವಿದ್ದರೆ ವನವಾಸವಿಲ್ಲ. ಹಾಗೆ ಜ್ಞಾನದಿಂದ ಅಧಿಕಾರ ಸಿಗಬಹುದು, ಆದರೆ ಗೌರವ ಸಿಗಬೇಕೆಂದರೆ ವ್ಯಕ್ತಿತ್ವ ಇರಲೇಬೇಕು. ನಮ್ಮ ಹೊರರೂಪ, ಉಡುಗೆ ತೊಡುಗೆ, ಜ್ಞಾನ ತಿಳುವಳಿಕೆ, ಧೋರಣೆ, ಬುದ್ಧಿ ಚಾತುರ್ಯ, ಭಾವನೆಗಳನ್ನು ಪ್ರಕಟಿಸುವ ರೀತಿ ಸ್ವಾರ್ಥ ಪರಹಿತಕ್ಕೆ ಎಷ್ಟು ಆದ್ಯತೆ, ನೈತಿಕ ಮೌಲ್ಯಗಳು, ಪ್ರತಿಕ್ರಿಯೆಗಳು, ಜೀವನದ ಗುರಿ ಉದ್ದೇಶಗಳೆಲ್ಲ ಸೇರಿ ವ್ಯಕ್ತಿತ್ವ ಎನಿಸಿಕೊಳ್ಳುತ್ತವೆ. ವ್ಯಕ್ತಿತ್ವವು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಗುಣಲಕ್ಷಣಗಳ ರೂಪವಾಗಿದೆ. ಸ್ನೇಹಿತರೆ, ಡಾಕ್ಟರ್ ಜಿಎಸ್ ಶಿವರುದ್ರಪ್ಪನವರು ಬರೆದ ಒಂದು ಕವನ ನೆನಪಿಗೆ ಬರುತ್ತಿದೆ, ಬನ್ನಿ ಕೇಳೋಣ.

ಹಾಗೆ ವ್ಯಕ್ತಿತ್ವವನ್ನು ಎಲ್ಲಿಯೂ ಹುಡುಕದೆ ಅದು ನಮ್ಮಲ್ಲಿಯೇ ಇದೆ, ನಮ್ಮಲ್ಲಿಯೇ ಅಡಗಿದೆ ಎಂಬ ಸತ್ಯದ ಅರಿವು ನಮಗಾಗಬೇಕು. ಸ್ನೇಹಿತರೇ, ಕಲ್ಲನ್ನು ಕೆತ್ತಿದಷ್ಟು ಸಣ್ಣದಾಗುತ್ತಾ ಒಳ್ಳೆಯ ರೂಪ ಪಡೆಯುತ್ತದೆ. ಹಾಗೆ ನಮ್ಮಲ್ಲಿರುವ ಅಹಂಕಾರವನ್ನು ಕೆತ್ತಿದಷ್ಟು ನಮ್ಮ ಒಳ್ಳೆಯ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ನಮಗೆ ಸಿಗುವ ಗೌರವ ಸನ್ಮಾನಗಳಾಗಲಿ, ನಾವು ನಮಗೆ ಅಂತ ಅಥವಾ ನನ್ನದೇ ಅಥವಾ ನಾನೇ ಅಂತ ಸರ್ವತಃ ಭಾವಿಸಬಾರದು. ಇದೆಲ್ಲ ನಮ್ಮಲ್ಲಿರುವ ಒಳ್ಳೆಯ ಗುಣಗಳು ವ್ಯಕ್ತಿತ್ವಕ್ಕೆ ಅಂತ ತಿಳಿಯಬೇಕು. ಯಾವುದೇ ಹುದ್ದೆ, ಅಧಿಕಾರ, ಶ್ರೀಮಂತಿಕೆ, ಪದವಿಗಳು ಯಾವುದೂ ಶಾಶ್ವತವಲ್ಲ. ಆದರೆ ನಮ್ಮಲ್ಲಿರುವ ಸೃಜನಶೀಲ ವ್ಯಕ್ತಿತ್ವ, ಸ್ವರೂಪ ಗುಣಗಳು, ಪ್ರಾಮಾಣಿಕತೆ, ಸತ್ಯ, ನಿಷ್ಠೆ ಇವೆಲ್ಲವುಗಳು ಸದಾ ಮುತ್ತು ವಜ್ರದಂತೆ ನಮ್ಮಲ್ಲಿ ಸದಾ ಹೊಳೆಯುತ್ತಿರುತ್ತವೆ. ಸದಾ ನಮ್ಮ ವ್ಯಕ್ತಿತ್ವವು ವಜ್ರದಂತೆ ಹೊಳೆಯುತ್ತಿರಬೇಕು. ಅದಕ್ಕೆ ಬೆಲೆ ಕಟ್ಟಲಾಗದು. ವ್ಯಕ್ತಿ ಹಾಗೂ ವ್ಯಕ್ತಿತ್ವಕ್ಕೆ ಅಜಗಜಾಂತರ ವ್ಯತ್ಯಾಸವಿದೆ. ಸ್ನೇಹಿತರೆ, ವ್ಯಕ್ತಿತ್ವ ಸಲೀಲವಾಗಿ ಹರಿಯುವ, ಎಲ್ಲರೊಂದಿಗೆ ಬೆರೆಯುವ ನೀರಿನಂತಿರಬೇಕು. ಮಲಿನತೆಯನ್ನು ತೊಳೆಯುವ, ಶುಭ್ರತೆಯನ್ನು ಸೆಳೆಯುವ ನೀರಿನಂತಿರಬೇಕು.

0: ಒಳ್ಳೆಯವರ ಸಹವಾಸ ಮಾಡಬೇಕು. ನಂಬಿಕೆ ಎನ್ನುವುದನ್ನು ಉಳಿಸಿಕೊಳ್ಳಬೇಕು. ತಾಳ್ಮೆಯಿಂದ ವರ್ತಿಸಬೇಕು. ಬೇರೆಯವರ ಬಗ್ಗೆ ತಾತ್ಸಾರ ಭಾವ ತೋರಬಾರದು. ಎಲ್ಲರನ್ನೂ ಅರ್ಥೈಸಿಕೊಳ್ಳುವ ಮನೋಭಾವನೆ ಇರಬೇಕು. ಇದೆಲ್ಲವೂ ನಮ್ಮ ಸುಂದರ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ. ಸ್ನೇಹಿತರೆ, ವ್ಯಕ್ತಿತ್ವ ಹೇಗಿರಬೇಕು ಎಂದರೆ ಚಿಪ್ಪನ್ನು ಒಡೆದಾಗ ಸಿಗುವ ಶುಭ್ರವಾದ ಮುತ್ತಿನಂತಿರಬೇಕು. ವ್ಯಕ್ತಿತ್ವಕ್ಕೆ ಸ್ಥಿರತೆ, ಮಾನಸಿಕ ಮತ್ತು ದೈಹಿಕ ಹಾವಭಾವಗಳು, ನಡವಳಿಕೆಗಳು ಎಲ್ಲವನ್ನೂ ಆಧರಿಸಿರುತ್ತದೆ. ಶರೀರದ ಹೊರರೂಪ, ಉಡುಗೆ ತೊಡುಗೆ, ಜ್ಞಾನ, ತಿಳುವಳಿಕೆ, ಧೋರಣೆ ಇವೆಲ್ಲವೂ ಕೂಡ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟವುಗಳಾಗಿವೆ. ಒಳ್ಳೆಯ ವ್ಯಕ್ತಿತ್ವ ಮುಖ್ಯ ಗುಣಗಳು ಏನೆಂದರೆ ಸಂವಹನ, ಬೇರೆಯವರು ಹೇಳುವುದನ್ನು ಚೆನ್ನಾಗಿ ಕೇಳಿಸಿಕೊಳ್ಳಬೇಕು, ಪ್ರಾಮಾಣಿಕವಾಗಿ ಮಾತನಾಡುವುದು, ಎಲ್ಲದಕ್ಕೂ ಉತ್ಸಾಹ ತೋರಿಸುವುದು, ವಿಶ್ವಾಸ, ಇವು ಶ್ರೇಷ್ಠ ವ್ಯಕ್ತಿತ್ವದ ಲಕ್ಷಣಗಳು. ಹಾಗೆ ನಮ್ಮೆಲ್ಲರ ವ್ಯಕ್ತಿತ್ವ ಶುಭ್ರವಾದ ಆಕಾಶದಂತೆ, ಶುದ್ಧವಾಗಿ ಬೀಸುವ ಗಾಳಿಯಂತೆ ಮತ್ತು ಹರಿಯುವ ನೀರಿನಂತೆ ಸ್ವಚ್ಛಂದವಾಗಿರಲಿ ಎನ್ನುವುದೇ ನನ್ನ ಬಯಕೆ. ಸರ್ವೇ ಜನ ಸುಖಿನಾ ಭವಂತು.
1: ಇದುವರೆಗೂ ಕೇಳಿದಿರಿ ಚಿಂತನವನ್ನು. ಪ್ರಸ್ತುತಪಡಿಸಿದವರು ಲೇಖಕಿ ಹವ್ಯಾಸಿ ಬರಹಗಾರ್ತಿ ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿಯವರು.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು. ಓಂ.

ಶಿವಾಯ. ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ 8ನೇ ಅಧ್ಯಾಯದಲ್ಲಿ ಮೃತ್ಯುವನ್ನ ಹೇಗೆ ಎದುರಿಸಬೇಕು ಅನ್ನೋದನ್ನ ಶ್ರೀಕೃಷ್ಣ ವಿವರಿಸುತ್ತಾರೆ. ಅಂತ್ಯಕಾಲದಲ್ಲಿ ಯಾರು ನನ್ನನ್ನು ಸ್ಮರಿಸುತ್ತಾ ದೇಹವನ್ನು ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ನನ್ನಲ್ಲಿಗೆ ಬರುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ. ಅರ್ಜುನ ಕೇಳಿರುವಂತಹ ಪ್ರಶ್ನೆಗೆ ಉತ್ತರಿಸುತ್ತಾನೆ. ಸೊ ಅಂತ್ಯಕಾಲದಲ್ಲಿ ಶ್ರೀಕೃಷ್ಣನನ್ನ ಸ್ಮರಿಸಿ ವೈಕುಂಠವನ್ನ ಪ್ರಾಪ್ತಿ ಮಾಡಿಕೊಂಡಿರೋರು ಹಲವಾರು ಜನ ಇದ್ದಾರೆ. ಅವರಲ್ಲಿ ಭೀಷ್ಮ ಪಿತಾಮಹರು ಅವರು ಕೂಡ ಪ್ರಮುಖರು. ಸೊ ಭೀಷ್ಮ ಪಿತಾಮಹರು ಕೃಷ್ಣನ ಪರಮ ಭಕ್ತರಾಗಿದ್ರು. ಆದರೆ ಕೂಡ ಅವರು ಅಂದ್ರೆ ಅವರು ಪಾಂಡವರ ವಿರುದ್ಧ ಹೋರಾಡಿದ್ರಾದ್ರೆ ಕೂಡ ಕೃಷ್ಣ ದೇವೋತ್ತಮ ಪರಮ ಪುರುಷ, ಎಲ್ಲಿ ಕೃಷ್ಣನಿರುತ್ತಾನೋ ಅಲ್ಲಿ ವಿಜಯ ಖಂಡಿತವಾಗ್ಲೂ ಇದ್ದೇ ಇರುತ್ತದೆ ಅನ್ನುವಂಥದ್ದು ಭೀಷ್ಮ ಪಿತಾಮಹರಿಗೆ ಗೊತ್ತಿತ್ತು. ಜಯಸ್ತು ಪಾಂಡುಪುತ್ರಾಣಂ ಏಷೇ ಪಕ್ಷ ಜನಾರ್ದನ, ಎಲ್ಲಿ ಜನಾರ್ದನನಿರುವನೋ ಅಲ್ಲಿ ವಿಜಯ ಖಂಡಿತವಾಗ್ಲೂ ಲಭಿಸುತ್ತದೆ. ಆದ್ರೆ ಅವರು ತಮ್ಮ ಕರ್ತವ್ಯವನ್ನ ನಿರ್ವಹಿಸುವುದಕ್ಕೋಸ್ಕರ ಕೌರವರ ಪಕ್ಷದಲ್ಲಿ ಇದ್ದು ಅವರು ಯುದ್ಧವನ್ನ ಮಾಡ್ತಾ ಇದ್ರು. ಹೀಗೆ ಭೀಷ್ಮ ಪಿತಾಮಹರು ಈಗ ದೇಹವನ್ನ ತ್ಯಜಿಸ್ತಾ ಇರುವಂತಹ ಸಂದರ್ಭದಲ್ಲಿ ಪಾಂಡವರೊಡಗೂಡಿ ಕೃಷ್ಣ ಕುರುಕ್ಷೇತ್ರ ಯುದ್ಧಭೂಮಿಗೆ ಅಲ್ಲಿಗೆ ಬರುತ್ತಾರೆ ಭೀಷ್ಮ ಪಿತಾಮಹರನ್ನ ಬೀಳ್ಕೊಡೋದಕ್ಕೋಸ್ಕರ. ಸೊ ಕೃಷ್ಣನ ಪಾರ್ಥಸಾರಥಿ ರೂಪವನ್ನ ಕಣ್ತುಂಬಿಕೊಳ್ಳುತ್ತಾರೆ ಭೀಷ್ಮ ಪಿತಾಮಹರು. ಅದಾದ್ಮೇಲೆ ಪಾಂಡವರೆಲ್ಲರೂ ಅವರ ಸುತ್ತು ಒರೆದು ಕುಳಿತಿದ್ದಾರೆ. ಭೀಷ್ಮ ಪಿತಾಮಹರು ಒಂದೊಂದು ಘಟನೆಗಳನ್ನ ನೆನಪಿಸುತ್ತಾ ಹೇಳ್ತಾ ಇದ್ದಾರೆ. ಸೊ ಎಷ್ಟೆಲ್ಲ ಕಷ್ಟವನ್ನ ಪಟ್ರಿ ನೀವು ಚಿಕ್ಕವರಿದ್ದಾಗ್ಲೇ ನಿಮ್ಮ ತಂದೆಯನ್ನ ಕಳ್ಕೊಂಡ್ರಿ, ನಿಮ್ಮ ತಾಯಿ ವಿಧವೆ ತಾಯಿ ನಿಮ್ಮನ್ನ ಸಲಹಲು ಪಟ್ಟಿರುವಂತ ಕಷ್ಟಗಳು, ಅದಾದ್ಮೇಲೆ ಒಂದರ ನಂತರ ಒಂದು ನಿಮಗೆ ಸಿಕ್ಕಿರುವಂತ ತೊಂದರೆಗಳು ಅಂದ್ರೆ ಕಿರುಕುಳಗಳು ಎಲ್ಲವೂ ಕೂಡ ಶ್ರೀಕೃಷ್ಣ ನಿಮ್ಮ ಜೊತೆ ಇದ್ದಿದ್ರಿಂದನೇ ನೀವು ಎಲ್ಲವನ್ನ ಧೈರ್ಯದಿಂದ ಎದುರಿಸುವಂತಾಯಿತು ಅಂತ ಭೀಷ್ಮ ಪಿತಾಮಹರು ಹೀಗೆ ಹೇಳ್ತಾರೆ. ಅದಾದ್ಮೇಲೆ ಸೊ ನೀವು ಈ ಶ್ರೀಕೃಷ್ಣನನ್ನ ನಿಮ್ಮ ಸ್ನೇಹಿತ ಅಥವಾ ನಿಮ್ಮ ಸೋದರ ಸಂಬಂಧಿ ಅಂತ ನೀವು ತಿಳಿದುಕೊಂಡ್ರೆ, ಸೊ ನೀವು ಅವರನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಿಲ್ಲ ಅಂತೇಳಿ ಅರ್ಥ. ಕೃಷ್ಣ ಬೇರೆ ಯಾರು ಅಲ್ಲ, ಸಾಕ್ಷಾತ್ ವಿಷ್ಣು, ದೇವೋತ್ತಮ ಪರಮ ಪುರುಷ ಅಂತ ಹೇಳಿ ಭೀಷ್ಮ ಪಿತಾಮಹರು ಪಾಂಡವರಿಗೆ ಅವರು ಬೋಧನೆಯನ್ನ ನೀಡ್ತಾರೆ. ಅದಾದ್ಮೇಲೆ ಯುಧಿಷ್ಠಿರನಿಗೆ ಹೇಳುತ್ತಾರೆ, ಯುಧಿಷ್ಠಿರ ನೀನು ಚಿಂತಿಸುವ ಅವಶ್ಯಕತೆ ಇಲ್ಲ, ಸೊ ಧರ್ಮ ಯುದ್ಧದ ಅವಶ್ಯಕತೆ ಇದೆ. ಸೊ ಕೆಲವೊಂದು ಬಾರಿ ಧರ್ಮವನ್ನ ಸ್ಥಾಪಿಸಬೇಕಂತಿದ್ರೆ ಹಿಂಸೆಯ ಅವಶ್ಯಕತೆ ಕೂಡ ಇದೆ. ಆದ್ರಿಂದ ನೀನು ಚಕ್ರವರ್ತಿ ಆಗಿರುವುದು ಉಚಿತವಾಗಿಯೇ ಇದೆ. ಸೊ ನಿನ್ನ ಆಡಳಿತದಲ್ಲಿ ಇಲ್ಲಿ ರಾಮರಾಜ್ಯವಾಗಲಿದೆ, ಆದ್ರಿಂದ ನೀನು ಇದರ ಬಗ್ಗೆ ಚಿಂತಿಸುವ ಅವಶ್ಯಕತೆ ಇಲ್ಲ, ದುಃಖ ಪಡುವ ಅವಶ್ಯಕತೆ ಇಲ್ಲ. ಇದು ಕೃಷ್ಣನ ಇಚ್ಛೆ ಕೂಡ ಆಗಿತ್ತು ಧರ್ಮವನ್ನ ಸ್ಥಾಪಿಸುವಂತದ್ದು. ಅದಾದ್ಮೇಲೆ ಅರ್ಜುನ ನಂತರ ಭೀಷ್ಮ ಪಿತಾಮಹರು ಹೇಳುತ್ತಾರೆ, ಅರ್ಜುನ ಸೊ ನಿನ್ನ ಸಖನಾಗಿ ಕೃಷ್ಣ ನಿನ್ನ ಸಾರಥಿಯಾಗಿ ಸೊ ನಿನ್ನ ಜೊತೆ ಇದ್ದು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಎಲ್ಲಾ

ರೀತಿಯಲ್ಲೂ ನಿನ್ನ ರಕ್ಷಿಸಿದ, ನಿಮ್ಮೆಲ್ಲರನ್ನ ರಕ್ಷಿಸಿದ. ನಿಮಗೆ ವಿಜಯ ಕೂಡ ಶ್ರೀಕೃಷ್ಣನಿಂದನೇ ಲಭಿಸಿತು. ಅರ್ಜುನ, ನೀನು ಕೃಷ್ಣನ ಹಿಂಭಾಗವನ್ನು ಮಾತ್ರ ನೋಡಬಲ್ಲವನಾಗಿದ್ದೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ, ಯಾಕೆಂದ್ರೆ ನಿನ್ನ ಸಾರಥಿಯಾಗಿದ್ದ ಅವನು. ಆದರೆ ನಾನು ಕೃಷ್ಣನ ಮುಖಕಮಲವನ್ನ ನೋಡಿದ್ದೇನೆ. ಸೊ ಹೇಗೆ ತನ್ನ ಭಕ್ತರನ್ನ ರಕ್ಷಿಸೋದಕ್ಕೋಸ್ಕರ ಕೃಷ್ಣ ಹೂಡುತ್ತಿದ್ದ ತಂತ್ರಗಳು, ಉಪಾಯಗಳು ಇವೆಲ್ಲವನ್ನ ಕಂಡು ನಾನು ಸಂತಸ ಪಟ್ಟಿದ್ದೇನೆ. ಕೃಷ್ಣನ ಭಕ್ತವತ್ಸಲ ರೂಪ ನನಗೆ ತುಂಬಾನೇ ಒಂದು ಇಷ್ಟವಾಗಿದೆ. ಮತ್ತು ಕೃಷ್ಣನ ಅತ್ಯಾಕರ್ಷಕವಾದಂತಹ ಆ ಸಾರಥ್ಯ ರೂಪ ಮನಮೋಹಕವಾಗಿತ್ತು. ನಾನು ಬಿಡ್ತಾ ಇದ್ದಂತಹ ಬಾಣಗಳನ್ನ ಹೇಗೆ ಭಕ್ತ ತನಗೆ ಹೂವನ್ನ ಅರ್ಪಿಸಿದಾಗ ಸಂತೋಷದಿಂದ ಸ್ವೀಕರಿಸ್ತಾರೋ ಅದೇ ತರ ಕೃಷ್ಣ ನನ್ನ ಬಾಣಗಳನ್ನ ಕೂಡ ಸಂತೋಷದಿಂದ ಸ್ವೀಕರಿಸ್ತಾ ಇದ್ದಂತಹ ಆ ಸನ್ನಿವೇಶಗಳು ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಸೊ ಇಂಥ ಶ್ರೀಕೃಷ್ಣನನ್ನ ನಿಮ್ಮ ಜೊತೆ ನೀವು ಪಡೆದವರು, ನೀವೇ ಧನ್ಯರು ಅಂತ ಭೀಷ್ಮ ಪಿತಾಮರು ಹೀಗೆ ಹೇಳ್ತಾ ಕೃಷ್ಣನ ಬಗ್ಗೆ ಹೊಗಳ್ತಾ ಇರ್ತಾರೆ. ಅದಾದ್ಮೇಲೆ ಭೀಷ್ಮ ಪಿತಾಮರು ಹೀಗೆ ಹೇಳ್ತಾರೆ, ಶ್ರೀಮದ್ ಭಾಗವತಮಲ್ಲಿ ಈ ಶ್ಲೋಕ ಇದೆ. ಭೀಷ್ಮ ಪಿತಾಮರು ಹೇಗೆ ದೇಹವನ್ನ ತ್ಯಜಿಸಕ್ಕಿಂತ ಮುಂಚೆ ಭೀಷ್ಮ ಸ್ಥಿತಿ ಅಂತೇಳಿ ಶ್ರೀಕೃಷ್ಣನ ಸ್ಥಿತಿಯನ್ನ ಮಾಡಿದ್ರು ಅಂತೇಳಿ ಶ್ರೀ

ಭೀಷ್ಮ ಪಿತಾಮಹರು ಹೇಳುತ್ತಾರೆ, ಇದುವರೆಗೆ ನನ್ನ ಚಿಂತನೆ, ನನ್ನ ಭಾವನೆ, ನನ್ನ ಯೋಚನೆ ಎಲ್ಲವೂ ನಾನಾ ವಿಷಯಗಳಲ್ಲಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ನಾನಾ ವಿಷಯಗಳಲ್ಲಿ ಅದು ಮಗ್ನವಾಗಿತ್ತು. ಈಗ ಎಲ್ಲವೂ ಶ್ರೀಕೃಷ್ಣನಲ್ಲಿ ನೆಲೆಸಲಿ. ಸುಕೃಷ್ಣ ದೇವೋತ್ತಮ ಪರಮಪುರುಷ, ತಾನೇ ಸೃಷ್ಟಿಸಿರುವಂತಹ ಈ ಜಗತ್ತಿನಲ್ಲಿ ಅವರು ಇಲ್ಲಿ ಅವತರಿಸುತ್ತಾರೆ ತನ್ನ ಭಕ್ತರಿಗೆ ಸಂತಸವನ್ನ ನೀಡಲು. ಅಂತಹ ಕೃಷ್ಣನಲ್ಲಿ ನನ್ನ ಮನಸ್ಸು ನಿಲ್ಲಲಿ. ನಾನು ಈ ದೇಹವನ್ನು ತ್ಯಜಿಸ್ತಾ ಇರುವಂತಹ ಸಂದರ್ಭದಲ್ಲಿ ಬೇರೆ ಯಾವ ವಿಷಯಗಳು ನನ್ನ ಮನಸ್ಸಿಗೆ ಬಾರದೇ ಇರಲಿ ಅನ್ನುವಂತಹ ಒಂದು ಹೀಗೆ ಪ್ರಾರ್ಥನೆಯನ್ನ ಅವರು ಮಾಡ್ತಾ ಹೋಗ್ತಾರೆ. ಹೀಗೆ ಪ್ರಾರ್ಥನೆಯನ್ನ ಮಾಡ್ತಾ ಮಾಡ್ತಾ ಭೀಷ್ಮ ಪಿತಾಮಹರು ದೇಹವನ್ನು ತ್ಯಜಿಸುತ್ತಾರೆ. ಸೊ ವಾಟ್ ಅ ಗ್ಲೋರಿಯಸ್ ಡೆತ್ ಅಂತ ಹೇಳ್ತಾರೆ ಆಚಾರ್ಯರುಗಳು. ಎಂತಹ ಒಂದು ಅದ್ಭುತವಾದಂತಹ ಸಾವು. ಸಾವೆಂದರೆ ಹೀಗಿರಬೇಕು. ಸ್ವತಃ ಭಗವಾನ್ ಶ್ರೀಕೃಷ್ಣ ತನ್ನ ಭಕ್ತನನ್ನು ನೋಡಲಿಕ್ಕೆ ಬಂದಿದ್ದಾರೆ. ಸಾವಿನ ಸಂದರ್ಭದಲ್ಲಿ ಶ್ರೀಕೃಷ್ಣನನ್ನು ನೋಡುತ್ತಾ ಕೃಷ್ಣನ ಸ್ಮರಣೆಯೊಂದಿಗೆ ದೇಹವನ್ನು ತ್ಯಜಿಸಿರುವಂಥ ಭೀಷ್ಮ ಪಿತಾಮಹರು ವೈಕುಂಠ ಪ್ರಾಪ್ತಿಯನ್ನು ಮಾಡಿಕೊಂಡರು. ಸೊ ಹೀಗೆ ಅಂತ್ಯ ಕಾಲದಲ್ಲಿ ಯಾರು ನನ್ನನ್ನು ಸ್ಮರಿಸುತ್ತಾರೋ ಅವರು ನನ್ನಲ್ಲಿಗೆ ಬರುತ್ತಾರೆ, ಸಂದೇಹವೇ ಇಲ್ಲ ಅಂತ ಶ್ರೀಕೃಷ್ಣ ಆ ಭರವಸೆಯನ್ನು ಕೊಡುತ್ತಾರೆ. ಸೊ ಆದ್ದರಿಂದ ನಾವು ಯಾವ ಥರ ಸ್ಮರಣೆಯನ್ನು ಮಾಡ್ತೀವೋ ಸಾವಿನ ಸಮಯದಲ್ಲಿ ಅದೇ ಥರ ನಾವು ಮುಂದಿನ ಜನ್ಮವನ್ನು ನಾವು ಪಡೆಯುತ್ತೇವೆ, ಅಥವಾ ಭಗವಂತನ ಸ್ಮರಣೆಯನ್ನು ಮಾಡಿದರೆ ಆಧ್ಯಾತ್ಮಿಕ ಲೋಕವನ್ನು ನಾವು ಸೇರುತ್ತೇವೆ.

0: ಭಾವಿತಃ. ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ಸೊ ಯಾವ ಸ್ಮರಣೆಯೊಂದಿಗೆ, ಯಾವ ಭಾವದೊಂದಿಗೆ ನಾವು ಈ ದೇಹವನ್ನು ತ್ಯಜಿಸ್ತೇವೋ ಅದೇ ತರದ ದೇಹವನ್ನ ನಾವು ಖಂಡಿತವಾಗ್ಲೂ ಪಡೆಯುತ್ತೇವೆ. ಭರತ ಮಹಾರಾಜ ಇದಕ್ಕೊಬ್ಬ ಉತ್ತಮ ಉದಾಹರಣೆ. ಭರತ ಮಹಾರಾಜ ವಿಷ್ಣುವಿನ ಶ್ರೇಷ್ಠ ಭಕ್ತನಾಗಿರುತ್ತಾನೆ. ಭಕ್ತಿಯಲ್ಲಿ 9 ವಿಧ: ಶ್ರದ್ಧಾ, ಸಾಧು, ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಸೊ 9 ಹಂತಗಳಲ್ಲಿ 8ನೇ ಹಂತದವರೆಗೆ ಭರತ ಮಹಾರಾಜ ತಲುಪಿದ್ದ. ಭಾವ, ಇನ್ನು ಒಂದೇ ಹಂತ ಬಾಕಿ ಇತ್ತು, ಭಗವಂತನ ಅಲ್ಲಿಗೆ ಅವನು ಮರಳಿ ಹೋಗುವುದಕ್ಕೆ, ಭಗವಂತನ ಪ್ರಾಪ್ತಿಯನ್ನ ಮಾಡಿಕೊಳ್ಳೋದಕ್ಕೆ. ಭರತ ಮಹಾರಾಜನಿಗೆ ಏನನ್ಸುತ್ತೆ, ನಾನು ಈ ಸಂಸಾರದಲ್ಲಿ ಇದ್ದುಕೊಂಡು ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಾಗುವುದಿಲ್ಲ ಈ ಅಧಿಕಾರದಲ್ಲಿ ಇದ್ದುಕೊಂಡು. ಆದ್ರಿಂದ ಅವನು ತನ್ನ ಅಧಿಕಾರವನ್ನ ತನ್ನ ಮಗನಿಗೆ ವಹಿಸಿಕೊಟ್ಟು ತನ್ನ ಮನೆ, ಮಠ, ಸಂಸಾರ ಎಲ್ಲವನ್ನ ಬಿಟ್ಟು ಅವನು ಕಾಡಿಗೆ ಬರುತ್ತಾನೆ. ಕಾಡಿಗೆ ಬಂದು ನಾನು ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳುತ್ತೇನೆ ಅನ್ನುವಂತಹ ಉದ್ದೇಶದಿಂದ ಹೀಗೆ ಭರತ ಮಹಾರಾಜ ತನ್ನ ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿದ್ದಾಗ ಒಂದು ದಿನ ಒಂದು ಗರ್ಭಿಣಿ ಜಿಂಕೆಯೊಂದು ಓಡೋಡಿ ಬಂದು ಅದನ್ನ ಯಾವುದೋ ಒಂದು ಕ್ರೂರ ಮೃಗ ಅಟ್ಟಿಸಿಕೊಂಡು ಬರ್ತಾ ಇತ್ತು ಅಂತೇಳಿ ಓಡೋಡಿ ಬಂದು ಅದು ಅಲ್ಲೇ ಪುಟ್ಟ ಜಿಂಕೆ ಮರಿಯನ್ನ ಹಿಡಿದು ಸಾವನ್ನಪ್ಪುತ್ತೆ. ಆ ಪುಟ್ಟ ಜಿಂಕೆ ಮರಿಯನ್ನ ನೋಡಿರುವಂತಹ ಭರತ ಮಹಾರಾಜನಿಗೆ ಕನಿಕರ ಉಂಟಾಗಿ ಈ ಪುಟ್ಟ ಜಿಂಕೆ ಮರಿ ತನ್ನ ತಾಯಿಯನ್ನ ಕಳೆದುಕೊಂಡಿದೆ, ಇದನ್ನ ಸಾಕುವಂತಹ ಜವಾಬ್ದಾರಿ ನನ್ನ ಮೇಲಿದೆ ಅಂತೇಳಿ ಆ ಜಿಂಕೆಯ ಲಾಲನೆ ಪಾಲನೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ಹೋಮ ಮಾಡೋದಕ್ಕೆ ಅಂತ ಕುಳಿತಾಗ ಜಿಂಕೆ ಮರಿ ಪಕ್ಕದಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಸೊ ಜಿಂಕೆಗೆ ಅಂದ್ರೆ ಜಿಂಕೆ ಜೊತೆ ಯಾರು ಕಾಲ ಕಳೆಯೋದಕ್ಕೆ ಯಾರಿಲ್ಲ ಅಂತೇಳಿ ಮಾಡ್ತಾ ಇರುವಂತಹ ಹೋಮವನ್ನ ಬಿಟ್ಟು ಜಿಂಕೆಯ ಜೊತೆ ಆಟವಾಡಲು ಅವರು ಕುಳಿತುಕೊಳ್ತಾರೆ. ಸೊ ಹೀಗೆ ಜಿಂಕೆಯನ್ನ ಜಿಂಕೆಗೆ ತಿನ್ನಿಸುವುದು, ಉಣಿಸುವುದು, ಅದರ ಜೊತೆ ಆಟವಾಡುವಂಥದ್ದು, ಅದರ ಜೊತೆ ಮಲಗುವಂಥದ್ದು, ಹೀಗೆ ಕಾಲಹರಣವನ್ನ ಮಾಡ್ತಾ ಇದ್ದ ಭರತ ಮಹಾರಾಜ. ತಾನು ಕಾಡಿಗೆ ಬಂದ ಉದ್ದೇಶವನ್ನೇ ಮರೆತು ಬಿಟ್ಟ, ಜಿಂಕೆಯ ಜೊತೆ ಅನಾವಶ್ಯಕವಾದ ಬಂಧನವನ್ನ ಏರ್ಪಡಿಸಿಕೊಂಡ. ಸೊ ಈ ಜಿಂಕೆಯ ಜೊತೆ ಅನಾವಶ್ಯಕವಾದ ಬಂಧನವನ್ನ ಏರ್ಪಡಿಸಿಕೊಳ್ಳುವುದಂತೆ ಇದ್ರೆ ಭರತ ಮಹಾರಾಜ ಎಲ್ಲವನ್ನ ಬಿಟ್ಟು, ಮನೆ ಮಠವನ್ನ ಬಿಟ್ಟು ಯಾಕಾದ್ರೂ ಬರಬೇಕಾಗಿತ್ತು ಅಲ್ವಾ? ಜಿಂಕೆ ಮರಿ ತನ್ನಿಂತಾನೆ ಬೆಳೀತಾ ಇತ್ತು ಕಾಡಿನಲ್ಲಿ, ಅದಕ್ಕೆ ಯಾರ ಅವಶ್ಯಕತೆ, ಮನುಷ್ಯರ ಅವಶ್ಯಕತೆ ಇರಲಿಲ್ಲ. ಆದ್ರೆ ಸಣ್ಣ ಒಂದು ಡಿವಿಯೇಷನ್ ಇಂದಾಗಿ ಭರತ ಮಹಾರಾಜ ತನ್ನ ಗುರಿಯನ್ನೇ ಅವನು ಮರೆತು ಬಿಟ್ಟ. ಹೀಗೆ ಜಿಂಕೆಯ ಜೊತೆ ಅವನು ಪ್ರತಿದಿನ ಮಲಗ್ತಾ ಇದ್ದ. ಜಿಂಕೆ ಒಂದು ದಿನ ಬೆಳಿಗ್ಗೆ ಇದ್ದಾಗ ಜಿಂಕೆ ಕಣ್ಮರೆಯಾಗಿದೆ. ಎಲ್ಲಿ ಹೋಯ್ತು ಜಿಂಕೆ ಅಂತ ಅವನಿಗೆ ಚಿಂತೆಯಾಗುತ್ತೆ. ಹೀಗೆ ಜಿಂಕೆಯನ್ನ ಹುಡುಕ್ತಾ ಅವನು ಹೋಗ್ತಾ ಇದ್ದಾನೆ. ಹೀಗೆ ಹೋಗ್ತಾ ಇರುವಾಗ ಅವನು ಅಲ್ಲೊಂದು ಕಣಿವೆಗೆ ಬಿದ್ದು ಇನ್ನೇನು ಸಾವನ್ನಪ್ಪಬೇಕು, ಕೊನೆಯುಸಿರೆಳೆಯಬೇಕು ಅನ್ನುವಷ್ಟರಲ್ಲಿ ದುರಾದೃಷ್ಟವಶಾತ್ ಜಿಂಕೆ ಮರಿ ಅವನ ಕಣ್ಣು ಮುಂದೆ ಬಂದು ನಿಲ್ಲುತ್ತೆ. ಸೊ ಜಿಂಕೆಯ ಸ್ಮರಣೆಯೊಂದಿಗೆ ಜಿಂಕೆಯನ್ನ ನೋಡಿಕೊಂಡು ದೇಹವನ್ನು ತ್ಯಜಿಸಿರುವಂತ ಭರತ ಮಹಾರಾಜ ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟುತ್ತಾನೆ. ಒಂದು ಬಾರಿ ಮನುಷ್ಯ ಜನ್ಮ ಪಡೆದರೆ ಮತ್ತೆ ಮನುಷ್ಯ ಜನ್ಮವೇ ಸಿಗುತ್ತೆ ಅನ್ನುವಂಥದ್ದು ನಿಜವಲ್ಲ. ನಮ್ಮ ಶಾಸ್ತ್ರ ಅದಕ್ಕೆ ಸಮ್ಮತಿಸುವುದಿಲ್ಲ. ನಮ್ಮ ಶಾಸ್ತ್ರ ಹೇಳುತ್ತೆ, ಯಾವ ಸ್ಮರಣೆಯೊಂದಿಗೆ ನೀನು ದೇಹವನ್ನು ತ್ಯಜಿಸ್ತೀಯೋ ಅದೇ ತರದ ದೇಹವನ್ನ ನೀನು ಪಡೆಯುತ್ತೀಯ ಅಂತೇಳಿ. ಭರತ ಮಹಾರಾಜ ಜಿಂಕೆಯಾಗಿ ಹುಟ್ಟಿದ. ಆ ಜಿಂಕೆಯಾಗಿ ಅವನು ಹುಟ್ಟಿದಾಗ ದೇವರ ಕೃಪೆಯಿಂದ ಅವನಿಗೆ ಮತ್ತೆ ತಾನು ಭಕ್ತನಾಗಿದ್ದೆ ಹಿಂದಿನ ಜನ್ಮದಲ್ಲಿ ಅನ್ನುವಂತ ಸ್ಮರಣೆ ಬರುತ್ತೆ. ಮತ್ತೆ ಭರತ ಮಹಾರಾಜ ಹೇಗೆ ಅವನು ಭರತ ಮಹಾರಾಜ ಜಿಂಕೆಯಾಗಿದ್ದಾಗ ಆ ಜಿಂಕೆ ಹೇಗೆ ಅದಕ್ಕೆ ಸ್ಮರಣೆ ಬಂದು ಅದು ಭಕ್ತರ ಸಂಘದಲ್ಲಿ ಕಾಲ ಕಳೆದು ಮತ್ತೆ ಜಡಭರತನಾಗಿ ಹುಟ್ಟಿ ಭಕ್ತಿಯನ್ನ ಮುಂದುವರಿಸಿ ಭಗವದ್ಧಾಮವನ್ನ ಪ್ರಾಪ್ತಿ ಮಾಡಿಕೊಂಡ. ಸೊ ಇಲ್ಲಿ ಯಾವ ಸ್ಮರಣೆಯೊಂದಿಗೆ ದೇಹವನ್ನ ತ್ಯಜಿಸ್ತೀವೋ ಅದೇ ತರದ ದೇಹವನ್ನ ನಾವು ಮುಂದಿನ ಜನ್ಮದಲ್ಲಿ ಪಡೆಯುತ್ತೇವೆ. ಆದ್ರಿಂದ ಸೊ ನಾವು ಯಾವ ಸ್ಮರಣೆಯನ್ನ ಮಾಡಬೇಕು ಅಂತ ಆಯ್ಕೆ ಮಾಡುವಂಥದ್ದು ನಮ್ಮ ಕೈಯಲ್ಲಿ ಇದೆ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: नेते यांची आज पुण्यतिथी. अशोक मांकड भारतीय क्रिकेटपटू यांची पुण्यतिथी आजच. निराद चौधरी बंगाली साहित्यिक साहित्य अकॅडमी पुरस्कार प्राप्त यांची पुण्यतिथी आजच्याच दिवशी. बाळ गंगाधर टिळक लोकमान्य यांची पुण्यतिथी आजच आहे. या होत्या आजच्या पुण्यतिथीने. यासोबत मनीषा निरोप घेते, उद्या पुन्हा येईनच, पण तोपर्यंत तुम्ही ऐकत राहा गणधोनी 90.4 FM KLE कणसू. नमस्कार
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ನಮಗಾಗಿ ಕಾನೂನು ಕಾರ್ಯಕ್ರಮ, 12:30 to 1:00 ಅಡುಗೆ ಅರಮನೆ, ಮಹಿಳಾ ವೇದಿಕೆಯಲ್ಲಿ 1:30 to 2:00 ಆರೋಗ್ಯಧನ ಸಂಪದ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೆಎಲ್ಇ ಚಿತ್ರಮಾಲಾ, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:00

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: KLE ವಿಶ್ವವಿದ್ಯಾಲಯ KLE ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ KLE ಕನ್ವೆನ್ಷನ್ ಸೆಂಟರ್, 300-seater ಹಾಲ್, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪ ಅವರು ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಕುರಿತು ಮಾತನಾಡಿದ್ದು ಹೀಗೆ.
1: ಕೆಲವು ಜನರನ್ನ ನೋಡಿದ ತಕ್ಷಣ ನಮ್ಮಲ್ಲಿ ಒಂದು ಜೀವನ ಉತ್ಸಾಹ ಉಕ್ಕುತ್ತೆ, ಏನಾದರೂ ಸಾಧಿಸಬೇಕು ಅಂತ ಅನಿಸುತ್ತೆ. ಡಾಕ್ಟರ್ ಪ್ರಭಾಕರ್ ಕೋರೆಯವರ ಜೀವನ ಯಾತ್ರೆ ಇದಕ್ಕೊಂದು ಅದ್ಭುತ ಉದಾಹರಣೆ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಯ ಸಪ್ತರ್ಷಿಗಳು ಭದ್ರ ಬುನಾದಿ ಹಾಕಿದ್ರು. ಬೆರಳೆಣಿಕೆಯಷ್ಟು ವಿದ್ಯಾಸಂಸ್ಥೆಗಳಿಂದ ಆರಂಭಗೊಂಡ ಕೆಎಲ್ಇ ಸಂಸ್ಥೆ ಇಂದು ಏಷ್ಯಾ ಖಂಡದಲ್ಲೇ ಮುಂಚೂಣಿಯಲ್ಲಿರುವ ಸಂಸ್ಥೆಯಾಗಿ ಬೆಳೆಯುವುದಕ್ಕೆ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಅಮಿತೋತ್ಸಾಹ ಕಾರಣ ಎಂಬುದರಲ್ಲಿ ಎರಡು ಮಾತಿಲ್ಲ. ಬಹಳ ಮುಖ್ಯವಾಗಿ 2400 ಹಾಸಿಗಳ ಬೆಳಗಾವಿಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಫ್ರೀ ವಾರ್ಡ್ ಸ್ಥಾಪಿಸಿ ಬಡವರ ಪಾಲಿನ ದೇವರೆನಿಸಿದ್ದಾರೆ. ಅತ್ಯಾಧುನಿಕ ಚಿಂತನೆಗಳು, ಸೌಲಭ್ಯಗಳು, ತಜ್ಞ ಸಿಬ್ಬಂದಿಯಿಂದ ಕೂಡಿದ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ವಿದೇಶಗಳಿಂದಲೂ ಬೇಡಿಕೆ ಪಡೆದು ಬೆಳಗಾವಿನಿಗೆ ಭೂಷಣಪ್ರಾಯವಾಗಿದೆ. ಡಾಕ್ಟರ್ ಪ್ರಭಾಕರ್ ಕೋರೆಯವರ ಅಧಿಕಾರ ಅವಧಿಯನ್ನು ಸಂಸ್ಥೆಯ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕು ಅನ್ನೋ ಮಾತನ್ನು ಎಲ್ಲರೂ ಹೇಳ್ತಾ ಇದ್ದಾರೆ. ಡಾಕ್ಟರ್ ಕೋರೆ ಕೇವಲ ಕೆಎಲ್ಇ ಸಂಸ್ಥೆಯ ಚೇರ್ಮನ್ ಅಲ್ಲ, 10ರಂತೆ 11ರವರಲ್ಲ, ಕೆಎಲ್ಇ ಸಂಸ್ಥಾಪಕರು ಶಿಕ್ಷಣ ದೇವಾಲಯ ನಿರ್ಮಿಸಿದರೆ ಡಾಕ್ಟರ್ ಪ್ರಭಾಕರ್ ಕೋರೆಯವರು ಆ ದೇವಾಲಯಕ್ಕೆ ಚಿನ್ನದ ಕಳಸ ಇಟ್ಟಂಥವರು. ಡಾಕ್ಟರ್ ಕೋರೆ ಇತಿಹಾಸದ ಭಾಗವಾಗದೆ ಹೊಸ ಇತಿಹಾಸ ಬರೆದು ಕರ್ನಾಟಕದ ಶೈಕ್ಷಣಿಕ ಹಾಗೂ ಸಹಕಾರ ಕ್ಷೇತ್ರದಲ್ಲಿ ಬೆಳಗುತ್ತಿದ್ದಾರೆ. ಒಂದು ರೀತಿ ಹೇಳಬೇಕಾದ್ರೆ ಇವರು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ. ಅವರ ಆಡಳಿತ ಅನುಭವದಿಂದ ಮುಂಬೈ ಕರ್ನಾಟಕ ಭಾಗದಲ್ಲಿ ಕೆಎಲ್ಇ ಸಂಸ್ಥೆ ಸರ್ಕಾರಗಳಿಗೆ ಮಾಡಲಾಗದ ಕೆಲಸಗಳನ್ನ ಅದು ಮಾಡ್ತಾ ಇದೆ. ನನ್ನ ಮತ್ತು ಕೋರೆಯವರ ಸಂಬಂಧ ರಾಜಕೀಯಕ್ಕೂ ಮೀರಿದ್ದು. ಬೆಳಗಾವಿನಲ್ಲಿ ಮೊತ್ತ ಮೊದಲ ಬಾರಿಗೆ ವಿಧಾನಮಂಡಲದ ಅಧಿವೇಶನ ಎಲ್ಲಿ ನಡೆಸಬೇಕು ಅಂತ ವಿಚಾರಿಸುತ್ತಿದ್ದಾಗ ತಕ್ಷಣಕ್ಕೆ ಮುಂದೆ ಬಂದವರು ಡಾಕ್ಟರ್ ಪ್ರಭಾಕರ್ ಕೋರೆಯವರು. ಕೆಎಲ್ಇ ಸಂಸ್ಥೆ ಆಡಳಿತ ಭವನ JNMC ಆವರಣವನ್ನು ಅಧಿವೇಶನಕ್ಕೆ ಕೊಟ್ಟು ವಿದ್ಯಾರ್ಥಿಗಳಿಗೆ ರಜಾ ನೀಡಿ ಹಾಸ್ಟೆಲ್ಗಳನ್ನು ಬಿಟ್ಟುಕೊಟ್ಟು ಹಾಗೂ ಇಡೀ ಕೆಎಲ್ಇ ಶಿಕ್ಷಣ ಸಂಸ್ಥೆ ಸಿಬ್ಬಂದಿಗಳನ್ನು ಅಧಿವೇಶನದಲ್ಲಿ ಕಾರ್ಯಪ್ರವೃತ್ತ ಆಗುವಂಥ ಯೋಚನೆ ಮಾಡಿ ಅವರನ್ನ ಕೆಲಸಕ್ಕೆ ಹಚ್ಚಿದ್ರು. ಅವರ ರಾಜ್ಯಾಭಿಮಾನಕ್ಕೆ ಸಾಕ್ಷಿ ಹಾಗೂ ವಿಶ್ವವಿಖ್ಯಾತ ಕನ್ನಡ ಸಮ್ಮೇಳನಕ್ಕೆ ಅವರು ನೀಡಿದ ಸಹಕಾರವನ್ನು ಸರ್ಕಾರ ಯಾವತ್ತೂ ಮರೆಯುವುದಿಲ್ಲ. ಡಾಕ್ಟರ್ ಕೋರೆಯವರಿಗೆ ಪಕ್ಷಾತೀತವಾಗಿ ಮಿತ್ರರಿದ್ದಾರೆ, ಜಾತ್ಯಾತೀತವಾಗಿ ಅಭಿಮಾನಿಗಳಿದ್ದಾರೆ ಹಾಗೂ ಧರ್ಮಾತೀತರಾಗಿ ಹಿತೈಷಿಗಳಿದ್ದಾರೆ ಎಂಬುದರಲ್ಲಿ ಅನುಮಾನ ಇಲ್ಲ. ಎಲ್ಲರಿಗೂ ಸಲ್ಲುವ ಅವರ ವ್ಯಕ್ತಿತ್ವ ಹಳ್ಳಿಗಳಿವಂತಂದಲ್ಲ. ಇವರಿದ್ದಲ್ಲಿ ಯಶಸ್ಸು ಕಟ್ಟಿಟ್ಟ ಬುದ್ಧಿ. ಇವ್ರನ್ನ ಬಿಟ್ಟು ಉತ್ತರ ಕರ್ನಾಟಕದಲ್ಲಿ ಯಾರಾದರೂ ಏನಾದರೂ ಬೃಹತ್ ಆದುದನ್ನು ಅಸಾಧ್ಯವಾದನ್ನು ಸಾಧಿಸಬೇಕಾದರೆ ಅದು ಸಾಧ್ಯವಾಗದು. ಅಂತ ತಾಕತ್ತಿನ ಮನುಷ್ಯ ಡಾಕ್ಟರ್ ಪ್ರಭಾಕರ್ ಕೋರೆ. ಡಾಕ್ಟರ್ ಪ್ರಭಾಕರ್ ಕೋರೆಯವರನ್ನ ಸಮನ್ವಯತೆಯ ವ್ಯಕ್ತಿತ್ವ, ವೀರಶೈವ ಲಿಂಗಾಯತ ಏಕಸಂಘವಾಗಿ ಏಕಶಕ್ತಿಯಾಗಿ ಸಂಘಟಿತವಾಗಬೇಕೆನ್ನುವ ವ್ಯಕ್ತಿತ್ವ, ಸಮಾಜಕ್ಕೆ ಇನ್ನೂ ಹೆಚ್ಚಿನ ಸೌಲಭ್ಯಗಳು ಲಭಿಸಬೇಕೆಂದು ಮನೋಧರ್ಮ ಅವರದು. ಅವರು ಭತ್ತದ ಒಂದು ಉತ್ಸಾಹ ನಮ್ಮೆಲ್ಲರಿಗೂ ಒಂದು ಆದರ್ಶ. ಡಾಕ್ಟರ್ ಕೋರೆ ಬರೀ ಕೆಎಲ್ಇ ಸಂಸ್ಥೆಯನ್ನು ಉತ್ತುಂಗಕ್ಕೆ ಕೊಂಡೊಯ್ಯಲ್ಲ, ಅವರು ಸಹಕಾರಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಕ್ಕರೆ ಉದ್ದಿಮೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ತೋರಿಸಿದ್ದಾರೆ. ಎಲ್ಲರನ್ನು ಗೌರವದಿಂದ ಕಾಣುವ ಅವರ ಈ ಭಾಗದ ರೈತರು ಬಡವರ ಕಣ್ಮಣಿಯಾಗಿದ್ದಾರೆ. ಕೆಎಲ್ಇ ಸಂಸ್ಥೆ ಇಂದು ಬಾನೆತ್ತರಕ್ಕೆ ಹಾರುತ್ತಿದೆ. ಡಾಕ್ಟರ್ ಕೋರೆಯವರಿಂದ ಇನ್ನೂ ಹೆಚ್ಚಿನದನ್ನು ಜನ ನಿರೀಕ್ಷಿಸ್ತಾ ಇದ್ದಾರೆ. ಕೆಎಲ್ಇ ಸಂಸ್ಥೆಯಿಂದ ಬಡವರಿಗೆ ಉಚಿತ ಆರೋಗ್ಯ ಹಾಗೂ ಶೈಕ್ಷಣಿಕ ಸೌಲಭ್ಯಗಳು ದೊರೆಯುವಂತಹ ಹಾರೈಸುತ್ತಾ ಶುಭಾಶಯ ಕೊಳ್ಳುತ್ತಾ ಇವರು ಶತಾಯುಷವಾಗಿ ಬಾಳಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ವಂದನೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ.

0: शिक्षण, आरोग्य आणि समाजसेवेची उज्ज्वल परंपरा जपणारे लाखो विद्यार्थ्यांचे प्रेरणास्थान केली विश्वविद्यालयाचे कुलाधिपती पद्मश्री डॉक्टर प्रभाकर कोरे यांना केली वेणुधोनी 90.4 FM कडून 79 व्या वाढदिवसानिमित्त हार्दिक शुभेच्छा.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0838255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ ಜೋಶಿಯವರು ಡಾಕ್ಟರ್ ಪ್ರಭಾಕರ್ ಕೋರೆಯವರ ಕುರಿತು ಮಾತನಾಡಿದ್ದು ಹೀಗೆ.
1: ಸಂಸ್ಕೃತದಲ್ಲಿ ಒಂದು ಅತ್ಯಂತ ಉತ್ತಮವಾದಂತಹ ಸುಭಾಷಿತ ಇದೆ, ಮನಸ್ಸಿ ವಚಸಿ ಕಾಯೇ ಪುಣ್ಯ ಪಿಯೂಷ ಪೂರ್ಣಾಹ ತ್ರಿಭುವನಂ ಉಪಕಾರ ಶ್ರೇಣಬಿ ಪ್ರಣಯಂತಹ ಪರಗುಣ ಪರಾಣಂ ಪರತಿಕೃತತ್ಯ ನಿತ್ಯ ನಿಜ ಹೃದಯ ವಿಕಸತಿ ಸಂತಿ ಸಂತಹ ಕಿಯಂತಹ ಅಂತೇಳಿ ಒಂದು ಅತ್ಯುತ್ತಮವಾದ ಶ್ಲೋಕ ಇದೆ. ಈ ಶ್ಲೋಕದ ಜಿಸ್ಟ್ ಹೇಳಬೇಕು ಅಂತಂದರೆ ನಿಜವಾದ ಸತ್ಪುರುಷರು ಯಾರು ಅನ್ನುವಂಥದ್ದು ಈ ಶ್ಲೋಕದ ವಿವರಣೆ. ಮಾತಿನಲ್ಲಿ, ಕೃತಿಯಲ್ಲಿ, ಮನಸ್ಸಿನಲ್ಲಿ ಯಾರು ಏಕರೂಪರಾಗಿರುತ್ತಾರೋ ಅವರು ಮಹಾತ್ಮರು, ಅವರು ಸತ್ಪುರುಷರು ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಒಂದು, ಕೃತಿಯಲ್ಲಿ ಬೇರೊಂದು, ಹಾಗೂ ಬೇರೆ ಬೇರೆ ರೂಪದಲ್ಲಿ ಮತ್ತೊಂದು ಯಾರಿರ್ತಾರೋ ಅವ್ರನ್ನ ದುರಾತ್ಮರು ಅಂತ. ಕಾಯ ವಾಚ ಮನಸ್ಸ, ಯಾರು ಕಾರ್ಯದಲ್ಲಿ ಏಕಾಗ್ರತವಾಗಿರುತ್ತಾರೋ ಅವರ ಕಾರ್ಯ ಸಿದ್ಧಿ ಆಗುತ್ತದೆ ಅನ್ನುವಂಥದ್ದು. ಈ ಕೊನೆಯ ಮಾತು ಏನಿದೆ ಆ ಮಾತು, ಯಾರು ಮನಸ್ಸು ಮತ್ತು ಕಾಯ ವಾಕ ಮನಸ್ಸು ಯಾವ ಕಾರ್ಯದಲ್ಲಿ ಏಕಾಗ್ರವಾಗಿರುತ್ತದೆಯೋ ಆ ಕಾರ್ಯವು ಸಿದ್ಧಿ ಅನ್ನೋದಕ್ಕೆ ಸನ್ಮಾನ್ಯ ಪ್ರಭಾಕರ್ ಕೋರೆಯವರು ಒಂದು ಉದಾಹರಣೆ ಅಂತ ನಾನು ಭಾವಿಸಿದ್ದೇನೆ. ಸದಾಕಾಲಕ್ಕೂ ಸುಮಾರು 12 ವರ್ಷಗಳ ಕಾಲ ನಾನು ಪ್ರಭಾಕರ್ ಕೋರೆಯವರು ಪಾರ್ಲಿಮೆಂಟ್ನಲ್ಲಿ ಒಟ್ಟಿಗೆ ಇದ್ದೆ. ಯಾವುದೇ ಸಂದರ್ಭದ ಬಂದರೂ ಸಹಿತ ಪ್ರಭಾಕರ್ ಕೋರೆಯವರು ಕೆಎಲ್ಇ ಸಂಸ್ಥೆಯ ಬಗ್ಗೆನೇ ಹೇಳ್ತಾ ಇದ್ರು. ಕೆಎಲ್ಇ ಸಂಸ್ಥೆ ನಮ್ಮ ಜನ, ನಮ್ಮ ಜನಕ್ಕೆ ರಿಸರ್ವೇಷನ್ ಕೊಡಬೇಕು, ಜಾತಿ ಮತ ಪಂಥವನ್ನು ನೋಡಲಾರದೆ, ಹೆಸರಿಗೆ ವಿದ್ಯಾರ್ಥಿ ಲಿಂಗಾಯಿತ ಅಭಿವೃದ್ಧಿ ಅಂತಿದ್ರೂ ಸಹಿತ ಎಲ್ಲ ವರ್ಗದ ಜನರಿಗೆ ಅವರು ತಮ್ಮ ಈ ಸಂಸ್ಥೆಯಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಇದರ ಜೊತೆಗೆ ಕೇವಲ 1984ರಲ್ಲಿ 34 ಸಂಸ್ಥೆಗಳೊಂದಿಗೆ ಪ್ರಾರಂಭ ಮಾಡಿದಂಥ ಈ ಸಂಸ್ಥೆ 290 ಸಂಸ್ಥೆಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು, ಅದು ಇಲ್ಲಿನ ದೂರದ ದಿಲ್ಲಿಯಿಂದ ಹಿಡ್ಕೊಂಡು ದುಬೈದವರೆಗೆ ಎಲ್ಲಾದರೂ ಸ್ಕೂಲು ಕಾಲೇಜುಗಳು ಕನ್ನಡದ ಧ್ವನಿ ಎಲ್ಲಾದರೂ ಕೇಳ್ತಾ ಇದ್ರೆ ಅದು ದೂರದ ದಿಲ್ಲಿ ಇರಲಿ ದುಬೈ ಇರಲಿ, ಅದು ಕೆಎಲ್ಇ ಸಂಸ್ಥೆಯ ಸ್ಕೂಲಿನಲ್ಲಿ, ಕೆಎಲ್ಇ ಸಂಸ್ಥೆಯ ಕಾಲೇಜಿನಲ್ಲಿ ಕೇಳ್ತದೆ. ಆ ಕೆಲಸವನ್ನು ಮಾಡಿದಂಥವರು ಶ್ರೀ ಪ್ರಭಾಕರ್ ಕೋರೆಯವರು. ಇಂತಹ ಅನೇಕ, ನಾನು ಒಂದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಅನೇಕರು, ಹಿಂದಿನ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಅನಂತಕುಮಾರ್ ಅವರು, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು, ಸುಧಾಮೂರ್ತಿಯವರು, ಅನೇಕರು ಕೆಎಲ್ಇ ಸಂಸ್ಥೆ ಕಾಲೇಜಲ್ಲಿ ಕಲ್ತಿದ್ದಾರೆ. ಆ ಕಾಲದಲ್ಲಿ 70, 80, 60 ಬಹುತೇಕ ಕೆಎಲ್ಇ ಸಂಸ್ಥೆ ಕಾಲೇಜುಗಳಲ್ಲಿ ಇರಲಿಲ್ಲ ಅಂದರೆ, ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಆ ಭಾಗದಲ್ಲಿ ನಾವು ಗ್ರಾಜ್ಯುಯೇಟ್ ಆಗ್ತಾ ಇದ್ವೋ ಎಲ್ಲೋ, ನಾವು ಕಾಲೇಜ್ ಎಜುಕೇಷನ್ ಸಿಗ್ತಾ ಇತ್ತು ಎಲ್ಲೋ ಅನ್ನುವಂಥದ್ದು ಸಂಶಯ ಇದೆ. ಯಾಕಂದರೆ ಕೆಎಲ್ಇ ಸಂಸ್ಥೆಯ ಕಾಲೇಜ್ ಬಿಟ್ಟರೆ ಇನ್ನು ಯಾವ ಕಾಲೇಜುಗಳು ಆ ಸಂದರ್ಭದಲ್ಲಿ ಇರ್ತಾ ಇರದಂಥ ಸಂದರ್ಭದಲ್ಲಿ ಅನೇಕರಿಗೆ ಒಂದು ರೀತಿಯ ವಿದ್ಯಾದಾನ ಮಾಡುವುದರ ಮೂಲಕ ಅನ್ನದಾನವನ್ನು ಮಾಡಿದಂಥ ಕೀರ್ತಿ ಅದು ಕೆಎಲ್ಇ ಸಂಸ್ಥೆಗೆ ಮತ್ತು ಪ್ರಭಾಕರ್ ಕೋರೆ ಅವರಿಗೆ ಸಲ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅನೇಕ ರೀತಿಯ ಹೋರಾಟವನ್ನು ಮಾಡ್ತಾ ಕನ್ನಡ ಭಾಷೆಗಾಗಿ ಬೆಳವಣಿಗೆಗೆ ಶ್ರಮಿಸಿದ್ದಾರೆ ಮತ್ತು ಯಾವಾಗಲೂ ಕ್ವಾಲಿಟಿಗೆ ಎಂದೂ ಕಾಂಪ್ರಮೈಸ್ ಮಾಡಿಕೊಂಡಿಲ್ಲ. ಈಗ ಹುಬ್ಬಳ್ಳಿಯಲ್ಲಿ ದೊಡ್ಡದಾದಂಥ ಆಸ್ಪತ್ರೆಯನ್ನು ಕಟ್ಟಿಸ್ತಾ ಇದ್ದಾರೆ. ನಾನು ಬೇಗ ಬೇಗ ಮುಗಿಸ್ರಿ ಅಂತ ನಾನು ಆಗ್ರಹ ಮಾಡ್ತಾ ಇರ್ತೇನೆ. ನಾನು ಬೇಗ ಮುಗಿಸ್ತೇನೆ, ಆದರೆ ನೀವು ಭಾಳ ಗಡಬಡಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಭಾಳ ಒತ್ತಾಯ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಾನು ಯಾವುದೇ ಕಾರಣಕ್ಕೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಸದಾಕಾಲಕ್ಕೂ ಪ್ರಭಾಕರ್ ಕೋರೆಯವರು ಹೇಳ್ತಾ ಇರ್ತಾರೆ. ಅಂಥ ಪ್ರಭಾಕರ್ ಕೋರೆಯವರು ಅತ್ಯಂತ ನಿಗರ್ವಿ ಮನುಷ್ಯ ಒಬ್ಬ. ಇಷ್ಟು ದೊಡ್ಡ ಸಂಸ್ಥೆ, 3 MP, 1 MLC, ಈ ಎಲ್ಲ ಸಂಗತಿಗಳನ್ನು ಹೊಂದಿಯೂ ಸಹಿತ ಯಾರು ದೊಡ್ಡವರಿರ್ತಾರೆ ಅವರು ದೊಡ್ಡವ್ರ ಜೊತೆಗೆ ದೊಡ್ಡವರಂಗೆ, ಸಣ್ಣವ್ರ ಜೊತೆಗೆ ಸಣ್ಣವ್ರ ಜೊತೆಗೆ, ಯುವಕರ ಜೊತೆಗೆ ಯುವಕರಂಗೆ ಇರುವಂಥದ್ದು ಅವರೊಂದು ವಿಶೇಷತೆ. ಅವರಿಗೆ 70 ಆದಾಗ ನಾವು ಪಾರ್ಲಿಮೆಂಟ್ ಸೆಂಟ್ರಲ್ ಹಾಲ್ದಲ್ಲಿ ನಾವು ಅವರಿಗೆ ಕಾಡಿದ್ವಿ, ಸ್ವಲ್ಪ ಚೇಷ್ಟೆ ಮಾಡಿದ್ವಿ. ಕೋರೆ ಸಾಹೇಬ್ರೆ, ನಿಮಗೆ ವಯಸ್ಸಾಯ್ತು ಅಂತ ಹೇಳಿ ಕೋರೆಯವರು ಹೇಳಿದರು. ನನಗೆ ಏಜ್ 70 ಆಗಿದೆ, ಆದ್ರೆ ವಯಸ್ಸಾಗಿದೆ ಅಂತ ಹೇಳಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ, ಸರ್ಟಿಫಿಕೇಟ್ ಕೊಡೋರು ನೀವಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಈ ರೀತಿ ಸದಾಕಾಲಕ್ಕೂ ಹಾಸ್ಯ ಪ್ರಜ್ಞೆಯನ್ನು ತುಂಬಿಸಿಕೊಂಡು ಯಾವತ್ತೂ ಸಹಿತ ತಮ್ಮ ಹಾಸ್ಯ ಪ್ರಜ್ಞೆಯನ್ನು ಬಿಡಲಾರದೆ ಎಲ್ಲರ ಜೊತೆಗೆ ಅತ್ಯಂತ ಸ್ನೇಹಪೂರ್ಣವಾಗಿ, ನಾನು ಇಲ್ಲೊಂದು ಕೆಎಲ್ಇ ಆಸ್ಪತ್ರೆಗೆ ಬಂದಿದ್ದೆ, ಏನ್ರಿ ಕೋರೆ ಸಾಹೇಬ್ರ ನಿಮ್ಮ ಹೆಸರಲ್ಲಿ ಆಸ್ಪತ್ರೆ ಇಲ್ಲದಲ್ಲ ಅಂತ ನಾನು ಕೇಳಿದೆ. ಆವಾಗೂ ಸಹಿತ ಅವರ ಹಾಸ್ಯ ಪ್ರಜ್ಞೆ ಹೇಗಿತ್ತು ಅಂತಂದ್ರೆ, ಜೋಶಿಯವರ ಈ ಆಸ್ಪತ್ರೆಗೆ ಹೆಸರಿಡ್ಲಿಕ್ಕೆ ಒಂದು ವಿಶಿಷ್ಟ ಕಾರಣ ಅದ ಅಂತ ಹೇಳಿದೆ. ನಾನು ಹೇಳಿದ ಏನು ಅಂತ, ನನಗೆ ಗುಂಡು ಹೊಡೆದಿದ್ದಿರಲ್ಲ, ಇವರೆಲ್ಲ ನಮ್ಮ ಕೆಎಲ್ಇ ಸಂಸ್ಥೆಯ ನಿರ್ದೇಶಕರು, ನಾ ಸಾಯ್ತೀನಿ ಅಂಥೇಳಿ ನನ್ನ ಸ್ಮರಣಾರ್ಥವಾಗಿ ಹೆಸರಿಟ್ಟರು, ಆದರೆ ನಾ ಇವ್ರನ್ನೆಲ್ಲ ಮೀರಿ ನಾನು ಮೃತ್ಯುಂಜಯನಾಗಿ ಗೆದ್ದು ಬಂದೆ ಅನ್ನುವಂಥ ಮಾತನ್ನು ಹೇಳಿದರು. ಓ, ಇದು ಅವರ ಒಂದು ಹಾಸ್ಯ ಪ್ರಜ್ಞೆಗೆ ಹಿಡಿದಂಥ ಒಂದು ಕೈಗನ್ನಡಿ ಅಂತ ನಾನು ಭಾವಿಸ್ತೇನೆ. ಅಭಿಮಾನದಿಂದ ಹೆಸರಿಟ್ಟಿದ್ದರು ಕೆಎಲ್ಇ ಸಂಸ್ಥೆಯವರು, ಹಂಗೇನು ವಿಚಾರ ಮಾಡಿರಲಿಲ್ಲ ಉಳಿದವರು, ಆದರೆ ಇವರ ಒಂದು ಹಾಸ್ಯ ಪ್ರಜ್ಞೆ ಯಾವ ರೀತಿ ಇತ್ತು ಅನ್ನುವಂಥದ್ದು ಅತ್ಯಂತ ಮಹತ್ವದ್ದು. ಅನೇಕರಿಗೆ ಫ್ರೀ ಎಜುಕೇಷನ್ ಕೊಡೋದ್ರ ಮೂಲಕ ಇವತ್ತು ಅವರ ಬಗ್ಗೆ ಒಂದೇ ಮಾತನ್ನು ಹೇಳೋದಾದರೆ, ಸಂಸ್ಥೆ ಕ್ವಾಲಿಟಿ ವಿಷಯದಲ್ಲಿರ್ಬೋದು, ಸಂಸ್ಥೆ ಇಂಟ್ರೆಸ್ಟ್ದ ವಿಷಯದಲ್ಲಿರ್ಬೋದು ಅತ್ಯಂತ ಕಠೋರವಾಗಿರ್ತಾರೆ. ಅಷ್ಟೇ ಬಡವರಿಗೆ ಫ್ರೀ ಕನ್ಸೆಷನ್ ಕೊಡಂದಾಗ ನನ್ನ ಅವರ ಸ್ನೇಹ ಆದ ನಂತರ ಅಂತೂ ಅನೇಕರಿಗೆ ನಾವು ಫ್ರೀ ಅನೇಕರಿಗೆ ಕನ್ಸೆಷನ್ದಲ್ಲಿ ಎಜುಕೇಷನ್ ಕೊಡಿಸಿದ್ದೀವಿ. ಆದರೆ ಯಾವುದೇ ರೀತಿಯಾದಂಥ ಸಂಸ್ಥೆ ವಿಷಯದ ಬಂದಾಗ ಎಷ್ಟು ಕಠೋರ ಇರ್ತಾರೆ, ಅದೇ ರೀತಿ ವಜ್ರಾದಪಿ ಕಠೋರಾಣಿ ಮೃದುನಿ ಕುಸುಮಾದಪಿ ಅಂತಿದ್ರೆ ಅದಕ್ಕೆ ಕೋರೆ ಅವರೊಂದು ಉದಾಹರಣೆ ಅಂತ ನಾನು ಭಾವಿಸಿದ್ದೇನೆ. ಈಗ ಅವರು ಹಾಸ್ಯ ಮಾಡ್ತಾ ಇದ್ರು ಅನೇಕರು, ನಾನು ಮಾಡ್ತಾ ಇದ್ದೆ, ಏನ್ರಿ ಎಲ್ಲರೂ ದುಡ್ಡು ಕಾಸು ಕೊಯ್ನು ಬಂಗಾರ ಬೆಳ್ಳಿ ಇಟ್ಟು ಅವರು ತುಲಾಭಾರವನ್ನು ಎಲ್ಲರೂ ಮಾಡಿಕೊಂಡ್ರೆ ನೀವು ಪುಸ್ತಕ ಇಟ್ಕೊಂಡು ಮಾಡ್ಕೊಂಡ್ರಲ್ಲ ಅಂತ. ಬೊಮ್ಮಾಯಿಯವರಂದ್ರು ನೀವು ಅಲ್ಲೇ ಲೈಬ್ರರಿ ಅಂತಂದು ಮತ್ತು ಲೈಬ್ರರಿಗೆ ಕೊಡೋರೇನು ಅಂತಂದ್ರು. ಆದರೆ ಪ್ರಭಾಕರ್ ಕೋರೆಯವರ ವೈಶಿಷ್ಟ್ಯ ಅವರು ವಿದ್ಯಾದಾನವನ್ನು, ವಿದ್ಯೆ ಎಂದೊಂದು ದಾನವನ್ನಾಗಿ ಅವರು ಅವರು ಜೀವನದ ವೃತವಾಗಿ ತೆಗೆದುಕೊಂಡಿರೋದ್ರಿಂದ ಅವರು ಇವತ್ತು ಈ ಒಂದು ಪುಸ್ತಕದ ಮೂಲಕ ಮಾಡಿದ್ದಾರೆ ಎಂದು ನಾನು ಭಾವಿಸಿದ್ದೇನೆ. ಮತ್ತು ಅನೇಕರು ಇವತ್ತು ನಮ್ಮ ಪದ್ಧತಿಗಳನ್ನು, ನಮ್ಮ ರೀತಿ ನೀತಿಗಳನ್ನು ಹಾಸ್ಯ ಮಾಡುವಂಥವರು ಅನೇಕರಿದ್ದಾರೆ. ನಮ್ಮ ಭಾರತೀಯ ಪದ್ಧತಿ, ಭಾರತೀಯ ಪರಂಪರೆಗಳನ್ನು, ಹಿಂದೂ ಪರಂಪರೆಗಳನ್ನು ಸೆಕ್ಯುಲರ್ ವಿಷಯ ಇಟ್ಟುಕೊಂಡು ಅಸಹ್ಯ ಮಾಡುವಂಥವ್ರು ಇದ್ದಾರೆ. ಆದರೆ ಈ ತುಲಾಭಾರದಲ್ಲಿ ಒಂದು ಸಂದೇಶದೆ ಅನ್ನುವಂಥ ಸಂಗತಿಯನ್ನು ನಾವು ನೆನಪಿಟ್ಟುಕೋಬೇಕು. ತುಲಾಭಾರದ ಸಂದೇಶ ಏನು? ನಾವು ಒಂದು ಪಗಡಿಯಲ್ಲಿ ಕೂತಾಗ ಆ ಪಗಡಿ ಕೆಳಗಿಳಿತದೆ. ಈ ಕಡೆ ನಾವು ಗಳಿಸಿದ್ದನ್ನು ಜೀವನ ಪೂರ್ತಿ ಹಾಕಬೇಕು ಅಂತೇನು ಹೇಳ್ತೀವಿ, ಅದು ಹಾಕಿದಾಗ ಹಾಕಿದಂಗ ಒಂದು ಪಗಡಿ ಕೆಳಗೆ ಹೋಗ್ತದೆ. ಯಾರು ನಾವು ಕೂತ್ಕೊಂಡಂಥ ಪಗಡಿ ಮೇಲೆ ಹೋಗ್ತದೆ. ಇದರ ಅರ್ಥ ಏನು ಅಂತಂದ್ರೆ 60 ವರ್ಷಕ್ಕೆ 75 ವರ್ಷಕ್ಕೆ ನಿನಗೆ ಇವತ್ತು ನೀನು ಈ ಭೂಮಿಯ ಮೇಲೆ ನೀನು ತಾತ್ಕಾಲಿಕ, ನಿನಗೆ ಈಗ ಇನ್ನು ಮುಂದೆ 60 ವರ್ಷದ ನಂತರ, ಸಂವತ್ಸರ ತಿರುಗಿದ ನಂತರ, 70 ವರ್ಷದ ಭೀಮರಥದ ಶಾಂತಿಯ ನಂತರ ನೀನು ಮುಂದೆ ಸಮಾಜಮುಖಿಯಾಗಿ ಬದುಕಬೇಕು. ನೀನು ಗಳಿಸಿದ್ದು ಇಲ್ಲೇ ಉಳಿತದೆ, ಕೆಳಗೆ ಹೋಗ್ತದೆ. ಆ ನಾವು ಗಳಿಸಿದ್ದೇನು ಹಾಕ್ತೀವಲ್ಲ ಆ ಪಗಡಿ ಕೆಳಗೆ ಹೋಗ್ತದೆ, ನಾವು ಕೂತಂಥ ಪಗಡಿ ಮ್ಯಾಲೆ ಹೋಗ್ತದೆ. ನೀನು ಮ್ಯಾಲೆ ಹೋಗವನಿದ್ದಿ, ಈಗ ಇನ್ನು ಬರುವ 20-25 ವರ್ಷ 30 ವರ್ಷ ಪ್ರಭಾಕರ್ ಕೋರೆಯವರು ಅಥವಾ ಯಾರೇ ಇರಲಿ, ಅವರು ಬರುವ ವರ್ಷಗಳಲ್ಲಿ ನಮ್ಮ ಜೀವನವನ್ನು ಇನ್ನೂ ಸಹಿತ ಸಮಾಜಮುಖಿಯಾಗಿ ಮಾಡಬೇಕು ಅನ್ನುವಂಥದ್ದೇ ಈ ಸಂದೇಶ ಇರುವುದು ತುಲಾಭಾರದಲ್ಲಿ ಅಂತ ನಾನು ಭಾವಿಸಿದ್ದೇನೆ. ಅಂಥ ತುಲಾಭಾರನೂ ಇವತ್ತು ಪುಸ್ತಕದ ರೂಪದಲ್ಲಿ ನಡೆದಿದೆ. ಆ ಒಂದು ಹಿನ್ನೆಲೆಯಲ್ಲಿ ನಾನು ಇಷ್ಟ ಹೇಳ್ತೀನಿ, ಈ ಸಂದರ್ಭದಲ್ಲಿ ಯಾವುದೇ ಸವಾಲನ್ನು ಕೊಟ್ಟರು ಸ್ವೀಕಾರ ಮಾಡುವಂಥ ಒಂದು ಸ್ವಭಾವ ಪ್ರಧಾನಮಂತ್ರಿಗಳನ್ನು ನಾನು ಇಲ್ಲಿ ಕೆಎಲ್ಇ ಸಂಸ್ಥೆಗೆ ಕರ್ಕೊಂಬಂದಿದ್ದೆ. ಅವಾಗ ಪ್ರಧಾನಮಂತ್ರಿಗಳೊಂದು ಸವಾಲು ಹಾಕಿದರು, ನೀವು ಒಲಿಂಪಿಕ್ಸ್ಗೆ ಕನಿಷ್ಠ ಪಕ್ಷ 4 ಜನರನ್ನು ತಯಾರು ಮಾಡಬೇಕು ಅಂಥೇಳಿ. ಪ್ರಭಾಕರ್ ಕೋರೆಯವರು ಅದನ್ನು ಬೆನ್ನು ಹತ್ತಿ ತಯಾರು ಮಾಡ್ತಾ ಇದ್ದಾರೆ. ನನಗೆ ವಿಶ್ವಾಸ ಇದೆ ಒಲಿಂಪಿಕ್ಸ್ದಲ್ಲಿ ಪ್ರಧಾನಮಂತ್ರಿ ಮೋದಿಯವರ ಪ್ರೇರಣೆಯಿಂದ, ಕೋರೆ ಅವರ ಪರಿಶ್ರಮದಿಂದ ಒಲಿಂಪಿಕ್ಗೆ ಯಾರಾದರೂ ಒಬ್ಬರಿಂದ ಹೋಗೇ ಹೋಗ್ತಾರೆ, ಪದಕವನ್ನು ಗೆದ್ದು ತರ್ತಾರೆ ಅನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಕೋರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೀನಿ. ಕನಿಷ್ಠ ಪಕ್ಷ ಕೋರೆ ಅವರೇ, ನಾನು 100 ವರ್ಷ ಅಂತ ಅಷ್ಟೇ ಹೇಳೋದಿಲ್ಲ, ಮಿನಿಮಮ್ 100 ಇಯರ್ಸ್, ಜೀವೇ ಶರದಾ ಶತಮ್ ಅನ್ನುವಂಥ ಮಾತನ್ನು ಹಿರಿಯರು ಹೇಳ್ತಾರೆ. ಹಾಗೆ ಕನಿಷ್ಠ 100 ವರ್ಷಗಳ ಕಾಲ ಬಾಳಿ ನಮ್ಮೆಲ್ಲರಿಗೂ ಸದಾಕಾಲಕ್ಕೂ ಮಾರ್ಗದರ್ಶನ ಮಾಡ್ತಾ ಇರ್ರಿ. ನಿಮ್ಮ ಈ ಒಂದು ಏನು ರಥಯಾತ್ರೆ ನಡೆದಿದೆ, ಶಿಕ್ಷಣ ಜಾತ್ರೆ ನಡೆದಿದೆ. ಆ ಜಾತ್ರೆ ಅತ್ಯಂತ ಯಶಸ್ವಿಯಾಗಲಿ, ಮುಂದವೂ ಕೂಡ ಹೀಗೆ ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ, ನೀವು ಇಡೀ ಜಗತ್ತಿನಲ್ಲಿ, ಮುಂದೆ US ದೇಶವನ್ನು ಹಿಡ್ಕೊಂಡು ಅಲ್ಲಿಯೂ ಸಹಿತ KLE ಸಂಸ್ಥೆ ಕಾಲಿಡುವಂತೆ ಮಾಡಬೇಕು, ತಳವೂರುವಂತೆ ಮಾಡಬೇಕು ಅಂತ ಶಕ್ತಿ ಪರಮಾತ್ಮ ನಿಮಗೆ ನಿಮ್ಮ ಎಲ್ಲ ಟೀಮ್ಗೂ ಕೊಡಲಿ ಅಂತ ಹಾರೈಸ್ತಾ ಶುಭವಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೆಎಲ್ಇ ಸಂಸ್ಥೆಯ ವಿದ್ಯಾರ್ಥಿಯಾದಂತಹ ಶ್ರೀ ಬಸವರಾಜ ಬೊಮ್ಮಾಯಿಯವರು ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಕುರಿತು ಮಾತನಾಡಿರುವುದು ಹೀಗೆ.
1: ಪ್ರಭಾಕರ್ ಕೋರೆ ಅವರ ನಡೆದ ಬಂದ ದಾರಿಯನ್ನು ನಾವು ಗಮನಿಸಿದಾಗ ಅವರು ಸಣ್ಣ ವಯಸ್ಸಿನಲ್ಲಿ ಸೊಸೈಟಿಯ ನಿರ್ದೇಶಕ ಮಂಡಳಿ ಸದಸ್ಯರಾದರು, ಮುಂದೆ ಚೇರ್ಮನ್ರಾಗಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ 10 ಹಲವಾರು ಸವಾಲುಗಳನ್ನು ಸೊಸೈಟಿ ಎದುರಿಸ್ತಾ ಇತ್ತು. ಅವರು ಚೇರ್ಮನ್ರಾಗ ಪೂರ್ವದಲ್ಲಿ ಕೆಎಲ್ಇ ಸೊಸೈಟಿ ಮತ್ತು ಇತರ ಶಿಕ್ಷಣ ಸಂಸ್ಥೆಗಳನ್ನು ನ್ಯಾಷನಲೈಸ್ ಮಾಡಬೇಕು ಅನ್ನುವಂಥ ವಾತಾವರಣ ಇತ್ತು. ಅಂಥ ಕಾರ್ಮೋಡದ ವಾತಾವರಣವನ್ನು ನಿಭಾಯಿಸಿ ಬರುವಂಥ ದಿನಗಳಲ್ಲಿ ಇರುವಂಥ ಸವಾಲುಗಳನ್ನೆಲ್ಲ ಎದುರಿಸಿ ಕೆಎಲ್ಇ ಸೊಸೈಟಿಯ ಪ್ರಗತಿಯನ್ನು ಮುನ್ನಡೆಸೋದು ಅಷ್ಟು ಸುಲಭ ಇರಲಿಲ್ಲ. ಆದರೆ ಪ್ರಭಾಕರ್ ಕೋರೆಯವರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿರುವಂಥದ್ದು ಇವತ್ತು ಕೆಎಲ್ಇ ಸೊಸೈಟಿ ಇಷ್ಟು ಬೆಳೆಯೋದಕ್ಕೆ ಕಾರಣ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಹಲವಾರು ಟೀಕೆಗಳು, ಹಲವಾರು ಅವಮಾನದ ಮಾತುಗಳು, ಕೋರ್ಟ್ ಕೇಸ್ಗಳು, ಕೆಲಸ ಮಾಡೋಕ್ಕೆ ಅವಕಾಶ ಇಲ್ಲದಿರುವಂಥ ಒಂದು ಸನ್ನಿವೇಶವನ್ನು ಒಡೆದಾಗಲೂ ಕೂಡ ಅವೆಲ್ಲವನ್ನು ಕೂಡ ದಿಟ್ಟತನದಿಂದ ಎದುರಿಸಿ ಬುದ್ಧಿಶಕ್ತಿಯಿಂದ ಕೆಎಲ್ಇ ಸೊಸೈಟಿಯನ್ನು ಇವತ್ತು ಸರ್ವ ಸ್ವತಂತ್ರವಾಗಿರುವಂಥ ಒಂದು ದೊಡ್ಡ ಯೂನಿವರ್ಸಿಟಿಯಾಗಿ ಪರಿವರ್ತನೆ ಮಾಡಿರುವಂಥ ಮಟ್ಟಕ್ಕೆ ಸನ್ಮಾನ್ಯ ಪ್ರಭಾಕರ್ ಕೋರೆಯವರು ಬೆಳೆಸಿದರು. ಅವರು ಬಹುತೇಕವಾಗಿ ನನಗನ್ನಿಸ್ತಾ ಇದೆ ಈ ಸೊಸೈಟಿ ಕಟ್ಟೋದಕ್ಕೆ ಎಷ್ಟು ಶ್ರಮ ವಹಿಸಿದ್ದಾರೆ, ಎಷ್ಟು ಸಮಯವನ್ನು ಬಳಕೆ ಮಾಡಿದ್ದಾರೆ, ಅಷ್ಟೇ ಶ್ರಮ ಮತ್ತು ಸಮಯವನ್ನು ರಾಜಕೀಯ ರಂಗಕ್ಕೆ ಕೊಟ್ಟಿದ್ರೆ ಅವರು ಬಹಳ ದೊಡ್ಡ ನಾಯಕರಾಗ್ತಿದ್ರು. ಆದರೆ ಅವ್ರಿಗೆ ಗೊತ್ತಿದೆ, ನಮ್ಮ ಭಾಗದ ಜನ, ವಿಶೇಷವಾಗಿ ಬಡವರು, ಗ್ರಾಮೀಣ ಪ್ರದೇಶದ ಜನರಿಗೆ ಶಿಕ್ಷಣ ಕೊಡುವುದು ಬಹಳ ಮುಖ್ಯ. ಅಮೂಲ್ಯಗ್ರಹವಾಗಿರುವಂಥ ಬದಲಾವಣೆಯನ್ನು ತರಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ. ನಾನೊಬ್ಬ ನಾಯಕನಾಗೋದಕ್ಕಿಂತ ಹಲವಾರು ನಾಯಕರನ್ನ ಬೆಳೆಸೋಣ ಅಂತ ಹೇಳಿ ಕೆಎಲ್ಇ ಸೊಸೈಟಿಗೆ ತಮ್ಮ ರಾಜಕೀಯ ಜೀವನದ ಶ್ರೇಯೋಭಿವೃದ್ಧಿಯನ್ನು ತ್ಯಾಗ ಮಾಡಿ ಇವತ್ತು ಕೆಎಲ್ಇ ಸೊಸೈಟಿಯನ್ನು ಕಟ್ಟಿದ್ದಾರೆ ಬಂಧುಗಳೇ. ಇದನ್ನು ನಾವೆಲ್ಲರೂ ಸೇರಿ ಅರ್ಥ ಮಾಡ್ಕೋಬೇಕಾಗ್ತದೆ. ನಾನು ಹೇಳಿದಂತೆ ನಾವೆಲ್ಲರೂ ಕೂಡ ಈ ಭಾಗದ ನಾಯಕರು ಕೆಎಲ್ಇ ಸೊಸೈಟಿಯ ವಿದ್ಯಾರ್ಥಿಗಳು, ನಾವೆಂದು ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ. ಸ್ವತಂತ್ರ ಪೂರ್ವ, ಸ್ವತಂತ್ರ ನಂತರ ದಿನಗಳಲ್ಲಿ ಕೆಎಲ್ಇ ಸೊಸೈಟಿ ಇಷ್ಟು ದೊಡ್ಡ ಪ್ರಮಾಣದ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದಿದ್ದರೆ, ದಾನಿಗಳು ದಾನವನ್ನು ಕೊಡದಿದ್ದರೆ ಬಹುತೇಕವಾಗಿ ಶಿಕ್ಷಣ ಈ ಭಾಗದಲ್ಲಿ, ಮುಂಬೈ ಕರ್ನಾಟಕ ಭಾಗದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇರಲಿಲ್ಲ. ಯಾವ ಕೆಲಸ ಸರ್ಕಾರ ಮಾಡಬೇಕಾಗಿತ್ತೋ ಅದನ್ನು ಇವತ್ತು ಕೆಎಲ್ಇ ಸೊಸೈಟಿ ಮಾಡಿದೆ. ಕೆಎಲ್ಇ ಸೊಸೈಟಿ ಇನ್ನು ಎರಡು ಬಹಳ ಮಹತ್ವದ ಕೆಲಸವನ್ನು ಮಾಡಿದೆ. ಕೆಎಲ್ಇ ಸೊಸೈಟಿ ಬೆಳೆದಂಗೆ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ, ಹೈದರಾಬಾದ್, ಕರ್ನಾಟಕ ಇತ್ಯಾದಿಗಳಲ್ಲಿ ಅಲ್ಲಿನೂ ಶಿಕ್ಷಣ ಸಂಸ್ಥೆಗಳು ಹುಟ್ಟಿಕೊಂಡು, ಇದನ್ನು ನೋಡಿ ಹುಟ್ಟಿಕೊಂಡು ಇದರ ಮಾರ್ಗದಲ್ಲಿ ಮುನ್ನಡೆದು ಅವು ಕೂಡ ಬೃಹತ್ ಆಕಾರದಲ್ಲಿ ಇವತ್ತು ಬೆಳೆದಿದ್ದಾವೆ. ಆ ಭಾಗದ ಬಡವರಿಗೆ ಇವತ್ತು ಶಿಕ್ಷಣ, ಜಾತಿ ಮತ ಪಂಗ್ತ ನೋಡ್ದೇನೆ ಇವತ್ತು ಆ ಒಂದು ಶಿಕ್ಷಣವನ್ನು ಆ ಭಾಗದಲ್ಲಿ ಕೊಡ್ತಾ ಇದೆ. ಇದು ಕೆಎಲ್ಇ ಸೊಸೈಟಿಯಿಂದ ಪ್ರೇರಣೆ ಪಡೆದಂಥದ್ದು. ಎರಡನೇದಾಗಿ, ಈ ಭಾಗದಲ್ಲಿ 10 ಹಲವಾರು ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿ ಅದನ್ನು ನಡೆಸೋಕ್ಕೆ ಸಾಧ್ಯ ಇಲ್ಲದಿರುವಂಥ ಹಲವಾರು ಸಂಸ್ಥೆಗಳನ್ನು ಮುಚ್ಚಿ ಹೋಗಬೇಕು, ವಿದ್ಯಾರ್ಥಿಗಳಿಗೆ ಮನೆ ಕಳಿಸಬೇಕು, ಕಟ್ಟಡ ಇಲ್ಲ ಅಂಥ ಶಿಕ್ಷಣ ಸಂಸ್ಥೆಗಳು ಏನಾದರೂ ಪ್ರಸಂಗ ಬಂದರೆ ಅದಕ್ಕೆ ಆಶ್ರಯ ಯಾರಪ್ಪ ಅಂದರೆ ಕೆಎಲ್ಇ ಸೊಸೈಟಿ. ಅವರು ಬಂದು ನೇರವಾಗಿ ಇವತ್ತು ಕೆಎಲ್ಇ ಸೊಸೈಟಿಗೆ ಹೇಳ್ತಾರೆ, ನಮ್ಮ ಸಂಸ್ಥೆ ತಗೊಳ್ರಿ, ನಮ್ಗೆ ನಡೆಸೋಕೆ ಆಗ್ತಾಯಿಲ್ಲ, ಇದನ್ನು ದಯವಿಟ್ಟು ನೀವು ನಡೆಸ್ರಿ, ಚೆನ್ನಾಗಿ ನಡೆಸ್ತೀರಿ ಅಂಥೇಳಿ ಅಂಥ ಎಲ್ಲ ಸೊಸೈಟಿಗಳನ್ನು, ಅಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದುಕೊಂಡು ಈ ಭಾಗದಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಅವರು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಪ್ರಭಾಕರ್ ಕೋರೆ ಅವರಿಗೆ ಸದಾ ಹೊಸತನ ಮಾಡುವಂಥ ಒಂದು ಹುರುಪು ಹುಮ್ಮಸ್ಸು. ಜಗತ್ತಿನಲ್ಲಿ ಏನಾದರೂ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸದಿದ್ರೆ ಅದು ನಮ್ಮ ಕೇಲಿ ಸೊಸೈಟಿಗೆ ಬರಬೇಕು, ನಮ್ಮ ಶಾಲೆಗಳಿಗೆ ಬರಬೇಕು, ನಮ್ಮ ಕಾಲೇಜ್ಗಳಿಗೆ ಬರಬೇಕು. ಮೆಡಿಕಲ್ ಫೀಲ್ಡಲ್ಲಿ ಹೊಸ ತಂತ್ರಜ್ಞಾನ ಬಂದಿದ್ದರೆ ಅದು ನಮ್ಮ ಆಸ್ಪತ್ರೆಗೆ ಬರಬೇಕು, ಕೇಲಿ ಸೊಸೈಟಿಗೆ ಬರಬೇಕು. ಅಗ್ರಿಕಲ್ಚರಲ್ಲಿ ಏನೋ ಹೊಸದು ಬಂದರೆ ಅವ್ರ ಅಗ್ರಿಕಲ್ಚರ್ ಕಾಲೇಜ್ನಲ್ಲಿ ಅದು ತರಬೇಕು. ಸದಾಕಾಲ ಹೊಸತನವನ್ನು ಹುಡುಕುವಂಥ ಹವ್ಯಾಸ ಇವತ್ತು ಯಾರಿಗಾದರೂ ಇದ್ದರೆ ಅದು ಪ್ರಭಾಕರ್ ಕೋರೆ ಅವರಿಗೆ ಅಂತ ನಾನು ಹೇಳಕ್ಕೆ ಇಚ್ಛಪಟ್ಟೆ. ಆದ್ದರಿಂದನೇ ಇದು ಪ್ರಗತಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ 10 ಹಲವಾರು ಸಂಸ್ಥೆಗಳನ್ನು ತೆಗೆದಿದ್ದಾರೆ. ಅಲ್ಲಿಯ ಯಾವ ಸಂಸ್ಥೆಗಿಂತ ಕಡಿಮೆ ಸ್ಟ್ಯಾಂಡರ್ಡ್ ಇದೆ ಇವತ್ತು ಅಲ್ಲಿ ಶಿಕ್ಷಣ ಸಂಸ್ಥೆ ನಡೀತಾ ಇದೆ. ಭಾಳ ಜನ ನಮ್ಮ ಹತ್ರ ಬರ್ತಾರೆ, ಕೆ ಎಲ್ ಇ ಸೊಸೈಟಿ ನಿಮ್ಮದು ಚೇರ್ಮನ್ರಿಗೆ ಹೇಳ್ರಿ ಸೀಟ್ ಕೊಡಿಸ್ರಿ ಅಂತ. ಅವ್ರಿಗೇನು ಗೊತ್ತು, ಇವರು ಸರಳವಾಗಿ ನಮ್ಗೆ ಸೀಟ್ ಕೊಡೋದಿಲ್ಲ ಅಂತ. ಏನಾರು ಕೇಳಿದ್ರೆ ನಂದೇನಪ್ಪ ಸೊಸೈಟಿದು ಅಂತ. ಇನ್ನೊಂದು, ಪ್ರಭಾಕರ್ ಕೋರೆ ಅವರು ಏನಾರು ಒಂದು ಆಸ್ತಿ ಇಡಬೇಕಾದ್ರೆ ನಮ್ಗೆ ಹೇಳ್ತಾರೆ, ನೋಡಪ್ಪ ನಿಮ್ಮ ಊರಾಗ ಹಿಂಗೆ ಆಸ್ತಿ ಐತಿ ಅದನ್ನೇನಾರು ಕಡಿಮೆ ಮಾಡಿಸ್ಕೊಡು ಅಂತ. ಏಯ್ ನಿಮ್ಗೇನು ಕಮ್ಮಾಗೈತ್ರಿ ಅಂತಂದ್ರೆ, ನನಗಲ್ಲಪ್ಪ ಸೊಸೈಟಿಗೆ ಅಂತ. ಹಿಂಗೆ ಪೈ ಪೈ ಪೈ ಜೋಡಿಸಿ ಸೊಸೈಟಿಯನ್ನು ಕಟ್ಟಿದ್ದಾರೆ. ನಿಷ್ಠುರಾಗೋದು ಬಹಳ ಮುಖ್ಯ. ಅಂಥ ಸ್ಥಾನದಲ್ಲಿ ನಿಷ್ಠುರಾಗಲಿಲ್ಲ ಅಂದ್ರೆ ಸೊಸೈಟಿ ಬೆಳೆಯೋದಿಲ್ಲ. ನಮ್ಮಂಥವ್ರ ಕೈಯಾಗಿ ಸಿಗ್ತಂದ್ರೆ ಹಾಂ ನೀನು ತಗೋ ನೀನು ತಗೋ ಸಮಾಧಾನ ಇರು ಅಂತ ಹೇಳಿ ಎಲ್ಲರಿಗಿಂತ ದೊಡ್ಡ ದಾನ ಸಮಾಧಾನ ಮಾಡಿ ಸೊಸೈಟಿ ಕೊನೆಗೆ ಎಲ್ಲಿಗೆ ಬಂತು ಸಂಘ ಅಂದ್ರೆ ಅಲ್ಲಿಗೆ ಬರ್ತದೆ. ಭಾಳ ಅದ್ಭುತವಾಗಿ ಕಟ್ಟಿದ್ದಾರೆ, ಆಧುನಿಕವಾಗಿ ಕಟ್ಟಿದ್ದಾರೆ. 21ನೇ ಶತಮಾನಕ್ಕೆ ಏನು ಬೇಕು ಕಟ್ಟಿದ್ದಾರೆ. ಸಪ್ತ ಋಷಿಗಳು 20ನೇ ಶತಮಾನದಲ್ಲಿ ಏನು ಕನಸನ್ನು ಕಂಡಿದ್ರು ನೋಡಿ. 21ನೇ ಶತಮಾನ ಜ್ಞಾನದ ಶತಮಾನ ಈಗಾಗಿದೆ, ಆದರೆ ಅವತ್ತೇ ನಮ್ಮ ಸಪ್ತ ಋಷಿಗಳು 20ನೇ ಶತಮಾನದ ಶಿಕ್ಷಣದ ಮಹತ್ವವನ್ನು ಅರ್ತು, ಜ್ಞಾನದ ಮಹತ್ವವನ್ನು ಅರ್ತು ಅವ್ರು ಏನೋ ಅದನ್ನು ಪ್ರಾರಂಭ ಮಾಡಿದ್ರು. ಆ ಶುಭಗಳಿಗೆ ನಾನು ಅದಕ್ಕೊಂದು ದೊಡ್ಡ ನಮಸ್ಕಾರವನ್ನು ಹೇಳ್ತೇನೆ, ಕೃತಜ್ಞತೆಗಳನ್ನು ಹೇಳ್ತೇನೆ ಆ ಸಪ್ತ ಋಷಿಗಳಿಗೆ. ಅವರ ಒಂದು ಪುಣ್ಯದ ಫಲವಾಗಿ ಪ್ರಭಾಕರ್ ಕೋರೆ ಅಂತವರು ಇವತ್ತು ಚೇರ್ಮನ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ರಂಗದಲ್ಲೂ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಹಕಾರಿ ರಂಗದಲ್ಲಿ, ಎಲ್ಲ ಉದ್ಯೋಗದ ರಂಗದಲ್ಲಿ, ಎಲ್ಲ ರಂಗದಲ್ಲೂ ಕೂಡ ತಮ್ಮ ಸಾಧನೆಯನ್ನು ಪ್ರಭಾಕರಣ್ಣ ಅವರು ಮಾಡಿದ್ದಾರೆ. ನಮಗೆಲ್ಲರಿಗೂ ಕೂಡ ಆದರ್ಶ ಬದುಕನ್ನು ಅವರು ನಡೆಸಿದ್ದಾರೆ. ಒಬ್ಬ ವ್ಯಕ್ತಿಗೆ ರಾಜಕೀಯ ಶಕ್ತಿಯೇ ಅವಶ್ಯಕತೆ ಇಲ್ಲ, ರಾಜಕೀಯ ಶಕ್ತಿಯಲ್ಲಿದ್ದರೂ ಕೂಡ ಶಕ್ತಿಯುತವಾಗಿ ಎಲ್ಲರಿಗೂ ಪ್ರಿಯರಾಗಿ ಸಾಧನೆಯನ್ನು ಯಾವ ರೀತಿ ಮಾಡಬೇಕನ್ನೋದನ್ನು ಆದರ್ಶ ಜೀವನವನ್ನು ಪ್ರಭಾಕರ್ ಕೋರೆಯವರು ನಡೆಸಿದ್ದಾರೆ. ನಮ್ಮ ಕಾಲದಲ್ಲಿ ಒಬ್ಬ ಪ್ರಭಾಕರ್ ಕೋರೆ ಅನ್ನುವಂಥ ಅಣ್ಣವರು ಆದರ್ಶ ನಮಗೆಲ್ಲ ಆಗಿದ್ದಾರೆ ಅನ್ನೋದೇ ನಮಗೆ ಹೆಮ್ಮೆಯ ವಿಚಾರ ಅನ್ನುವಂಥ ಮಾತನ್ನು ಹೇಳಿ, ಕೆ ಎಲ್ ಇ ಸೊಸೈಟಿ ಪ್ರಭಾಕರಣ್ಣವರ ಕೈಯಲ್ಲಿ ಭಾಳ ಸುರಕ್ಷಿತವಾಗಿದೆ. ಕೆ ಎಲ್ ಇ ಸೊಸೈಟಿ ಅದಕ್ಕೆ ಉತ್ತಮವಾದಂಥ ಭವಿಷ್ಯ ಅವರ ಕೈಯಲ್ಲಿದೆ. ಅದೇ ರೀತಿ ಇವತ್ತು ಸದಾಕಾಲ ಉತ್ತರ ಕರ್ನಾಟಕದ ಧ್ವನಿಯಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ, ಕನ್ನಡದ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಂಗಂತ ಎಲ್ಲ ಜನರ ಪ್ರೀತಿ ವಿಶ್ವಾಸ ಇದೆ. ನಾವೊಂದ್ಸತಿ ಇಲ್ಲಿ ಮೇಯರ್ ಮಾಡೋಕ್ಕೆ ಬಂದಿದ್ವಿ, ಆವಾಗ ಹೆಂಗೆ ಹೇಳಿ ಒಂದು 19 ಜನ MES-ನವ್ರನ್ನ ಓಟ್ ಹಾಕ್ಸ್ಬೇಕಾಯ್ತು. ಪ್ರಭಾಕರನ್ನವ್ರಿಗೆ ಹೇಳಿದ್ರು ಏನು ಮಾಡಬೇಕು, ನೀನು ಚಿಂತೆ ಮಾಡಬೇಡ ನಾನು ಮಾಡಿಸ್ತೀನಿ. ಕನ್ನಡದ ಮೇಯರ್ ಮಾಡೋಕ್ಕೆ MES ಓಟ್ ಹಾಕ್ತಾರಂದ್ರೆ ಪ್ರಭಾಕರನ್ನವ್ರ ಪವರ್ ಎಷ್ಟಿದೆ ಅಂತ ತಿಳ್ಕೊರು. ಅಷ್ಟು ಗುಡ್ವಿಲ್ ಆಗಿ ಕೆಲಸ ಮಾಡಿದ್ದಾರೆ. ಒಂದೇ ಒಂದು ಘಟನೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅ ಮ್ಯಾನ್ ಹೂ ಹ್ಯಾಸ್ ಸೀನ್ ಯೆಸ್ಟರ್ಡೇ ಸೀಯಿಂಗ್ ಟುಡೇ ಆ್ಯಂಡ್ ವಿಲ್ ಸೀ ಟುಮಾರೋ. ಇಂದೂ ನೋಡಿದ್ದಾರೆ, ಇವತ್ತು ನೋಡ್ತಾ ಇದ್ದಾರೆ, ಮುಂದಿಂದು ಕೂಡ ಅವ್ರಿಗೆ ಗೊತ್ತಿದೆ. ಸಂಪೂರ್ಣವಾಗಿ ಎಲ್ಲ ಬೇರೆ ಎಲ್ಲವನ್ನು ತ್ಯಾಗ ಮಾಡಿ ಸೊಸೈಟಿಗೆ ತಮ್ಮ ಜೀವನವನ್ನು ದಾರೆ ಎರೆದಿದ್ದಾರೆ. ಕೊನೆಯದಾಗಿ ಇಷ್ಟೇ ಹೇಳಬಯಸ್ತೇನೆ, ಸಪ್ತ ಋಷಿಗಳ ಹೆಸರು ಯಾವ ರೀತಿ ಸೂರ್ಯಚಂದ್ರವರೆಗೂ ಕೆ ಎಲ್ ಇ ಸೊಸೈಟಿ ಇತಿಹಾಸದಲ್ಲಿ ಇರ್ತದೆ, ಅದೇ ರೀತಿ ಪ್ರಭಾಕರಣ್ ಅವರ ಹೆಸರು ಸೂರ್ಯಚಂದ್ರ ಇರುವಾಗ ಕೆ ಎಲ್ ಇ ಸೊಸೈಟಿ ಉತ್ತರ ಕರ್ನಾಟಕ ಸಮಾಜದ ಇತಿಹಾಸದಲ್ಲಿ ಸೂರ್ಯಚಂದ್ರವರೆಗೂ ಅವರ ಹೆಸರು ಸದಾಕಾಲ ಮಿಂಚುತ್ತದೆ ಇರ್ತದೆ ಅನ್ನುವಂಥ ಮಾತನ್ನು ಹೇಳಿ ಅವ್ರಿಗೆ ಇನ್ನಷ್ಟು ಭಗವಂತ ಶಕ್ತಿ ಕೊಡಲಿ, ಇನ್ನಷ್ಟು ಗಟ್ಟಿಯಾಗಿ ಮುಂದುವರಿರಿ, ಭಗವಂತ ನಿಮ್ಗೆ ಶಕ್ತಿ ಕೊಡಲಿ. ಆ ಎಲ್ಲ ಶಕ್ತಿಯನ್ನು ಸಮಾಜಕ್ಕೆ, ಕರ್ನಾಟಕಕ್ಕೆ, ಕೇಲಿ ಸೊಸೈಟಿಗೆ, ಬಡ ಮಕ್ಕಳಿಗೆ ದಾರೆ ಏರಿರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಮಗೆಲ್ಲರಿಗೂ ಪ್ರೇರಣೆ ಕೊಡಲಿ ಅಂತ ಹಾರೈಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.

0: केली विश्वविद्यालयाच्या केली स्कूल ऑफ म्युझिक कडून सादर होत आहे समूह गायन स्पर्धा, ज्यामध्ये हायस्कूल आणि प्री युनिव्हर्सिटी पार्टिसिपेट करू शकतात. हायस्कूल साठी पॅट्रियोटिक सॉंग्स आणि प्री युनिव्हर्सिटी साठी फोक सॉंग्स. 11 ऑगस्ट 2026 रोजी सकाळी 9 वाजल्यापासून. स्थळ आहे केली कन्व्हेन्शन सेंटर, 300 सीटर हॉल, जेएनएमसी कॅम्पस, नेहरू नगर, बेळगावी. अधिक माहितीसाठी संपर्क करा 9886103520 आणि 9916467993.
1: ಶಿಕ್ಷಣ, ಸೇವೆ, ಆರೋಗ್ಯ, ಕೃಷಿ, ರಾಜಕೀಯ ಮತ್ತು ನಾಡಿನ ಸಮಗ್ರ ಬೆಳವಣಿಗೆಯ ಹರಿಕಾರ ಹಾಗೂ ಕೆಎಲ್ಇ ವಿಶ್ವವಿದ್ಯಾಲಯದ ಕುಲಪತಿ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ 79ನೇ ಜನ್ಮದಿನ ಇಂದು. ಕೆಎಲ್ಇ ಸಂಸ್ಥೆಯ ಬಳಗದವರಿಂದ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು.
2: ನಾನು ಅನಿಲ್ ಬಾಗಿ. ನಾನು ಜೆ ಎ ಸ್ಕೂಲ್ದಲ್ಲಿ ಪ್ರಭಾಕರ್ ಕೋರೆ ಜೊತೆಗೆ 1964 ಅವರು ಬಂದಿದ್ದಿಲ್ಲಿ 9ನೇ ತರಗತಿಗೆ ಅಂದರೆ 62 ಅವಾಗಿಂದ ಒಂದು ಸ್ವಲ್ಪ ಸ್ವಲ್ಪ ಗುರುತಿತ್ತು. ಅದರ ನಂತರ ನಮ್ಮ ಮದುವೆ ಆದಮೇಲೆ ಅಂದರೆ 1972 ಅವ ನಮ್ಮ ಹೆಂಡತಿ ಅಂಕಲ್ ಆಗಬೇಕು ಕಾಕ, ಹೀಗಾಗಿ ಜಾಸ್ತಿ ಸಂಪರ್ಕ ಬಂತು. ನನಗೆ ಅಚಾನಕ್ ಬೆಟ್ಟಗಿದ್ದವ್ರದಂತಂದರೆ ಇದು ಹಳೆ ನೆನಪು ಹೇಳೋದು. ನಾನು ಫಸ್ಟ್ ನಾವು ಮದುವೆ ಆದಮೇಲೆ ಬಾಂಬೆಗೆ ನಾವು ಸರ್ವಿಸ್ಗಿದ್ದೆ. ಅಲ್ಲಿ ಜುಹು ಬೀಚ್ ಮೇಲೆ ನಾನು ನಮ್ಮ ಮಿಸ್ಸಸ್ಸು ತಿರುಗಾಡ್ಲಿಕ್ಕೆ ಹೋಗಿದ್ದೀವಿ ಬೀಚ್ ಮೇಲೆ. ಆಮೇಲೆ ಒಂದು ಸಾಯಂಕಾಲ ನಾವಿಬ್ಬರೇ ಅಲ್ಲೇ ತಿರುಗಾಡ್ತಾ ಇದ್ದಾಗ ದೂರಿಂದ ಯಾರೋ ಏ ಶೋಭಾ ಅಂತ ಕರ್ಕೊತ ಬಂದರು. ನಮಗೆ ಆಶ್ಚರ್ಯ, ಯಾರು ಇಲ್ಲಿ ಶೋಭಾ ಅಂತ ಅಲ್ಲಿ ಯಾರು ನಮ್ಗೆ ಗುರುತಿನವ್ರು ಯಾವ್ದಿದ್ದಿಲ್ಲ. ಅಲ್ಲಿ ಬಂದರು, ಬಂದು ಆಮೇಲೆ ಬಂದು ಬಿಟ್ಟು ಆಮೇಲೆ ಗೊತ್ತಾಯಿತು ಪ್ರಭಾಕರ್ ಕೋರೆ ಅವನ ಇದ್ದಾನಂಥೇಳಿ. ಆಮೇಲೆ ಮರುದಿವಸ ನಮ್ಮ ಮನೆಗೆ ಬಂದು ಅವತ್ತಿನಿಂದ ಇವತ್ತಿನವರೆಗೆ ಅಂದರೆ 72-73 ಹಿಡ್ಕೊಂಡು ಇವತ್ತಿನವರೆಗೆ ಭಾಳ ಕ್ಲೋಸ್ ಫ್ರೆಂಡ್ಶಿಪ್, ಫ್ಯಾಮಿಲಿ ಫ್ರೆಂಡ್ಶಿಪ್ ಪ್ಲಸ್ ಕ್ಲೋಸ್ ಫ್ರೆಂಡ್ಶಿಪ್ ಪ್ಲಸ್ ಬಿಸ್ನೆಸ್ ಫ್ರೆಂಡ್ಶಿಪ್ನಾಯಿತು. ಬಿಸ್ನೆಸ್ಗಿಂತ ಜಾಸ್ತಿ ಅಂದರೆ ಓನ್ ಪರ್ಸ್ನಲ್ ಫ್ರೆಂಡ್ಸ್, ಫ್ಯಾಮಿಲಿ ಫ್ರೆಂಡ್ಸ್. ನಮ್ಮದು 3 ಜನ್ರೇಷನ್ ಫ್ರೆಂಡ್ಶಿಪ್. ನಾನು ಅವರು ಒಂದು ಕ್ಲಾಸ್ಮೇಟು, ನಮ್ಮ ಮಗಳು ಅವ್ರ ಮಗಳು ಪ್ರೀತಿ ಪ್ರೈಮರಿದಿಂದ ಫೈನಲ್ ಇಯರ್ ಡೆಂಟಲ್ವರೆಗೆ ಕ್ಲಾಸ್ಮೇಟ್ಸು. ನಮ್ಮಮ್ಮಗ ಪ್ರಭಾಕರ್ ಕೋರೆನ ಮಗ ಅಂದರೆ ಪ್ರೀತಿನ ಮಗ ಆಲ್ಮೋಸ್ಟ್ KGದಿಂದ ಹಿಡ್ಕೊಂಡು SSLC PUCವರೆಗೆ ಒಂದೇ ಕ್ಲಾಸ್ಮೇಟ್ಸ್. ಸೊ 3 ಜನ್ರೇಷನ್ಸ್ ಟುಗೆದರ್, ಇದೊಂದು ಕೋಇನ್ಸಿಡೆನ್ಸ್. ಮತ್ತೊಂದು ಅಂತಂದರೆ ಒಂದು ಅವನ ಸ್ವಭಾವ ಪ್ರಭಾಕರ್ ಅಂತ. ಯಾರು ದೊಡ್ಡ ಮನುಷ್ಯ ಬರಲಿ ಅಥವಾ ಯಾರೇ ಬರಲಿ ಫ್ರೆಂಡ್ಸನ್ನು ಎಂದು ದೂರ ಬಿಡೋದಿಲ್ಲ. ಅವ್ರ ಜೊತೆಗೆ ಫ್ರೆಂಡ್ಸ್ ಇದ್ದರೆ ಇವನು ನಮ್ಮ ಫ್ರೆಂಡು, ಇವನು ನನ್ನ ಕ್ಲೋಸ್ ಫ್ರೆಂಡ್ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ಯಾಕೆಂದರೆ ನಾನೇ ಅವನ ಜೊತೆಗೆ ಇಷ್ಟು ಸಲ ಹೊರಗೆ ಅಂದರೆ ಪ್ರವಾಸಕ್ಕೆ ಹೋದಾಗ ಅಂದರೆ ಏನಾಗಲಿ ಯಾರೇ ಮಿನಿಸ್ಟರ್ ಬಂದು ಭೇಟಿಯಾದರೂ ಅಲ್ಲಿ ನಮ್ಮ ಪಕ್ಕಕ್ಕಿದ್ದಾಗ ಇವ್ರು ನಮ್ಮ ಫ್ರೆಂಡ್ ಅನಿಲ್ವಾಗಿ ನಮ್ಮ ರಿಲೇಷನ್ನು ಫ್ರೆಂಡು ಅಂತ ಹೇಳ್ತಾರೆ. ಕಡಿಮೆತನ ಅನಿಸೋದಿಲ್ಲಪ್ಪ ಇವನು ನಮ್ಮ ಫ್ರೆಂಡು ಇಂಥವನಿದ್ದಾನೆ ಅಂತ ಹೇಳಿಕ್ಕೆ. ಅದೊಂದು ನಮಗೆ ಭಾಳ ಅಭಿಮಾನ. ಮೊದಲಿಂದನೂ ಇವತ್ತಿನವರೆಗೆ ಅವನು ಯಾವಾಗಲೂ ನಮ್ಮ ಫ್ರೆಂಡ್ಸ್ ಜೊತೆಗೆ ಎಂದೂ ಕಮ್ಮಿ ಜಾಸ್ತಿ ಮಾಡಿಲ್ಲ. ಯಾವಾಗ ಮೊದಲೂ ಏನು ಪ್ರವಾರದಲ್ಲಿ ಇದ್ದಿದ್ದಿಲ್ಲ ಅಥವಾ ಇದ್ದಿದ್ದಾಗ ಏನು ಒಂದು ನೇಚರ್ ಇತ್ತು, ಇವತ್ತೂ ಅದೇ ನೇಚರ್. ಅಂದರೆ ಇಲ್ಲಪ್ಪ ನಾ ದೊಡ್ಡ ಮನುಷ್ಯ ಆಗಿದ್ದೇನೆ, ನಾ ಬಿಗುಮಾನದಿಂದ ಇರಬೇಕು, ಹಾಗಿಲ್ಲ. ಒಂದು ಮತ್ತೊಂದು ಒಂದು ಇನ್ನೊಂದು ಭಾಳ ಇಂಟೆನ್ಸಿವ್ ಅಂದರೆ ಇದು ನೇಚರ್. ಒಂದು ಅಬ್ಸರ್ವೇಷನ್ ಪವರ್ ಇಸ್ ವೆರಿ ಸ್ಟ್ರಾಂಗ್. ನಾವು ಈಗ ಅವ್ರ ಜೊತೆಗೆಲ್ಲ ಆ ಕಡೆ ಈ ಕಡೆ ಹೋದಾಗ ಅಂದರೆ ವಿಸಿಟ್ಸ್ ಹೋಗಿರ್ತೀವಿ ಅಂತಂದರೆ ಬೇರೆ ಕಾಲೇಜಿಗೆ ಇನ್ಸ್ಟಿಟ್ಯೂಷನ್ಸ್ಗೆ ಅದು ಎಲ್ಲ ಹೋದಾಗ ಅಥವಾ ನಾನು ಇಲ್ಲಿ KLE ಹಾಸ್ಪಿಟಲ್ ಕಟ್ಟುವಾಗ ಟೆಕ್ನಿಕಲ್ ಅಡ್ವೈಸರ್ ಕಮಿಟಿ ಮೆಂಬರ್ ಇದ್ದೀವಿ. ನಾವು ವೀಕ್ಲಿ ಅಥವಾ 10 ಡೇಸ್ಗೊಮ್ಮೆ ಮೀಟಿಂಗ್ ಆಗಿ ಎಲ್ಲ ಇನ್ಸ್ಪೆಕ್ಷನ್ಗೆ ಹೋಗ್ತಾ ಇದ್ದೀವಿ. ಒಂದು ಇನ್ಸ್ಪೆಕ್ಷನ್ ಆವಾಗ ಹೋದರೆ ಎಲ್ಲರೂ ಹೆದರ್ತಿದ್ರು. ಯಾಕಂದರೆ ಅವ್ರು ಏನು ಕೆಲಸ ಹೇಳಿರ್ತಾರೋ ಅದು ಆಗಿದೆ ಇಲ್ಲೋ ಅದು ಅವ್ರಿಗೊಬ್ಬರಿಗೆ ನೆನಪಿರ್ತಿತ್ತು, ಅದು ನೋಡ್ತಾ ಇದ್ರು ಇದನ್ನ ಹೇಳಿದ್ದೇನೆ ಏನಾಗಿದೆ ಏನೇನು. ಮತ್ತು ಹೋಗ್ತಾ ಹೋಗ್ತಾ ನಾವೇನು ನೋಡಿರೋದಿಲ್ಲ ಅಥವಾ ನಮ್ಮ ಅಕ್ಕಪಕ್ಕದವ್ರು ಇಂಜಿನಿಯರ್ಸ್ ಇರ್ತಿದ್ರು, ಬೇರೆ ಆಫೀಸರ್ಸ್ ಇದ್ದರು, ಅವರು ಏನು ನೋಡಿದ್ರೂ ಅವ್ರಿಗೂ ಧ್ಯಾನದಾಗ ಬರ್ತಿದ್ದಿಲ್ಲ. ಬಟ್ ಅವನಿಗೆ ಇಷ್ಟು ಸಣ್ಣ ಐಟಮ್ ನೆನಪಿರ್ತಾ ಇದ್ದಿಲ್ಲ, ಅವರು ಅಲ್ಲಿ ಅದು ಬಿದ್ದಿದೆ ಅದನ್ನು ಅಲ್ಲಿ ಹಾಕಿ ಬೇಸ್ಟ್ ಮಾಡಿದಿರಿ. ಒಂದ್ಸಲ ನನಗೆ ಗೊತ್ತಿದ್ದ ಹಾವೇರಿಗೆ ಹೋದಾಗ ಅಲ್ಲಿ ಸ್ಟೀಲ್ ರಾಡ್ಸ್ ಬಿದ್ದಿದ್ದು ಒಂದು ಥೋಡೆ. ಅವ್ರು ಕರೆದು ಕೇಳಿದರು ಇಲ್ಲಿ ಯಾಕೆ ಚೆಲ್ಲಿದಿರಿ ಸ್ಟೀಲ್ ರಾಡ್ಸ್ ಅಂತೇಳಿ. ಅಂದರೆ ಇಷ್ಟು ಅಬ್ಸರ್ವೇಷನ್ ಇರುತ್ತಲ್ಲ ಅವ್ರದ್ದು ಪ್ರತಿಯೊಂದು ಕಡೆ ಹೋದಾಗ. ಇದೊಂದು ಮತ್ತೊಂದು ವಿಜಿನರಿ ಅಬ್ಸರ್ವೇಷನ್ದಲ್ಲೇ ಎಲ್ಲಿ ಪ್ರವಾಸಕ್ಕೆ ಹೋಗಿರ್ತಾರೆ, ಎಲ್ಲೆಲ್ಲಿ ಪ್ರವಾಸಕ್ಕೆ ಹೋಗಿರ್ತಾರೆ ಅಲ್ಲಿ ಎಲ್ಲ ಕಡೆಗೆ ಅವ್ರದ್ದು ಒಂದು ಅಬ್ಸರ್ವೇಷನ್ ಏನಿದೆ, ಹೊಸದೇನಿದೆ, ಹೊಸ ಮಾರ್ಕೆಟ್ನಲ್ಲಿ ಹೊಸದೇನಿದೆ ಅಥವಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ದಲ್ಲಿ ಏನು ಹೊಸದು ಬಂದಿದೆ ಅದನ್ನೆಲ್ಲ ನೋಡಿಕೊಂಡು ಅದನ್ನು ಇಲ್ಲಿ ತಮಗೆ ಎಷ್ಟು ಆದಷ್ಟು ಅಳವಡಿಸ್ಲಿಕ್ಕೆ ನೋಡ್ತಾರೆ. ಇದೇ ಕಾರಣದಿಂದ ಎಲ್ಲ ನಮ್ಮ ಎಲ್ಲ ಇನ್ಸ್ಟಿಟ್ಯೂಷನ್ಸು ಎಲ್ಲ ಅಪ್ಗ್ರೇಡ್ ಮೇಲಿನ ಮೇಲೆ ಅಪ್ಗ್ರೇಡ್ ಆಗ್ತಾ ಇರ್ತವೆ. ಇದೊಂದು ಮತ್ತೊಂದು ಎಲ್ಲಿ ಹೋಗ್ತಾರೆ, ಅದೀಗ ನಮ್ಮ ಫ್ರೆಂಡ್ ಹೇಳಿದಾಗ ಫ್ರೆಂಡ್ಸ್ನಷ್ಟೇ ಕರೆಸ್ತಾರಂತೇಳಿ. ಬರೇ ಫ್ರೆಂಡ್ಸ್ನಂತೂ ಕರೆಸ್ತಾರೆ. ಈಗ ಎಲ್ಲರೇ ಫಾರಿನ್ ಕದು ಹೋದರು, ಎಲ್ಲರೇ ಹೋದರು ಅಂದರೆ ನಮ್ಮ ಕೈಯಲ್ಲಿ ಎಲ್ಲೇ ಎಲ್ಲೇ ಇನ್ಸ್ಟಿಟ್ಯೂಷನ್ಸ್ ಅಲುಮಿನಿ ಇರ್ತಾರೆ, ಆದಷ್ಟು ಅವ್ರ ಜೊತೆಗೆ ಗೆಟ್ ಟುಗೆದರ್ ಮಾಡ್ತಾರೆ. ಈಗ ಜರ್ಮನಿಗೆ ಹೋದರೆ ಅಲ್ಲಿ ನಮ್ಮ BVB ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರನ್ನ ಕರೆಸಿದರು. ಅಮೇರಿಕಾಗೆ ಹೋದರೆ ಇಲ್ಲಿ ನಮ್ಮ BVB ಮೆಡಿಕಲ್ ಕಾಲೇಜ್ ಅವ್ರನ್ನ ಕರೆಸಿದ್ರೆ ಗೆಟ್ ಟು ಹೀ ಟ್ರೈಸ್ ಟು ಕೀಪ್ ಕಾಂಟ್ಯಾಕ್ಟ್. ಇವರೆಲ್ಲರನ್ನೂ ನೋಡಿಕೊಂಡು ತಮ್ಮ ಅಲುಮಿನೇ ಒಂದು ಡೆವಲಪ್ ಮಾಡಿಕೊಂಡು ಭಾಳ ಒಳ್ಳೆ ರೀತಿಯಿಂದ ಇದನ್ನು ಮಾಡ್ತಾರೆ. ಇದು ಅಷ್ಟು ಅವ್ರದ್ದು ಎಲ್ಲ ಮೇನ್ ಅಬ್ಸರ್ವೇಷನ್. ಮತ್ತು ಇಂಡಸ್ಟ್ರೀದಲ್ಲಂತೂ ಅವರು ವೆಲ್ ಸೆಟಲ್ಡ್ ಆಗಿದ್ದಾರೆ. ಮತ್ತು ಯಾವುದೇ ಡಿಸಿಷನ್ ತೊಗೋಬೇಕಾದ್ರೆ ಭಾಳ ಫಾಸ್ಟ್, ಅಂದರೆ ಇದನ್ನು ವಿಚಾರ ಮಾಡುವ ಅದನ್ನು ನೋಡುವ ಹೀಗಿಲ್ಲ. ಡಿಸಿಷನ್ ತೊಗೊಂಡ ನಂತರ ಅದನ್ನು ಹೇಗೆ ಮಾಡೋದು ಅದು ಬಿಟ್ಟದ್ದು ಆಮೇಲೆ, ಬಟ್ ಡಿಸಿಷನ್ ಇಮಿಡಿಯೇಟ್ಲಿ ತೊಗೊಂಡ್ಬಿಡ್ತಾರೆ, ಅದನ್ನು ಮುಂದಕ್ಕೆ ಹಾಕಲ್ಲ ಯಾವುದು ಇದಕ್ಕೂ. ಅದೇ ಟಾಟಾ ಹೇಳ್ತಾರೆ, ನಾನು ಡಿಸಿಷನ್ ತೊಗೊಂಡ ಮೇಲೆ ಕೆಲಸ ಮಾಡೋದಿಲ್ಲ, ಕೆಲಸ ಮಾಡಿ ಡಿಸಿಷನ್ ತೊಗೊಳ್ತೇನೆ ಅಂತಾರೆ. ಆ ಪ್ರಕಾರ ಇದು ಇವ್ರದ್ದು ಒಂದು ನೇಚರ್. ಅದು ಅವರಿಗೆ ಇನ್ನು ದೇವರು ಆರೋಗ್ಯ ಸಂಪತ್ತು ಶಾಂತಿ ಎಲ್ಲ ಮುಂದೆ ಹೆಲ್ತ್ ಅವರಿಗೆ ಅವ್ರ ಫ್ಯಾಮಿಲಿಗೆ ಕೊಡಲಿ. ನಾವೆಲ್ಲರೂ ಕೂಡಿ ಅವರ ಶತಕ ಜೀವನವನ್ನು ಆಚರಿಸೋಣ ದೇವರಲ್ಲಿ ಪ್ರಾರ್ಥಿಸ್ತೇನೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಜಗದೀಶ್ ಶೆಟ್ಟರ್ ಅವರು, ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಮಾತನಾಡಿರುವುದು ಹೀಗೆ.
1: ಎಲ್ಲರಿಗೆ ನಮಸ್ಕಾರ. ಇವತ್ತು ಕೆಎಲ್ ಸೊಸೈಟಿ ಏನೊಂದು ಹೆಮ್ಮರವಾಗಿ ಬೆಳೆದು ನಿಂತದೆ, ಅದಕ್ಕೆ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಒಂದು ಶ್ರಮ, ಪರಿಶ್ರಮ ಮತ್ತು ಕಮಿಟ್ಮೆಂಟು. ಅದರಿಂದ ಇವತ್ತು ಕೆಎಲ್ಇ ಸೊಸೈಟಿ ಇಡೀ ದೇಶದಲ್ಲೇ ಒಂದು ಹೆಚ್ಚಿನ ರೀತಿಯಿಂದ ಹೆಮ್ಮರವಾಗಿ ಒಂದು ಶಿಕ್ಷಣ ಸಂಸ್ಥೆಗೆ ಬೆಳೆದಿದೆ. ಆ ಕೋರೆಯವರ ಒಂದು ಪರಿಶ್ರಮ ಏನಿದೆ, ಬಹುಶಃ ಪ್ರತಿ ಹಂತದಲ್ಲಿ ಕ್ರಿಯಾಶೀಲರಾಗಿ ಇವತ್ತು ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಹಲವಾರು ಕಾರ್ಯಕ್ರಮ ಹಾಕೊಳ್ಳುವ ಮುಖಾಂತರ ಇವತ್ತು ಆ ಒಂದು ಸಂಸ್ಥೆಯನ್ನು ಬೆಳೆಸುವಂಥ ಕೆಲಸವನ್ನು ಮಾಡಿದರು. ಮತ್ತು ಭಾಳ ಮುಖ್ಯವಾಗಿ ಭಾಳ ಕ್ರಿಯಾಶೀಲತೆ ಮತ್ತು ರಾಜಕೀಯದಲ್ಲಿ ನಾಯಕರಾಗಿ ರಾಜ್ಯಸಭಾ ಸದಸ್ಯರಾಗಿ ಈ ಭಾಗದ ಪಕ್ಷದ ಒಂದು ಬೆಳವಣಿಗೆ ಹೆಚ್ಚಿನ ರೀತಿಯಂಥ ಕಾಂಟ್ರಿಬ್ಯೂಷನ್ನು ಪ್ರಭಾಕರ್ ಕೋರೆ ಅವರು ಮಾಡಿದರು ಅನ್ನುವಂಥ ಮಾತನ್ನು ಇವತ್ತು ನಾನು ಹೇಳಬೇಕಾಗ್ತದೆ. ನಾನು ಹೇಳ್ತಾ ಇದ್ದೆ, ನೀವು ಬೆಳಗಾವಿಯಲ್ಲಿ ಮೆಡಿಕಲ್ ಕಾಲೇಜು ಮಾಡಿದ್ರಿ, ಹುಬ್ಬಳ್ಳಿಯಲ್ಲಿ ಯಾಕೆ ಮಾಡಿಲ್ಲ ಅಂತ ಕೇಳ್ತಿದ್ದೆ ನಾನು. ಕೊನೆಗೆ ದೃಢ ನಿರ್ಧಾರವನ್ನು ಕೈಗೊಂಡು ಇವತ್ತು ಹುಬ್ಬಳ್ಳಿಯಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡುವಂಥ ಕೆಲಸ ಕೋರೆ ಅವರ ನೇತೃತ್ವದಲ್ಲಿ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಆ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಕಡೆಯೂ ಸಹಿತ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸಿ ಇವತ್ತು ಈ ಭಾಗದ ನಮ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವಂಥ ಕೆಲಸವನ್ನು ಕೆಎಲ್ಇ ಸೊಸೈಟಿ ಮಾಡಿತು. ಈಗ ನಾನು ಒಂದು ಹೆಮ್ಮೆ ಅಂತ ಹೇಳ್ತೀನಿ, ನಾನು ಬಿಕಾಂ ಡಿಗ್ರಿ ಆಗಿದ್ದು ಹುಬ್ಬಳ್ಳಿಯ ಜೆಜಿ ಕಾಮರ್ಸ್ ಕಾಲೇಜು, ಅದು ಕೆಎಲ್ಇ ಸೊಸೈಟಿದು. ನಾನು ಕೆಎಲ್ಇ ಸೊಸೈಟಿಯ ಸ್ಟೂಡೆಂಟ್ ಅನ್ನುವಂಥದ್ದನ್ನು ಭಾಳ ಹೆಮ್ಮೆಯಿಂದ ನಾನು ಹೇಳ ಬಯಸ್ತಾ ಇದ್ದೇನೆ. ಈ ಹಿನ್ನೆಲೆಯಲ್ಲಿ ಇವತ್ತು ಹಿಂದೆ ವಿಧಾನಸಭೆ ಅಧಿವೇಶನ, ಸಮ್ಮಿಶ್ರ ಸರ್ಕಾರ ಇದ್ದಾಗ ಮಾನ್ಯ ಯಡಿಯೂರಪ್ಪನವರು ಅವರು ಉಪಮುಖ್ಯಮಂತ್ರಿ ಇದ್ದಾಗ ಅಧಿವೇಶನ ಬೆಳಗಾವಿಯಲ್ಲಿ ಮಾಡಬೇಕಂದಾಗ ಕೋರೆ ಅವರು ಹೇಳಿದರು, ಎಲ್ಲಿ ಮಾಡಬೇಡ್ರಿ, ನನ್ನ ಕೆಎಲ್ಇ ಸೊಸೈಟಿನೇ ಕೊಡ್ತೀನಿ, ಇಲ್ಲಿ ಮಾಡ್ರಿ ಅಂದಾಗ ಅತ್ಯಂತ ಯಶಸ್ವಿಯಾಗಿ ಇಲ್ಲಿ ಅಧಿವೇಶನ ನಡೆಯುವಂಥದ್ದು ಆಯಿತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ವಿಶ್ವ ಕನ್ನಡ ಸಮ್ಮೇಳನ ಭಾಳ ಯಶಸ್ವಿಯಾಗಿ ನಡೆಸುವಂಥ ಕೆಲಸವನ್ನು ಅವರು ಮಾಡಿದರು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಿದ್ದೇನೆ. ಈ ರೀತಿ ಅವರ ಕಾಂಟ್ರಿಬ್ಯೂಷನ್ನು ಈ ಭಾಗದ ಅಭಿವೃದ್ಧಿಗೆ, ಯಾಕೆ ಅಧಿವೇಶನ ನಡೆಸಿದರು, ವಿಶ್ವ ಕನ್ನಡ ಸಮ್ಮೇಳನ ಯಾಕೆ ನಡೆಸಿದರು, ಬೆಳಗಾವಿ ಇವತ್ತು ಇಲ್ಲಿ ಬೆಳೀಬೇಕು, ಉತ್ತರ ಕರ್ನಾಟಕದ ಕೇಂದ್ರ ಆಗಬೇಕು, ಆ ಹಿನ್ನೆಲೆಯಲ್ಲಿ ಇವೆಲ್ಲವನ್ನೂ ಸಹಿತ ಒಂದು ಮುಂದಾಲೋಚನೆ ಇಟ್ಟುಕೊಂಡು ಆ ಕೆಲಸವನ್ನು ಪ್ರಭಾಕರ್ ಕೋರೆಯವರು ಮಾಡಿದ್ರು. ಯಂಗ್ ಅಂಡ್ ಎನರ್ಜೆಟಿಕ್ ಅದಾರ ಇನ್ನೂ ಪ್ರಭಾಕರ್ ಕೋರೆಯವರು, ಯಂಗ್ ಅಂಡ್ ಎನರ್ಜೆಟಿಕ್. ಇವತ್ತು ನಾನು ಅವರಿಗೆ ಶುಭಾಶಯಗಳನ್ನು ಕೋರ್ತೀನಿ. 100 ವರ್ಷ ನೀವು ಬೆಳಗಬೇಕು, ಬಾಳಬೇಕು ಅನ್ನುವಂಥದ್ರೆ ಶುಭ ಹಾರೈಸ್ತಿದ್ದೇನೆ. 100 ವರ್ಷದ ಕಾರ್ಯಕ್ರಮನೂ ನಾವೆಲ್ಲ ಕೂಡಿ ಮಾಡೋಣ, ನಾವು ಸಹಿತ ಅಲ್ಲಿ ಬರಬೇಕು ಆ ಕಾರ್ಯಕ್ರಮದಲ್ಲಿ. ಆವಾಗ ಇನ್ನೂ ಹೆಚ್ಚಿನ ಒಂದು ರೀತಿಯಿಂದ ಒಂದು ಅವರ ಒಂದು ಆರೋಗ್ಯಕ್ಕೆ ಹೆಚ್ಚಿನ ರೀತಿ ರೂಪ ಬರಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಹೇಳಿ ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ಜೈ ಹಿಂದ್.

0: ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಕೆಎಲ್ಇ ಸಂಸ್ಥೆಯ ಹಿತೈಷಿಗಳಾದಂತಹ ಆರ್ವಿ ದೇಶಪಾಂಡೆಯವರು ಡಾಕ್ಟರ್ ಪ್ರಭಾಕರ್ ಕೋರೆಯವರ ಕುರಿತು ಮಾತನಾಡಿರುವುದು ಹೀಗೆ.
1: ಪ್ರಭಾಕರ್ ಕೋರೆ ಮತ್ತು ನಾನು ವಿದ್ಯಾಭ್ಯಾಸ ಬೆಳಗಾವಿಯಲ್ಲಿ ಆಗಿತ್ತು. ಮೊದಲೇ ಇದು ಕಿಂಗ್ ಜಾರ್ಜ್ ಸ್ಕೂಲ್ದಲ್ಲಿ, ಅದರ ನಂತರ RPD ಕಾಲೇಜ್ನಲ್ಲಿ. ಆ ಸಮಯದಲ್ಲಿ ಪ್ರಭಾಕರ್ ಕೋರೆಯವರು ಸಹ ಗೋಕ್ಟೆ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ರು. ಅವಾಗಿಂದ ಅಂದರೆ ಕಳೆದ 4 ದಶಕಕ್ಕಿಂತ ಹೆಚ್ಚು ನಂದು ಪ್ರಭಾಕರ್ದು ಸಂಬಂಧ. ಪ್ರಭಾಕರ್ ಒಬ್ಬ ಬಹಳ ಸರಳ ಸಜ್ಜನ ವ್ಯಕ್ತಿ. ಇವತ್ತು ಶಿಕ್ಷಣ ಸಂಸ್ಥೆ ಹಲವಾರು ವಿಚಾರ ಈ ಶಿಕ್ಷಣ ಸಂಸ್ಥೆ ಬಗ್ಗೆ ಪ್ರಸ್ತಾಪ ಆಗಿದ್ದಾವೆ. ಮೊದಲನೇದಾಗಿ ಈ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗಬೇಕಂತ 100 ವರ್ಷ ಹಿಂದೆ ಕಲ್ಪನೆ ಮಾಡಿದ ಸಪ್ತ ಋಷಿಗಳಿಗೆ ನಾನು ಮೊದಲನೇದಾಗಿ ನಮನ ಮಾಡ್ತಾ ಇದ್ದೇನೆ. ಅವರ ಒಂದು ಆ ಸಮಯದ ಕಲ್ಪನೆ ಶಿಕ್ಷಣಕ್ಕೆ ಕೊಡುವ ಮಹತ್ವದಿಂದ ಈ ಸಂಸ್ಥೆ ಪ್ರಾರಂಭ ಆಯಿತು. ಕಳೆದ 40 ವರ್ಷ ಇರಲಿ, ಎಲ್ಲರ ಸಹಕಾರದಿಂದ ಪ್ರಭಾಕರ್ ಕೋರೆ ಅವರು ಕೇಳಿ ಸಂಸ್ಥೆಯಲ್ಲಿ ಒಂದು ಹೊಸ ಕ್ರಾಂತಿ ಮಾಡಿದರು. ಇವತ್ತು ಅವರು ಅಧ್ಯಕ್ಷರಾದಾಗ ಕೇವಲ 38 ಸಂಸ್ಥೆಗಳು ಇದ್ದವು. ಇವತ್ತು ಕೇಳಿ ಸಂಸ್ಥೆ 893 ಸಂಸ್ಥೆಗಳು ಇದ್ದವು. ಇದು ಕೇಳಿ ಬಹಳ ಗೌರವದ ಮಾತಂತ ಭಾವಿಸ್ತೇನೆ. ದೇಶದಲ್ಲಿ ನಾ ತಿಳ್ಕೊಳ್ಳ ಪ್ರಕಾರ ಕೇಳಿ ಸಂಸ್ಥೆ ಬಿಟ್ಟರೆ ಯಾವ ಒಂದು ಬೇರೆ ಸಂಸ್ಥೆಗಳಿಗೆ 293 ಸಂಸ್ಥೆಗಳಿಗೆ ಸಾಧ್ಯ. ಅಷ್ಟೇ ಅಲ್ಲ, 135,000 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಲೆಕ್ಚರರ್ಸ್ ಪ್ರೊಫೆಸರ್ಸ್ 16,000 ಮೇಲೆ ಇದ್ದಾರೆ. ಅಂದ್ರೆ ಎಷ್ಟು ದೊಡ್ಡ ಕುಟುಂಬ ಇದೆ ಇವರು. ಹಾಗಾಗಿ ಇವತ್ತು 75 ವರ್ಷ ಮುಗಿದಿದೆ. ಆದ್ರೆ ನನಗಿಂತ ಸಣ್ಣ ಅವರು ಹುಟ್ಟಿದ್ದು 5 ತಾರೀಕು, ನಾ ಹುಟ್ಟಿದ್ದು 16 ಮಾರ್ಚ್ 1947. ಸೊ ಹಿರಿಯವರಾಗಿ ನನಗೆ ಆಶೀರ್ವಾದ ಮಾಡಲಿಕ್ಕೂ ಅಧಿಕಾರ ಇದೆ, ಹೇಳಿಕ್ಕೂ ಅಧಿಕಾರ ಇದೆ. ಅವರು ಬಹಳ ಒಳ್ಳೆ ರೀತಿಯಿಂದ ಎಲ್ಲರ ಸಹಕಾರ ತಗೊಂಡು ಕೇಳಿ ಮಾಡಿದ್ದಾರೆ. ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ಯಾವುದು ಸರ್ಕಾರ ಇರ್ಬೋದು, ರಾಜಕಾರಣಿ ಇರ್ಬೋದು, ಸಮಾಜದಲ್ಲಿ ಕೆಲಸ ಮಾಡುವ ಸಮಾಜ ಕಾರ್ಯಕರ್ತ ಇರ್ಬೋದು, ಎಲ್ಲಕ್ಕಿಂತ ಮಹತ್ವದ್ದು ಶಿಕ್ಷಣ ಮತ್ತು ಆರೋಗ್ಯ. ಯಾವ ರಾಷ್ಟ್ರದಲ್ಲಿ ಜನರ ಆರೋಗ್ಯ ಚೆನ್ನಾಗದೆ, ಯಾವ ರಾಷ್ಟ್ರದಲ್ಲಿ ಜನ ವಿದ್ಯಾವಂತರಿದ್ದಾರೆ ಆ ರಾಷ್ಟ್ರದ ಪ್ರಗತಿ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬರು ಎಷ್ಟೋ ಬಡತನ ಇರಲಿ, ಎಷ್ಟೋ ಕಷ್ಟ ಇರಲಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು. ಅದರಲ್ಲಿ ಪ್ರಭಾಕರ್ ಕೋರೆ ಅವರು ಉಚಿತವಾಗಿ ಶಿಕ್ಷಣ ಕೊಡುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಮಕ್ಕಳಿಗೆ ವಿದ್ಯೆ ಕೊಡುವುದು ಮೊದಲೇ ನಿಮ್ಮ ಕರ್ತವ್ಯ, ಎಷ್ಟೋ ಕಷ್ಟ ಬರಲಿ. ಅದೇ ಪ್ರಕಾರ ಆರೋಗ್ಯ ಚೆನ್ನಾಗಿರಬೇಕು. ಜನರ ಆರೋಗ್ಯ ಚೆನ್ನಾಗಿದ್ದರೆ ದೇಶದ ಆರೋಗ್ಯ ಚೆನ್ನಾಗಿರ್ತದೆ. ಅದ ಕಡೆ ಸಹ ಪ್ರತಿಯೊಬ್ಬರು ಗಮನ ಕೊಡಬೇಕಾಗ್ತದೆ. ಹಾಗಾಗಿ ಪ್ರಭಾಕರ್ಗೆ, ಆಶಾಬಾಯಿಯವ್ರಿಗೆ ದೇವರು ಒಳ್ಳೆ ಆರೋಗ್ಯ, ಆಯುಷ್ಯ, ಸಂಪತ್ತು ನಾ ಕೇಳುವುದಿಲ್ಲ, ಸಾಕಷ್ಟು ಸಂಪತ್ತು ಅವ್ರ ಕಡೆ ಅದೇ. ಹಾಗೆ ಮತ್ತೆ ಸಂಪತ್ತು ಕೇಳಿಕ್ಕೆ ಹೋಗುದಿಲ್ಲ. ಆರೋಗ್ಯ, ಆಯುಷ್ಯ 100ಕ್ಕಿಂತ ಹೆಚ್ಚು ವರ್ಷ ಅವ್ರು ಬಾಳ್ಬೇಕು, ಪ್ರೀತಿ ವಿಶ್ವಾಸದಲ್ಲಿ ಬಾಳ್ಬೇಕು. ಕೇಳಿ ಸಂಸ್ಥೆ ಇನ್ನು ಬೆಳಿಬೇಕಾಗಿದೆ, ಇನ್ನು ಅವರ ಸೇವೆ ಈ ಸಂಸ್ಥೆಗೆ ಅವಶ್ಯಕತೆ. ಆ ದಿಕ್ಕಿನಲ್ಲಿ ಅವರು ಸಹ ಮುಂದೆ ಕೆಲಸ ಮಾಡಬೇಕಂತ ಹೇಳಿ ಇನ್ನು ಹೆಚ್ಚು ಹೇಳಿದೆ. ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕ

0: ಹಾರ್ದಿಕ ಶುಭಾಶಯಗಳು ಸರ್. ವಿತ್ ಇಮೆನ್ಸ್ ಪ್ರೈಡ್ ಅಂಡ್ ರಿಸ್ಪೆಕ್ಟ್, ಕೇಎಲ್ಇ ಫ್ಯಾಮಿಲಿ.
1: ಶಿಕ್ಷಣ, ಸೇವೆ, ಆರೋಗ್ಯ, ಕೃಷಿ, ರಾಜಕೀಯ ಮತ್ತು ನಾಡಿನ ಸಮಗ್ರ ಬೆಳವಣಿಗೆಯ ಹರಿಕಾರ ಹಾಗೂ ಕೆಎಲ್ಇ ವಿಶ್ವವಿದ್ಯಾಲಯದ ಕುಲಪತಿ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ 79ನೇ ಜನ್ಮದಿನ ಇಂದು. ಕೆಎಲ್ಇ ಸಂಸ್ಥೆಯ ಬಳಗದವರಿಂದ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಜನ್ಮದಿನದ ಅಂಗವಾಗಿ ನಾಡಿನ ವಿವಿಧ ಮಠಾಧೀಶರು ನೀಡಿದ ಆಶೀರ್ವಚನ.
1: ಡಾಕ್ಟರ್ ಪ್ರಭಾಕರ್ ಕೋರೆಯವರು ಕೆಎಲ್ಇ ಸಂಸ್ಥೆಯ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಯ ಕರ್ಣಧಾರತ್ವವನ್ನು ವಹಿಸಿಕೊಂಡು ಆ ಸಂಸ್ಥೆಯನ್ನು ವಿಸ್ತಾರೋನ್ನತವಾಗಿ ಬೆಳೆಸಿರುವಂಥ ಈ ಸಂದರ್ಭದಲ್ಲಿ ಆ ಸಂಸ್ಥೆಯನ್ನು ಬೆಳೆಸ್ತಾ ತಾವು ಕೂಡ ವಿಸ್ತಾರೋನ್ನತವಾಗಿ ಬೆಳೆದಿರುವಂಥ ಈ ಸಂದರ್ಭದಲ್ಲಿ ನಮ್ಮ ಮಠಗಳಿಗೂ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಗೂ ಅತ್ಯಂತ ಅವಿನಾಭಾವವಾಗಿರುವಂಥ ಸಂಬಂಧ. 20ನೇ ಶತಮಾನದ ಪ್ರಾರಂಭದಲ್ಲಿ ನಮ್ಮ ಜನ ಅಜ್ಞಾನ ದಾರಿದ್ರ್ಯ ಬಡತನದಿಂದ ಬಳಲುತ್ತಿರುವಂತಹ ಸಂದರ್ಭದಲ್ಲಿ ಈ ಸಮಾಜವನ್ನು ಸಂಘಟಿಸಬೇಕು, ಸಮಾಜದಲ್ಲಿರುವಂಥ ಎಲ್ಲರಿಗೂ ಶಿಕ್ಷಣ ದೊರೆಯುವಂತಾಗಬೇಕು, ಸಮಾಜದ ಅಜ್ಞಾನ ಬಡತನ ದಾರಿದ್ರ್ಯ ದೂರ ಆಗಬೇಕು ಅಂಥೇಳಿ ಕಾರಣಿಕ ಯುಗ ಪುರುಷರಾಗಿರುವಂಥ ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು ಆ ಕಾಲದ ಎಲ್ಲ ಹಿರಿಯರನ್ನು ಒಗ್ಗೂಡಿಸಿ ಸಮಾಜದಲ್ಲಿ ಒಂದು ಅದ್ಭುತವಾಗಿರುವಂಥ ಒಂದು ಕ್ರಾಂತಿಯನ್ನೇ ಮಾಡಿದರು. ಆ ಕ್ರಾಂತಿ ಎಷ್ಟು ಅದ್ಭುತವಾಗಿತ್ತು ಅಂದರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಮಾಡಿರುವಂಥ ಸಮಾಜೋಧಾರ್ಮಿಕ ಕ್ರಾಂತಿಗೆ ಅದು ಸರಿಸಮನಾಗಿತ್ತು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು. ಅಂಥ ಒಂದು ಅದ್ಭುತ ಕ್ರಾಂತಿಯನ್ನು ಮಾಡೋದ್ರ ಮೂಲಕ ನಾಡಿನಲ್ಲಿ ಶಿಕ್ಷಣ ಸಂಸ್ಥೆಗಳು ಮೂಡಿ ಬರಲಿಕ್ಕೆ ಅವರು ಕಾರಣೀಭೂತರಾದರು. ತ್ಯಾಗವೀರ ಸಿರಿಸಂಗಿ ಲಿಂಗರಾಜ ದೇಸಾಯಿರಂಥ ಹಿರಿಯರಿಗೆ ಸಮಾಜಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡುವುದಕ್ಕೆ ಪ್ರೇರಣೆಯನ್ನು ನೀಡಿದಂಥವರು ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು. ತ್ಯಾಗವೀರ ಸಿರಿಸಂಗಿ ಲಿಂಗರಾಜ ದೇಸಾಯರು ತಮ್ಮ ಸಂಸ್ಥಾನದ ಸಮಸ್ತವನ್ನು ಶಿಕ್ಷಣಕ್ಕಾಗಿ ಸಮರ್ಪಣೆ ಮಾಡಿದ ಮೇಲೆ ಒಂದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಿರ್ಮಾಣಗೊಂಡಿರುವಂತಹ ಸಿರಿಸಂಗಿ ಸಂಸ್ಥಾನ ಫಂಡ್ ಆಶ್ರಯದಲ್ಲಿ ನಮ್ಮ ಸಮಾಜದ ಅನೇಕರು ಉನ್ನತವಾಗಿರುವಂತಹ ಶಿಕ್ಷಣವನ್ನು ಪಡೆದರು. ಕೆಲವರು ವಿದೇಶಗಳಲ್ಲಿನೂ ಕೂಡ ಶಿಕ್ಷಣವನ್ನು ಪಡೆದು ನಮ್ಮ ದೇಶಕ್ಕೆ ಮರಳಿದರು. ಆ ಎಲ್ಲ ವ್ಯಕ್ತಿಗಳು ವಿಶೇಷವಾಗಿ ನಾನು ನಮ್ಮ ಸಪ್ತರ್ಷಿಗಳನ್ನು ಇಲ್ಲಿ ಸ್ಮರಿಸಿಕೊಳ್ತೇನೆ. ಅವರೆಲ್ಲ ಉನ್ನತವಾಗಿರುವಂತಹ ಶಿಕ್ಷಣವನ್ನು ಪಡೆದಿರುವಂಥವರು. ಸಮಾಜಕ್ಕಾಗಿ ನಾವು ಏನಾದರೂ ಮಾಡಬೇಕು, ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು ಸಿರಿಸಂಗಿ ಲಿಂಗರಾಜ ದೇಸಾಯರು ಮಾಡಿರುವಂಥ ಈ ತ್ಯಾಗದ ಫಲದಿಂದ ನಾವು ಶಿಕ್ಷಣವನ್ನು ಪಡೆದಿದ್ದೇವೆ. ನಾವು ಕೂಡ ಸಮಾಜಕ್ಕಾಗಿ ತ್ಯಾಗವನ್ನು ಮಾಡಬೇಕು ಅನ್ನುವಂಥ ಒಂದು ಮನೋಭಾವವನ್ನು ಹೊಂದಿ ಅವರೆಲ್ಲರೂ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಬೇಕು ಅಂತೇಳಿ ಸಂಕಲ್ಪ ಮಾಡಿದರು. ಸತ್ಯ ಪ್ರೇಮ ಸೇವೆ ಸ್ವಾರ್ಥ ತ್ಯಾಗಗಳ ಹಿನ್ನೆಲೆಯಲ್ಲಿ ಅವರು ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿರುವುದನ್ನು ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ. ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಯನ್ನು ಬಹು ಎತ್ತರಕ್ಕೆ ಬೆಳೆಸಿದಂಥವರು ಡಾಕ್ಟರ್ ಪ್ರಭಾಕರ್ ಕೋರೆಯವರು. ದಕ್ಷತೆ ಪ್ರಾಮಾಣಿಕತೆ ಕರ್ತವ್ಯನಿಷ್ಠೆ ಕ್ರಿಯಾಶೀಲತೆಯಿಂದ ಅವರು ಹಗಲು ರಾತ್ರಿ ಎನ್ನದೆ ದುಡಿದು 30ರಷ್ಟಿರುವಂತಹ ಶಿಕ್ಷಣ ಸಂಸ್ಥೆಗಳನ್ನು ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳನ್ನು ಇವತ್ತು 300ಕ್ಕೆ ಏರಿಸಿರುವುದು ಡಾಕ್ಟರ್ ಪ್ರಭಾಕರ್ ಕೋರೆಯವರ ಬಹುದೊಡ್ಡ ಸಾಧನೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು. ಅವರು ತಮ್ಮ ವೈಯಕ್ತಿಕ ಸ್ವಾರ್ಥವನ್ನು ತ್ಯಾಗ ಮಾಡಿ ಈ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಇದನ್ನು ನಾವೆಲ್ಲ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಈಗ 30-35 ವರ್ಷಗಳ ಹಿಂದೆ ಅವ್ರ ಮುಂದೆ 2 ಆಯ್ಕೆಗಳಿದ್ದು, ಒಂದೇನು, ಒಂದು ವೈಯಕ್ತಿಕ. ವೈಯಕ್ತಿಕ ಅಂದ್ರೇನು, ರಾಷ್ಟ್ರದ ರಾಜಕಾರಣದಲ್ಲಿ ಭಾಗವಹಿಸಿ ಬಹಳ ದೊಡ್ಡ ಸ್ಥಾನವನ್ನು ಅವರು ಅಲಂಕಾರ ಮಾಡಬಹುದಾಗಿತ್ತು. ಇನ್ನೊಂದು ಅವರ ಆಯ್ಕೆ ಏನಾಗಿತ್ತು, ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಶಿಕ್ಷಣವನ್ನು ತಲುಪಿಸಬೇಕು. ಈ 2 ಆಯ್ಕೆಗಳಲ್ಲಿ ಅವರು ಆಯ್ಕೆ ಮಾಡಿಕೊಂಡಿರುವಂತಹದ್ದು ಗ್ರಾಮೀಣ ಬಡ ಮಕ್ಕಳಿಗೂ ಕೂಡ ಶಿಕ್ಷಣ ದೊರೆತರೆ ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತದೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಅವರು ಪೂರ್ಣಾವಧಿ ರಾಜಕಾರಣಿಗಳಾಗಲಿಲ್ಲ. ಅವರು ಪೂರ್ಣಾವಧಿ

0: ರಾಜಕಾರಣಿಗಳಾಗಿದ್ದರೆ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ನಮ್ಮ ಮಧ್ಯದಲ್ಲಿ ಇರ್ತಿದ್ರು. ಆದರೆ ಅವರು ತಮ್ಮ ವೈಯಕ್ತಿಕ ಸ್ವಾರ್ಥವನ್ನು ಕಡೆಗಣಿಸಿ ಸಮಾಜದ ಅಭಿವೃದ್ಧಿಗಾಗಿ ನಾನು ಶ್ರಮಿಸಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿದ ಪರಿಣಾಮವಾಗಿ ಇವತ್ತು ಅವರು ಇಷ್ಟು ದೊಡ್ಡ ಒಂದು ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಸಾಧ್ಯವಾಯಿತು ಅನ್ನೋದನ್ನು ಇವತ್ತು ನೆನಪಿಸಿಕೊಳ್ಬೇಕು. ಯಾವ ರೀತಿಯಲ್ಲಿ ಸಪ್ತರ್ಷಿಗಳು ತಮ್ಮ ಸ್ವಾರ್ಥವನ್ನು ತ್ಯಾಗ ಮಾಡಿದರೆ, ಯಾಕಂದ್ರೆ ಅವರು ಬಹಳ ದೊಡ್ಡ ವಿದ್ಯಾವಂತರಿದ್ದರು ಸಪ್ತರ್ಷಿಗಳು. ಅವರು ಮನಸ್ಸು ಮಾಡಿದರೆ ಆ ಕಾಲದಲ್ಲಿ ಅತ್ಯುನ್ನತವಾಗಿರುವಂಥ ಹುದ್ದೆಗಳನ್ನು ಅಲಂಕರಿಸಬಹುದಾಗಿತ್ತು. ಆದರೆ ಅಂಥ ಒಂದು ಹುದ್ದೆಗಳನ್ನು ಅವರು ತ್ಯಾಗ ಮಾಡಿ ವೈಯಕ್ತಿಕ ಸ್ವಾರ್ಥವನ್ನು ತ್ಯಾಗ ಮಾಡಿ ಅವರು ಶಾಲಾ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ಈ ನಾಡಿನಲ್ಲಿ ಶಿಕ್ಷಣಕ್ಕೆ ಗಟ್ಟಿಯಾದಂತಹ ತಳಪಾಯವನ್ನು ಹಾಕಿದರು ಅನ್ನೋದನ್ನು ಇವತ್ತು ನೆನಪಿಸಿಕೊಳ್ಬೇಕು. ಅದೇ ಒಂದು ಮಾದರಿಯಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆಯವರು ಕೂಡ ಸ್ವಾರ್ಥವನ್ನು ತ್ಯಾಗ ಮಾಡಿ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸೋದಕ್ಕೆ ಅವರು ಬಹಳ ಕಷ್ಟಪಟ್ಟರು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ. ಇವತ್ತು ನಮ್ಮ ಸಪ್ತರ್ಷಿಗಳಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆಯವರು ಇವತ್ತು ಒಬ್ಬರಾಗ್ತಾರೆ. ಆಗ ಇಷ್ಟು ದಿನ 7 ಜನ ಸಪ್ತರ್ಷಿಗಳು, ಸಪ್ತರ್ಷಿಗಳೆಂದರೆ 7 ಜನ ಸಪ್ತ ಋಷಿಗಳು, 7 ಜನ ಋಷಿಗಳು, 8ನೇ ಋಷಿಗಳು ಯಾರು ಅಂದರೆ ಡಾಕ್ಟರ್ ಪ್ರಭಾಕರ್ ಕೋರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ನೆನಪಿಸಿಕೊಳ್ಬೇಕು. ಅದರ ಜೊತೆಗೆ ಜೀವನದಲ್ಲಿ ಬರುವಂಥ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಲು ಕೂಡ ಅವರು ತಮ್ಮ ಛಲದಿಂದ ಮುಂದುವರೆದಿರುವಂಥದ್ದು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಬೇಕು. ಅವರು ಮರಣವನ್ನು ಕೂಡ ಗೆದ್ದಿರುವಂಥ ಮಹಾತ್ಮರು. ಮೃತ್ಯುಂಜಯ ಅಂತೇಳಿ ಅವರಿಗೆ ಅನ್ವರ್ಥಕ ನಾಮ ಇದೆ. ಅವರು ಆ ಮರಣವನ್ನು ಗೆದ್ದ ಮೇಲೆ ಭಗವಂತ ಕೊಟ್ಟಿರುವಂಥ ಈ ಉಳಿದ ಆಯುಷ್ಯವನ್ನ ಸಮಾಜಕ್ಕಾಗಿಯೇ ನಾನು ಸಮರ್ಪಣೆ ಮಾಡಬೇಕು, ಸಮಾಜದ ಸೇವೆಯಲ್ಲೇನೆ ತೊಡಗಿಸಿಕೊಳ್ಬೇಕು, ಬದುಕಿನ ಕೊನೆ ಉಸಿರಿರುವವರೆಗೂ ಕೂಡ ಸಮಾಜದ ಸೇವೆಯನ್ನು ಮಾಡೋದ್ರ ಮೂಲಕ ಈ ಸಮಾಜಕ್ಕೆ ನನ್ನ ಋಣವನ್ನು ತೀರಿಸಬೇಕು ಅಂತೇಳಿ ಇವತ್ತು ಅವರು ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಗಡಿಭಾಗದಲ್ಲಿದ್ದುಕೊಂಡು ಅವರು ಕನ್ನಡ ಸಂಸ್ಕೃತಿಯನ್ನು, ಕನ್ನಡ ಭಾಷೆಯನ್ನು ಬೆಳೆಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ, ಕನ್ನಡ ಸಾಹಿತ್ಯ ಸಮ್ಮೇಳನ ಇರ್ಬೋದು, ವಿಶ್ವ ಕನ್ನಡ ಸಮ್ಮೇಳನ ಇರ್ಬೋದು, ಇಂಥ ಅನೇಕ ಸಮ್ಮೇಳನಗಳನ್ನು ಸಂಘಟಿಸಿ ಅತ್ಯಂತ ಯಶಸ್ವಿಯಾಗಿ ನಡೆಸಿದಂಥವರು ಡಾಕ್ಟರ್ ಪ್ರಭಾಕರ್ ಕೋರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು. ಸ್ವತಃ ಅವರು ಮರಾಠಿ ಭಾಷೆಯ ಪ್ರಭಾವದಲ್ಲಿ ಬೆಳೆದಿರುವಂಥವ್ರು, ಆದರೂ ಕೂಡ ಕನ್ನಡದ ಸತ್ವವನ್ನು ಮೈಗೂಡಿಸಿಕೊಂಡು ಬೆಳೆದು ಇವತ್ತು ಕನ್ನಡಕ್ಕಾಗಿ ಅಹರ್ನಿಸಿ ಶ್ರಮಿಸಿರುವುದನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಈ ರೀತಿಯಲ್ಲಿ ಅವರು ಕನ್ನಡಕ್ಕಾಗಿ ಮಾಡುತ್ತಿರುವಂತಹ ಸೇವೆಯನ್ನು ಗಮನಿಸಿ ಇತ್ತೀಚೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯು ಕೂಡ ಅವರಿಗೆ ಒಲಿದು ಬಂದಿರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ಅವರು ಮಾಡುತ್ತಿರುವಂತಹ ಅನೇಕ ಸಾಮಾಜಿಕ ಶೈಕ್ಷಣಿಕ ಸೇವಾ ಕಾರ್ಯಗಳನ್ನು ನಾವು ಗಮನಿಸಿ ಇವತ್ತು ಅವರನ್ನ ಗೌರವಿಸುವಂತಹ ಕೆಲಸ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಮಠಾಧಿಪತಿಗಳಿಗೂ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಗೂ ಅತ್ಯಂತ ವಿನಾಭಾವವಾಗಿರುವಂತಹ ಸಂಬಂಧ. ಯಾಕಂದ್ರೆ ನಮಗೆ ಮಠಾಧಿಪತಿಗಳಿಗೆ ಪರಮಾರಾಧ್ಯ ಗುರುಗಳಾಗಿರುವಂತಹ ಹಾನಗಲ್ಲು ಕುಮಾರ ಮಹಾಸ್ವಾಮಿಗಳವರ ಈ ನಾಡಿನಲ್ಲಿ ಇಂತಹ ಸಂಸ್ಥೆಗಳು ಬೆಳೆದು ಬರಲಿಕ್ಕೆ ಕಾರಣ ಅನ್ನೋದನ್ನ ಗಮನಿಸಿ ಇವತ್ತು ನಾವೆಲ್ಲ ಮಠಾಧಿಪತಿಗಳು ಒಂದು ಕಡೆಗೆ ಸೇರಿಕೊಂಡು ಡಾಕ್ಟರ್ ಪ್ರಭಾಕರ್ ಕೋರೆ ಅವರನ್ನ ಅಭಿನಂದಿಸಬೇಕು ಅಂತೇಳಿ ಈ ಒಂದು ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಈ ರೀತಿಯಲ್ಲಿ ಕನ್ನಡ ಮತ್ತು ಭಾಷೆ ಸಂಸ್ಕೃತಿಯನ್ನ ಬೆಳೆಸುವುದಕ್ಕಾಗಿ ನಿರಂತರ ಶ್ರಮಿಸುತ್ತಿರುವಂತಹ ಕೇಳಿ ಸಂಸ್ಥೆಯನ್ನ ಸಾಗರೋತ್ತರ ಬೆಳೆಸಿರುವಂತಹ ಕೀರ್ತಿ ಅದು ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಸಲ್ತದೆ. ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳನ್ನು ದೇಶ ವಿದೇಶಗಳಲ್ಲಿ ಸ್ಥಾಪಿಸಿ ಒಂದು ಕೇಳಿ ಸಂಸ್ಥೆಯ ಹೆಸರನ್ನು ವಿಶ್ವವಿಖ್ಯಾತಗೊಳಿಸಿರುವಂತಹ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ನಾವು ಎಷ್ಟು ಧನ್ಯವಾದಗಳನ್ನು ಕನ್ನಡಿಗರು ಸಲ್ಲಿಸಿದ್ರು ಕೂಡ ಕಡಿಮೆ ಅಂತ ನನಗನ್ನಿಸ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಮಠಾಧಿಪತಿಗಳು ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಆಶೀರ್ವಾದ ಮಾಡಲಿ. ಅವರು ಶತಾಯುಷಗಳಾಗಿ ನಮ್ಮ ಮಧ್ಯದಲ್ಲಿದ್ದು ನಮ್ಮ ನಾಡಿನ ತನ್ಮೂಲಕ ನಮ್ಮ ರಾಷ್ಟ್ರದ ಸೇವೆಯನ್ನ ನಿರಂತರವಾಗಿ ಅವರು ಸಲ್ಲಿಸಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣು ಶರಣಾರ್ಥಿಗಳು.
1: 319 institutions, over 18,000 faculty, more than 145,000 students, and 5,500 healthcare beds.
2: Behind these numbers stands a vision that has transformed millions of lives.
1: Happy 79th birthday to Padma Shri Dr. Prabhakar B. Kore. Best wishes from the KLE family.
3: शिक्षण आरोग्य आणि समाजसेवेची उज्ज्वल परंपरा जपणारे लाखो विद्यार्थ्यांचे प्रेरणास्थान केली विश्वविद्यालयाचे कुलाधिपती पद्मश्री डॉक्टर प्रभाकर कोरे यांना केली वेणुधोनी 90.4 FM कडून 79 व्या वाढदिवसानिमित्त हार्दिक शुभेच्छा.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಜನ್ಮದಿನದ ಅಂಗವಾಗಿ ನಾಡಿನ ವಿವಿಧ ಮಠಾಧೀಶರು ನೀಡಿದ ಆಶೀರ್ವಚನ.
1: ಇದೀಗ ಹುಬ್ಬಳ್ಳಿಯ ಜಗದ್ಗುರು ಮಹಾಸನ್ನಿಧಿಯವರು ಆಶೀರ್ವಚನವನ್ನ ದಯಪಾಲಿಸ್ತಾರೆ.
2: ಕೋರೆಯವರು ಹತ್ತಿದ್ರೆ ಹಿಮಾಲಯ ಪರ್ವತವನ್ನೇ ಹತ್ತೇನು ಅಂತಾರ ಅಂತ, ಅದು ಸತ್ಯನೇ. ಕೋರೆಯವರು ಗುಡ್ಡ ಪಡ್ಡ ಹತ್ತವರಲ್ಲ, ಅವ್ರು ಏನಿದ್ರು ಹಿಮಾಲಯನೇ ಹತ್ತವರು. ಇಷ್ಟೇ ಅಲ್ಲ, ಹಿಮಾಲಯ ಅರ್ಧ ಕತ್ತಿ ವಾಪಸ್ ಬರೋರಲ್ಲ ಅವರು. ತೇನ್ ಸಿಂಗ್ನಂತೆ ಪೂರ್ತಿ ಮ್ಯಾಲ ಹೋಗಿ ಬಾವುಟ ಹಾರಿಸೇ ಬರೋರು. ಈಗ ಬಾವುಟ ಹಾರಿಸಿ ಬಂದರೆ ಅಂತಲೇ ಈಗ ಅವರಿಗೆ ಈ ಅಮೃತ ಮಹೋತ್ಸವದಲ್ಲಿ ಇಷ್ಟು ಗೌರವ ಅವರಿಗೆ ಸನ್ಮಾನ ಆಗ್ತಾಯಿ. ಇನ್ನೊಂದು ಮಾತು ಹೇಳಿದರು ಗುರುಚ ಅವರು, ಬಿತ್ತಿದರೆ ಹುಸಿ ಹೋಗಲಾರದೆ ಇರುವ ಬೀಜವನ್ನೇ ಬಿತ್ತೇನು. ರೈತರೆಲ್ಲ ಬೀಜ ಬಿತ್ತಬೇಕಾದ್ರೆ ಹೊಲದಲ್ಲಿ ಕೆಲವು ಬೀಜ ಹೋಗ್ತಾವು, ಸಸಿಯಾಗಿ ಹುಟ್ಟೋದಿಲ್ಲ, ಇನ್ನು ಕೆಲವು ಹುಟ್ಟುಗಳ್ತಾವು. ಆದರೆ ಕೋರಿಯವರು ಬಿತ್ತಿದ ಯಾವ ಬೀಜವೂ ಹುಸಿಯಾಗಂಗಿಲ್ಲ, ಅಂಥ ಬೀಜನೇ ಬಿತ್ತಾರೆ ಅಂತ ಹೇಳಿದರು. ಭಾಳ ಅದ್ಭುತವಾದ ಮಾತು ಹೇಳಿದರು. ಅಂದರೆ ಏನದು, ಯಾವ ಬೀಜ? ಇವತ್ತೆಷ್ಟು ಶಿಕ್ಷಣ ಸಂಸ್ಥೆಗಳು, ಹೆಚ್ಚು ಕಡಿಮೆ 300 ಶಿಕ್ಷಣ ಸಂಸ್ಥೆಗಳು, ಒಂದೊಂದು ಶಿಕ್ಷಣ ಸಂಸ್ಥೆನೂ ಕೂಡ ಒಂದೊಂದು ಬೀಜ. ಆದರೆ ಎಷ್ಟು ಬೀಜ ಬಿತ್ತಿದಾರಲ್ಲ, ಅವು ಯಾವೂ ಹುಸಿನೇ ಆಗಿಲ್ಲ, ಅವು ಬೆಳೀತಾನೆ ಇದ್ದಾವೆ, ಹುಸಿ ಹೋಗಿಲ್ಲ. ಅಂದರೆ ಕೋರೆಯವರ ವ್ಯಕ್ತಿ ಚಿತ್ರಣವನ್ನು, ಅವರ ಸಾಧನೆ ಸಿದ್ಧಿಯನ್ನು, ಗೋರೂಚ್ ಅವರ ಈ ಎರಡು ವಾಕ್ಯಗಳು ಎಷ್ಟು ಅದ್ಭುತವಾಗಿ ಅಭಿವ್ಯಕ್ತಗೊಳಿಸ್ತವೆ ಅನ್ನೋದನ್ನು ನಾವು ಗಮನಿಸಿದಾಗ ಕೋರೆಯವರಿಗೆ ಭಾಳ ದೊಡ್ಡ ವ್ಯಕ್ತಿತ್ವ ಇದೆ. ಅವರಿಗೆ ಸಲ್ಲಬೇಕಾದ ಗೌರವ ಬಹುಶಃ ನಿಮ್ಮೆಲ್ಲ ಜನರಿಂದ ಅಷ್ಟೇ ಅಲ್ಲ, ನಮ್ಮಂಥ ಮಠಾಧಿಪತಿಗಳಿಂದಲೂ ಕೂಡ ಭಾಳ ದೊಡ್ಡದಾದ ಗೌರವದ ಆಶೀರ್ವಾದ ಪೂರ್ವಕ ಸನ್ಮಾನ ಅವರಿಗೆ ಸಲ್ಲಲೇಬೇಕಾಗಿದೆ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ, ಯಾವಾಗಲೂ ಅವ್ರ ತಲೆ ಒಳಗೆ ನಾವು ಅವ್ರು ಭೇಟಿ ಮಾಡಕ್ಕೆ ಬಂದಾಗ, ಅಜ್ಜಾರ ನೀವು ಕೊಟ್ಟಿದ್ರಲ್ಲ ಆ ಜಾಗದಾಗ ಮೆಡಿಕಲ್ ಕಾಲೇಜ್ ಆಗ್ತಾ ಐತೆ, ಹೋಗಿದ್ದಿರನ ಒಂದು ಸರಿ ಅಂತ ಕೇಳ್ಯಾರ. ಅವ್ರ ತಲೆ ಒಳಗೆ ಯಾವಾಗಲೂ ಏನಂದ್ರೆ ಬರೀ ಕಟ್ಟದೇ ಇರ್ತದೆ, ಎಲ್ಲಿಗೆ ಬಂದದೆ, ಎಲ್ಲೆಲ್ಲಿ ಕಟ್ಟಬೇಕು, ಎಲ್ಲಾರ ಒಂದು ಜಾಗ ನೋಡಿ ಖಾಲಿ ಜಾಗ ಕಾಣ್ತಿಲ್ಲೋ ಅಲ್ಲಿ ಏನಾರ ಒಂದು ಕಟ್ಟಬೇಕಂತಾರ. ಆ ಜಾಗ ಒಟ್ಟೆ ಉಳಿಸಂಗ ಇಲ್ಲ. ನಮ್ಮ ಸ್ವಾಮಿಗಳು ಇಷ್ಟು ನಾಡು ತಿರುಗ್ತೀವಿ, ನಮ್ಮ ಸ್ವಾಮಿಗಳಿಗೆ ಇನ್ನೊಂದು ಹೆಸರು ಏನು ಗೊತ್ತನು, ಜಂಗಮ ಅಂತ. ಜಂಗಮ ಅಂತಂದರೆ ಯಾವಾಗಲೂ ತಿರುಗಾಡ್ಕೊಂತ ಇರವ ಅಂತ. ಹಿಂಗೆ ನಾಡೆಲ್ಲ ತಿರುಗಾಡ್ಕೊಂತಾರೆ ಸ್ವಾಮಿಗಳಿಗಿಂತಲೂ ಯಾವಾಗಲೂ ತಿರುಗಾಡ್ತಾ ಇರುವ ಜಂಗಮ ಅಂತಂದರೆ ಈ ಪ್ರಭಾಕರ್ ಕೋರೆ. ಯಾಕಂದ್ರೆ ನಮಗೆ ಖಾಲಿ ಜಾಗ ಕಾಣಿಸಂಗಲ್ಲ, ಬರೀ ಅಡ್ಡಾಡ್ಕೊಂಡು ಬಂದ್ಬಿಡ್ತೀವಿ ನಾವು. ಆದರೆ ಕೋರೆಯವರು ಹಂಗಲ್ಲ, ಅಡ್ಡಾಡ್ಕೊಂತ ಎಲ್ಲಿ ಖಾಲಿ ಐತೆ, ಏನು ಕಟ್ಟಬೇಕು, ಇದೇ ಅವ್ರ ತಲೆ ಒಳಗೆ ವಿಚಾರ. ಇಂಥ ಯಾವಾಗಲೂ ತಲೆ ಒಳಗೆ ಕಟ್ಟುವ ವಿಚಾರವನ್ನು ಮಾಡುವಂಥ ಪ್ರಭಾಕರ ಕೋರೆಯವರು ನಮ್ಮ ನಾಡಿನ ನಮ್ಮ ಸಮಾಜದ ಬಹುದೊಡ್ಡ ಶಕ್ತಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಮಠಗಳು ಶಿಕ್ಷಣ ಸೇವೆ ಮಾಡಬೇಕು, ಮಾಡ್ತಾ ಬಂದವ ಅನ್ನೋ ವಿಚಾರ. ಬೆಳಗಾವಿನಲ್ಲಿ ಚಾರಿಟಿ ಕಮಿಷನರ್ ಅಂತ ಒಂದು ಆಫೀಸ್ ಇತ್ತು, ಇಲ್ಲಿ ನಿಮಗೆಲ್ಲ ಗೊತ್ತೈತೆ ಈಗಿಲ್ಲ. ಆ ಚಾರಿಟಿ ಕಮಿಷನರ್ ಆಫೀಸ್ನಲ್ಲಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಮಠಗಳು, ಬಹುತೇಕ ಒಂದು 75% ಮಠಗಳು ಅಲ್ಲಿ ನೋಂದಾಯಿಸ್ಕೊಂಡಿದ್ದು ತಮ್ಮ ಹೆಸರನ್ನು, ಮಠಗಳ ಹೆಸರನ್ನು ನೋಂದಾಯಿಸ್ಕೊಂಡಾಗ ಅಲ್ಲಿ ಒಂದು ಕಾಲಮ್ ಬರ್ತದೆ, ಅದು ತುಂಬಬೇಕು ಆ ಫಾರಂದಲ್ಲಿ. ಏನು ನಿಮ್ಮದು ಉದ್ಯೋಗ ಏನು ಅಂತ ಸ್ವಾಮಿಗಳು ಅಲ್ಲಿ ತುಂಬಬೇಕಾಗಿತ್ತು. ಆ ಉದ್ಯೋಗದ ಅಡಿಯಲ್ಲಿ ನಾವೆಲ್ಲರೂ ಸ್ವಾಮಿಗಳು ತುಂಬ್ತದ್ದು ಏನು ಅಂತಂದರೆ, ನಮ್ಮದು ಧರ್ಮೋಪದೇಶ ಮತ್ತು ಧರ್ಮ ಪ್ರಚಾರ, ಇದಿಷ್ಟೇ, ಮತ್ತು ಬಾಕಿದು ಏನೂ ಇರಲಿಲ್ಲ ಅದರೊಳಗೆ. ಅಂದರೆ ಸ್ವಾತಂತ್ರ್ಯ ಪೂರ್ವದ ಸ್ವಲ್ಪ ವರ್ಷಗಳಲ್ಲಿ, ಸ್ವಾತಂತ್ರ್ಯ ನಂತರದ ಮೊನ್ನೆ 2000 ಇಸವಿವರೆಗೂ ಕೂಡ ನಮ್ಮ ಮಠಗಳು ನೋಂದಾಯಿಸ್ಕೊಂತದ್ದು ಇದೇ ರೀತಿ. ಉದ್ಯೋಗ ಏನಂದರೆ ಇದೇ ನಮ್ಮ ಉದ್ಯೋಗ. ಆದರೆ ಶಿಕ್ಷಣ ಸಂಸ್ಥೆ ಅಂತ ಅದರಲ್ಲಿರಲಿಲ್ಲ, ಮಾಡೋದಿರಲಿಲ್ಲ, ಅನ್ನದಾಸೋಹ ಅಂತ ಇರಲಿಲ್ಲ, ಅಥವಾ ಆರೋಗ್ಯ ಸೇವೆ ಅಂತ ಇರಲಿಲ್ಲ, ಏನೂ ಇರಲಿಲ್ಲ, ಇದಿಷ್ಟೇ. ಆದರೆ 2000 ನಂತರ ಅಥವಾ 2000 ಸ್ವಲ್ಪ 10 ವರ್ಷ ಮೊದಲು ಅದನ್ನು ಮಾರ್ಪಾಟನ್ನು ಕೆಲವು ಮಠಗಳು ಮಾಡಿಕೊಂಡು ಏನಂತ ಮಾಡಿಕೊಂಡು ನಮ್ದು ಇಂಥ ಶಿಕ್ಷಣ ಸಂಸ್ಥೆ ಶುರು ಮಾಡ್ತಾ ಇದ್ದೀವಿ, ಹಾಗಾಗಿ ಶಿಕ್ಷಣ ಸೇವೆ ನಮ್ಮದು ಅದರಲ್ಲಿ ಸೇರ್ಪಡೆ ಆಯಿತು, ದಾಸೋಹ ಸೇರ್ಪಡೆ ಆಯಿತು. ಹೀಗೆ ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯಾನಂತರದಲ್ಲಿ ಮಠಗಳದು ಕೇವಲ ಧರ್ಮೋಪದೇಶ ಧರ್ಮ ಪ್ರಚಾರ ಇದ್ದದ್ದು. ಈಗ ಅನೇಕ ಸ್ವಾಮೀಜಿಗಳು ಇಲ್ಲಿ ಆಶೀರ್ವಚನ ಮಾಡಿದರು. ಏನು ಅಂತಂದರೆ ಇವತ್ತು ಆಮೇಲೆ ಆಶಯ ಭಾಷಣ ಮಾಡಿದ ಗೋರುಚ ಅವ್ರದ್ದು ನಿಮ್ಮೆಲ್ಲರದು ಆಶಯ ಏನು ಅಂತಂದರೆ ಸ್ವಾಮಿಗಳು ಬರೇ ಪೂಜೆ ಮಾಡ್ಕೊಂತ ಕುಂದಿರಬಾರ್ದು, ಬರೇ ಧರ್ಮ ಪ್ರಚಾರ ಸಾಲದು, ಸ್ವಾಮಿಗಳು ಸಮಾಜ ಸೇವೆಯ ಹಲವು ಮುಖಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೇಕು, ಕಾರ್ಯೋನ್ಮುಖವಾಗಬೇಕು ಅಂತ. ಆವಾಗ ನಿಜವಾಗಲೂ ಕೂಡ ನಮ್ಮ ಸಮಾಜದ ಮಠಗಳ ಸಾರ್ಥಕತೆ ಆಗ್ತದೆ ಅಂತ ಈ ಒಂದು ಉದ್ದೇಶ ಇಟ್ಟುಕೊಂಡು ಇತ್ತೀಚಿನ ದಿನಮಾನಗಳಲ್ಲಿ ಶಿಕ್ಷಣ ಸೇವೆ ಶುರುವಾಗಿದೆ, ಆರೋಗ್ಯ ಸೇವೆ ಶುರುವಾಗಿದೆ, ಇದೆಲ್ಲ ಕೂಡ ಮಾಡ್ತಾ ಇದ್ದಾವೆ. ಆದರೆ ಅದಕ್ಕೂ ಮೊದಲು ನಾವೇನು ಹಿಂಗ ನೋಂದಾಯಿಸ್ಕೊಂಡಿರ್ತಿದ್ವಿ, ಅವಾಗ ಆಗಲೇ ಕೇಲಿ ಸೊಸೈಟಿ ಬಂದಿತ್ತು. ಆ ಕೇಲಿ ಸೊಸೈಟಿ ಬಂದಾಗ ಅವತ್ತಿನ ಸಂಸ್ಥೆಯ ಹಿರಿಯರು ಮಠಗಳಿಗೆ ಬರ್ತಿದ್ರು, ಡೈರೆಕ್ಟರ್ಸ್ ಮಠಗಳಿಗೆ ಬಂದು ಕೇಳ್ತಿದ್ರು, ನಿಮ್ಮ ಜಾಗ ಇಷ್ಟ ಐತಿ ಇಲ್ಲೆಲ್ಲನ, ಒಂದು ಸ್ವಲ್ಪ ಜಾಗ ಕೊಡ್ರಿ, ನಾವು ಸ್ಕೂಲು ಕಾಲೇಜು ಮಾಡ್ತೀವಿ. ಮಠಗಳು ಅವಾಗಿನ್ನೂ ಶುರು ಮಾಡಿರಲಿಲ್ಲ ಇದನ್ನು. ಅಂಥ ಸಮಯದಲ್ಲಿ ಗದಗಿನ ಜಗದ್ಗುರುಗಳು ಜಾಗ ಕೊಟ್ಟಿದ್ದಾರೆ, 3000 ಮಠ ಭಾಳ ದೊಡ್ಡ ಜಾಗ ಕೊಟ್ಟಿದೆ. ಕಾಡಸಿದ್ದೇಶ್ವರ ಕಾಲೇಜ್ ಇರ್ಬೋದು ಮತ್ತು JJ ಕಾಮರ್ಸ್ ಕಾಲೇಜ್ ಇರ್ಬೋದು, ಅದು ಗುಂಟೆ ಲೆಕ್ಕದ ಕೊಟ್ಟಿಲ್ಲ, ಎಕರೆಗಟ್ಟಲೆ ಲೆಕ್ಕದಲ್ಲಿ ಕೊಟ್ಟದ್ದಿದೆ. ಅವಕ್ಕಿವತ್ತು ಬೆಲೆ ಕಟ್ಟಕ್ಕಾಗಲ್ಲ. ಮೊನ್ನೆ ತಾಜಾ ಉದಾಹರಣೆ ಅಂತಂದರೆ 3000 ಮಠ ಕೊಡಮಾಡಿದಂತಹ ಹುಬ್ಳಿ ಸಿಟಿಗೆ ಹತ್ತಿದ 23 ಚಿಲ್ಲರ್ 24 ಎಕರೆ ಜಾಗ ಮೆಡಿಕಲ್ ಕಾಲೇಜಿಗೆ ಕೊಟ್ಟಿದ್ದು. ನಮ್ಮ ಗುರುಗಳು ಸುಮಾರು ಈಗ 25 ವರ್ಷದ ಕೆಳಗಡೆ ನಮ್ಮ ಗುರುಗಳು ಈ ಮಾಂತೇಶ್ ಕೌಟ್ಗಿ ಮಠ ಅವರು ಮತ್ತು ಅವ್ರ ಮಾವ ಹಿರೇಮಠ ಅಂತ ಅವ್ರ ಭಾವ ಇದ್ದಾರೆ, ಅವರನ್ನು ಮಠಕ್ಕೆ ಕರೆಸಿ, ಏನಪ್ಪ ನಾವು ಒಂದು ಮೆಡಿಕಲ್ ಕಾಲೇಜ್ ಆಗಬೇಕಾಗಿದೆ, ನನಗೆ ಮಾಡೋಕ್ಕಾಗಲ್ಲ, ನೀವು ಕೇಳಿ ಅವ್ರು ಏನಾದರೂ ಮಾಡ್ತೀರಾ, ಸ್ವಲ್ಪ ಪ್ರಭಾಕರ್ ಕೋರಿಯವ್ರ ಹತ್ರ ಹೋಗಿ ನಿಮ್ಮ ಚೇರ್ಮನ್ರ ಹತ್ರ ಇದನ್ನು ಸ್ವಲ್ಪ ಪ್ರಸ್ತಾಪ ಮಾಡಪ್ಪ ಅಂತ ಹೇಳಿ ಕೌಟಿಗೆ ಅವ್ರಿಗೆ ಮಠ ಅವರಿಗೆ ಕರೆದು ಅವ್ರ ಮಾವಂದಿರಿಗೆ ಕರೆದು ಮಾತನಾಡಿದಾಗ, ಆಯ್ತಜ್ಜರ ನಾ ಕೋರೆ ಸಾಹೇಬ್ರ ಹತ್ರ ಮಾತಾಡ್ಕೊಂಡು ಆ ನಂತರ ಸಾಧ್ಯವಾದರೆ ಅವರನ್ನೂ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅವತ್ತು ಪ್ರಭಾಕರ್ ಕೋರಿಯವರನ್ನು ನಮ್ಮ ಜಗದ್ರೋಳ ಹತ್ರ ಕರ್ಕೊಂಡು ಬಂದು ಭೇಟಿ ಮಾಡಿಸಿ. ಭೇಟಿ ಮಾಡಿಸಿದಾಗ ಜಗದ್ರೋಳ ಅವರಿಗೆ ಪ್ರಸ್ತಾಪ ಮಾಡಿದಾಗ ಕೋರಿ ಅವರು ಹೇಳಿದ್ದೇನು ಅಂತಂದರೆ, ಅಜ್ಜರ ನೀವೇ ಮಾಡಿರಿ, ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ, ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ, ಮೆಡಿಕಲ್ ಕಾಲೇಜ್ ನೀವೇ ಮಾಡಿರಿ, ತೊಂದರೆ ಇಲ್ಲ ಅಂತ ಕೋರಿ ಅವರು ಹೇಳಿದರು. ಅದಕ್ಕೆ ಅಜ್ಜವ್ರು ಹೇಳಿದ್ದು, ಗುರುಗಳು ಹೇಳಿದ್ದೇನು ಅಂದರೆ, ಇಲ್ಲಪ್ಪ ನನಗೆ ಮಾಡೋ ಶಕ್ತಿ ಇಲ್ಲ, ಮೆಡಿಕಲ್ ಕಾಲೇಜಿಗೆ ಭಾಳ ದೊಡ್ಡ ದುಡ್ಡನ್ನು ಖರ್ಚು ಮಾಡಬೇಕಂತ ನಿಮಗೆ ಗೊತ್ತಿದೆ, ಕೇಳಿಯವರಿಗೆ ಆ ಸಾಮರ್ಥ್ಯ ಇದೆ, ಆದ್ದರಿಂದ ನೀವು ಕೋರೆಯವರೇ ನೀವು ಮಾಡಬೇಕು ಅಂತ ಹೇಳಿದಾಗ ಆಯ್ತಜ್ಜಾರ ಅಂತ ಒಪ್ಕೊಂಡು ಬಂದರು. ಒಪ್ಕೊಂಡು ಬಂದ ನಂತರ ನಮ್ಮ ಗುರುಗಳು ಲಿಂಗೈಕ್ಯರಾದ ಮೇಲೆ ಗುರುಗಳು ಕೊಟ್ಟ ಮಾತಿನಂತೆ ಆ ಜಾಗವನ್ನು ನಾವು ಅವ್ರಿಗೆ ಕೊಟ್ಟು ಅವರ ಗುರುಗಳ ಮಾತನ್ನು ನಾವು ಉಳಿಸ್ಕೊಂಡಿದ್ದೇನೆ. ಈ ರೀತಿ ಇವತ್ತು ನಾವು ಕೊಟ್ಟದ್ದು ಎಷ್ಟು, 24 ಎಕರೆ ಹೆಚ್ಚು ಕಡಿಮೆ. ಆದರೆ ಇವತ್ತು ಕೇಳಿ ಖರ್ಚು ಮಾಡ್ತಾ ಇರೋದು ಆ ಜಾಗದ ಮೇಲೆ 1000 ಕೋಟಿ ರೂಪಾಯಿಗಳನ್ನು ಇವತ್ತು ಖರ್ಚು ಮಾಡ್ತಾ ಇದ್ದಾರೆ. ನಾನು ಕೊಟ್ಟ ಜಾಗ ಸಣ್ಣದಾಯಿತು, ಆದರೆ ಅವರ ಸೇವೆ ಭಾಳ ದೊಡ್ಡದಾಯಿತು ಸಮಾಜಕ್ಕೆ. ಮಠಕ್ಕಿಂತಲೂ ಹೆಚ್ಚು ಸೇವೆಯನ್ನು ಒಂದು ಕೇಳಿ ಸಂಸ್ಥೆ ಸಲ್ಲಿಸ್ತದೆ ಅಂತಂದಾಗ ಮಠ ತನ್ನ ಜಾಗವನ್ನು ಕೊಡೋದ್ರ ಮುಖಾಂತರ ತನ್ನ ಸಾಮಾಜಿಕ ಸೇವೆಯ ಸಾರ್ಥಕತೆಯನ್ನು ಯಾಕೆ ಪಡೆಕೊಳ್ಬಾರ್ದು? ಈ ದೃಷ್ಟಿಯಿಂದ ಕೇಳಿ ಸಂಸ್ಥೆಗೆ ಅನೇಕ ಮಠಾಧೀಶರು ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ಸ್ವತಃ ಮಾಡಿರಲಿಕ್ಕಿರಲ್ಲ ಶಿಕ್ಷಣ ಸಂಸ್ಥೆಗಳನ್ನು. ಹೀಗೆ ಮಠಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶಿಕ್ಷಣ ಸೇವೆಯನ್ನು ಮಾಡ್ತಾ ನಿಜವಾಗೂ ಸಾಗಿರ್ತಕ್ಕಂಥದ್ದು ಮಠಗಳು ಸಮಾಜ ಮುಖ್ಯವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಅಂದರೆ ಶಿಕ್ಷಣ ಅದು ಸಮಾಜ ಸೇವೆಯೇ, ಹಾಗೆಯೇ ಆರೋಗ್ಯ ಅದು ಸಮಾಜ ಸೇವೆಯೇ, ಇಂಥ ದಾಸೋಹ ಸಮಾಜ ಸೇವೆ, ಜ್ಞಾನ ಬೆಳೀಲಿಕ್ಕೆ ಸಮಾಜದಲ್ಲಿ ಮಠಗಳು ಭಾಳಷ್ಟು ಪ್ರಮುಖ ಪಾತ್ರ ವಹಿಸಿದ್ದಾವೆ. ಇಷ್ಟೇ ಅಲ್ಲ, ಭಾಳ ಮಹತ್ವದ ಒಂದು ಮಾತಂತಂದರೆ ಜಾತ್ಯಾತೀತವಾಗಿ ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಜಾತ್ಯಾತೀತವಾಗಿ ನಮ್ಮ ಮಠಗಳು ಮಠದೊಳಗೆ ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಅವರಿಗೆ ಪ್ರಸಾದ ಕೊಟ್ಟಿದ್ದಾವೆ, ಅವರಿಗೆ ಶಿಕ್ಷಣವನ್ನು ಕೊಟ್ಟಿದ್ದಾವೆ. ಹೀಗೆ ಬಸವ ತತ್ವವನ್ನು ಮಠಗಳು ಅಳವಡಿಸಿಕೊಂಡು ಸೇವೆಯನ್ನು ಸಲ್ಲಿಸ್ತಾ ಇದ್ದಾವೆ, ಸಾರ್ಥಕವಾದ ಸೇವೆ ಸಲ್ಲಿಸಿದ್ದಾವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ದಿನಮಾನಕ್ಕೆ ತಕ್ಕಂತೆ ಇನ್ನೂ ಹಲವಾರು ಬದಲಾವಣೆಗಳನ್ನು ಮಠಾಧೀಶರು ತಮ್ಮ ಮಠಗಳಲ್ಲಿ ಮಾಡಿಕೊಂಡು ಸಮಾಜದ ಸಹಕಾರದೊಂದಿಗೆ ಈ ಸಮಾಜದೊಡನೆ ಮಠಗಳು ಕ್ರಮಿಸಬೇಕಾಗಿದೆ, ಆ ಹಾದಿ ಮತ್ತಷ್ಟು ಬಹಳಷ್ಟು ದೂರ ಹೋಗಬೇಕಾಗಿದೆ ಅಂತಕೊಂಡೇಳಿ ನಾನು ಭಾವಿಸ್ಕೊಂಡು ಪ್ರಭಾಕರ್ ಕೋರೆ ಅಕ್ಷರ ಸೇವೆಯನ್ನು ಮಾಡುತ್ತಾ ತಮ್ಮ ಅಮೃತ ಮಹೋತ್ಸವವನ್ನು ಆಚರಿಸಿ ಅವರು ಸಾವಿಲ್ಲ ಅನ್ನೋದನ್ನು ಈ ಮೂಲಕ ತೋರಿಸಿದ್ದಾರೆ ಅಂತ ಹೇಳಿ ನಮ್ಮ ಎರಡು ಮಾತನ್ನು ಮುಗಿಸ್ತೀವಿ.
3: A vision that opened doors to knowledge. A commitment that brought healthcare closer to millions.
4: For over 4 decades, his leadership has shaped countless futures.
3: Happy 79th birthday, Padma Shri Dr. Prabhakar B. Kore.
4: With heartfelt wishes from the KLE family.
5: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998331.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಜನ್ಮದಿನದ ಅಂಗವಾಗಿ ನಾಡಿನ ವಿವಿಧ ಮಠಾಧೀಶರು ನೀಡಿದ ಆಶೀರ್ವಚನ.
1: ದಾಯದೊಳಗುರು ಲಿಂಗ ಜಂಗಮವ ದಾಯತವನರಿಯಲ್ಕೆ ಸುಲಭೋಪಾಯದಿಂದೆದರಿಟ್ಟು ಬಾಯ ಸ್ಥಳಕ್ಕೆ ಗುರುವಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಕೆಎಲ್ಇ ಸೊಸೈಟಿಗೂ ಮಠಾಧಿಪತಿಗಳಿಗೂ ಬಹಳ ಸಂಬಂಧ. ಇವತ್ತು ಆ ಸಂಬಂಧವನ್ನು ಅವರು ಉಳಿಸಿಕೊಂಡು ಬಂದಾರ. ಅದಕ್ಕೋಸ್ಕರವಾಗಿ ಮಠಗಳು ಏನು ಮಾಡಿದಾವೆ ಆ ಮಾಡಿದ್ದನ್ನು ಬಹಳಷ್ಟು ಕೆಎಲ್ಇ ಸಂಸ್ಥೆಗಳು, ಬೇರೆ ಬೇರೆ ಸಂಸ್ಥೆಗಳು ಇನ್ನೂ ಹೆಚ್ಚಾಗಿ ಮುಂದುವರಿಸಿಕೊಂಡು ಬಂದು ಅಂತಂತೇಳಿ ಇವತ್ತು ಸಮಾಜದಲ್ಲಿ ಶಿಕ್ಷಣವನ್ನು ಕಾಣ್ತೇವೆ. ಆದರೆ ಒಂದು ವಿಷಾದದ ಸಂಗತಿ ಅಂದರೆ ಇತ್ತಿತ್ತಲಾಗಿ ಬಹಳಷ್ಟು ಜನ ಯುವಕರು ಯುವತಿಯರು ಮಠದಿಂದ ದೂರ ಆಗ್ತಕ್ಕಂಥ ವ್ಯವಸ್ಥೆ ಬಂದದ ಒಂದು ಕಾಲಕ್ಕೆ. ಇವತ್ತು ನಾನು ನೋಡ್ತೇನೆ ಕೆಲವೊಬ್ಬರು ಇದ್ದಾರೆ, ಕೋರೆಯವರು ಇದ್ದಾರೆ, ಈಗ ಅವರು ನಿಡಸೋಸಿ ಮಠಕ್ಕೆ ಹೆಸರು ಹಾಕಲಿ ಬಿಡಲಿ, ಆ ಜಾತ್ರೆ ಬಂತಂದ್ರೆ, ಶ್ರಾವಣ ಮಾಸದ ಜಾತ್ರೆ ಬಂತಂದ್ರೆ ಅವ್ರ ಹೆಸರು ಹಾಕಲಿ ಬಿಡಲಿ, ಊರಾಗಿದ್ದರೂ ಸರಿ, ಇಲ್ಲದೇ ಇದ್ರಂತೂ ಇಲ್ಲ. ಊರಾಗಿದ್ರಂದ್ರೆ ಸಂಜೀಕ್ ಯಾಕಾಗೋಲ್ದು ಬಂದು ಭೇಟಿಯಾಗಿ ಜನರೊಳಗೆ ಕೂತ್ಕೊಂಡು ಪ್ರಸಾದ ತೆಗೆದುಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ಅಂಥವ್ರು ಬಂದು ಹೋಗೋದ್ರಿಂದ ಸ್ವಾಮಿಗಳು ಎಚ್ಚರ ಆಗ್ತೀವಿ. ಹೌದಪ್ಪ, ಬರ್ತಾರೆ ಸಮಾಜದವರು, ಬರ್ತಾರೆ ನೋಡ್ತಾರೆ ಕೇಳ್ತಾರೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಬರ್ತಾರೆ. ಇನ್ನೊಂದು ನಮಗೆ ಆಗಿದ್ದು ತೊಂದರೆ ಆಗಿದ್ದು ಅಂತಂತ ಹೇಳಿದರೆ, ಟೆನೆನ್ಸಿ ಒಳಗೆ ಹೋದಂಥ ಒಂದು ಆಸ್ತಿಗಳು, ಬಹಳಷ್ಟು ಮಠಾಧಿಪತಿಗಳ ಆಸ್ತಿ, ಸಣ್ಣ ಸಣ್ಣ ಮಠಗಳ ಆಸ್ತಿ ಎಲ್ಲ ಟೆನೆನ್ಸಿ ಒಳಗೆ ಹೋದವು. ಯಾರೂ ಏನೂ ಮಾಡೋದಾಗಲಿಲ್ಲ. ಅವರು ಮಾಡಿದಂಥ ಶಿಕ್ಷಣ ಸಂಸ್ಥೆಗಳು ಬಂದಾಗ್ತಕ್ಕಂಥ ವ್ಯವಸ್ಥೆ ಅದು. ಅವರು ಇಟ್ಕೊಂಡಂಥ ಹುಡುಗರಿಗೆ ಊಟ ಹಾಕಲಿಕ್ಕೆ ಅನುಕೂಲತೆ ಬರಲಿಲ್ಲ. ಸ್ವತಃ ಕಂತೆ ಭಿಕ್ಷವನ್ನು ಮಾಡಿ ಎಷ್ಟೋ ಮಂದಿ ಬದುಕಿಸಿದಂಥ ಇತಿಹಾಸ ಅದ. ಮಠದ ಸ್ವಾಮಿನೇ ಕಂತೆ ಭಿಕ್ಷವನ್ನು ಮಾಡಿದಂಥ ಇತಿಹಾಸಗಳದ. ಸಣ್ಣ ಮಠವೂ ಸಹಿತ ಅಷ್ಟು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದರಿಂದ ಅಲ್ಲಿಯೂ ಸಹಿತ ಜಾತ್ಯತೀತವಾಗಿ ಕೆಲಸ ಮಾಡಿದಂಥ ಇತಿಹಾಸ ಅದ. ಹೀಗೆ ಒಂದಲ್ಲ ಎರಡಲ್ಲ ಲಿಂಗಾಯತ ಮಠಗಳು ಅನೇಕ ರೀತಿಯಲ್ಲಿ ಕೆಲಸ ಮಾಡಿದಂಥ ಇತಿಹಾಸದಲ್ಲಿ ಇವತ್ತು ನಾವು ನೋಡಬೇಕು ಅಂತಂತ ಹೇಳಿದರೆ, ಭಾಳಷ್ಟು ಶಿಕ್ಷಣ, ಭಾಳಷ್ಟು ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥವ್ರು. ನಾನು ಒಮ್ಮೆ ಟೂರ್ ಹೋಗಿದ್ದೆ. ನಾನು ಆ ಟೂರ್ ಹೋದಾಗ ಸಿಂಗಾಪುರದಲ್ಲಿ ಒಬ್ಬ ಹುಡುಗ ಬಂದು ನಮಸ್ಕಾರ ಮಾಡಿದ. ನನಗೆ ಆಶ್ಚರ್ಯ ಆಯಿತು, ಯಾರಪ್ಪ ನೀನು ಅಂತ ಕೇಳಿದೆ. ಇಲ್ಲರಿ, ಸಿಂಗಾಪುರದಲ್ಲೇ ಕೆಲಸ ಮಾಡಕತ್ತೀನಿ, ಹೋಗಿದ್ದೆ, ಊರಿಗೆ ಹೋಗಿದ್ದೆ, ಹೊಳ್ಳಿ ಬಂದೆ, ನಿಮ್ಮನ್ನೆಲ್ಲ ನೋಡಿ ನಮಸ್ಕಾರ, ನಮ್ಮ ಪರಿಚಯ ಇಲ್ಲಲ್ಲೋ ಅಂತ ಅನ್ಯಾನು. ಇಲ್ಲ, ನಾನು ಕಲಿತದ್ದು ಎಲ್ಲ ಕೆಎಲ್ಇ ಸಂಸ್ಥೆಯಲ್ಲಿ. ಆ ಕೆಎಲ್ಇ ಸಂಸ್ಥೆಗೆ ಸ್ವಾಮಿಗಳ ಸಂಪರ್ಕ ಐತೆ ಅನ್ನೋ ಇತಿಹಾಸ ನನಗೆ ಗೊತ್ತಿತ್ತು. ನಿಮ್ಮನ್ನೆಲ್ಲ ಕಂಡಾಗ ಬಂದು ನಮಸ್ಕಾರ ಮಾಡಬೇಕು ಅಂತ ಒಂದು ಭಾವನೆ ಬಂತು ಅಂತ ಬಂದು ನಮಸ್ಕಾರ ಮಾಡಿನಿ ಅಂತ ಅಂದರೆ, ಅಲ್ಲಿ ಇದ್ದರೂ ಸಹಿತ ಈ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವಂಥ ವ್ಯವಸ್ಥೆಯನ್ನು ಕೆಎಲ್ಇ ಸಂಸ್ಥೆ ಕೊಡ್ತದೆ ಅಂದರೆ ಇಲ್ಲಿಯ ಸಂಸ್ಕಾರ ಅದೊಂದು ಭಾಳ ದೊಡ್ಡದದು. ಅದಕ್ಕೋಸ್ಕರವಾಗಿ ಇನ್ನೊಂದು ನಾನು ಭಾಳ ಖುಷಿಯಿಂದ ಹೇಳ್ತಕ್ಕಂಥದ್ದು ಕೆಎಲ್ಇ ಸಂಸ್ಥೆ ಬಗ್ಗೆ ಅಂತೇಳಿದರೆ, ಸಣ್ಣ ಸಣ್ಣ ಸಂಸ್ಥೆಗಳು ಸಹಿತ ಎಲೆಕ್ಷನ್ದಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾವೆ. ಆದರೆ ಕೆಎಲ್ಇ ಸಂಸ್ಥೆ ಈಗ ಎರಡು ಮೂರು ಬಾರಿ ಎಲೆಕ್ಷನ್ನೇ ಇಲ್ಲದೆ ಆ ಒಂದು ಆಡಳಿತವನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಏನಿದೆ ಅದು ಇನ್ನೊಂದು ಸಹಕಾರಿ ಸಂಸ್ಥೆಗಳಿಗೆ, ಬೇರೆ ಬೇರೆ ಸಂಸ್ಥೆಗಳಿಗೆ ಒಳ್ಳೆ ಆದರ್ಶವಾದ ಕೆಲಸ ಅನ್ನೋದನ್ನು ನಾವಿಲ್ಲಿ ಸ್ಮರಿಸಿಕೊಳ್ಳಬೇಕು. ಅದು ಎಲೆಕ್ಷನ್ ಆದರೆ ಸಮಸ್ಯೆಗಳು ಹೆಚ್ಚಾಗ್ತಾವೆ. ಎಲೆಕ್ಷನ್ ಆಗಲಾರದೆ ಪ್ರೀತಿಯಿಂದ ನಾವು ಮಾಡಿಕೊಂಡು ಕೆಲಸ ಸಂಸ್ಥೆ ಇಷ್ಟು ಬೆಳೀಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ಅದೊಂದು ಹೆಮ್ಮೆ ಎಲ್ಲರಿಗೂ, ಮೆಂಬರ್ಗಳಿಗೆಲ್ಲ ಅದೊಂದು ಹೆಮ್ಮೆ. ಭಾಳಷ್ಟು ಅವರು 75 ವರ್ಷವನ್ನು ತುಂಬ ಚೆನ್ನಾಗಿ ನಡೆದುಕೊಂಡು ಬಂದಿದ್ದಾರೆ ಅಂತಂತ ಹೇಳಿದರೆ, ಆ ಸಂಸ್ಥೆಯ ಸರ್ವ ಸದಸ್ಯರು ಸಹಿತ ಅದಕ್ಕೆ ಭಾಳ ಬೆಂಗಾವಲಾಗಿ ನಿಂತ್ಕೊಂಡಿದ್ದಾರೆ ಅನ್ನೋದೊಂದು ಭಾಳ ಇಲ್ಲಿ ಉದಾಹರಣೆ ನಮಗೆಲ್ಲ. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾದರೆ ಕೆಲಸ ಆಗೋದಿಲ್ಲ. ದೊಡ್ಡ ಸಂಸ್ಥೆ, ಅವರಿಗೂ ಒಂದು ಹೆಮ್ಮೆ, ಕೋರಿಯವರಿಗೂ ಒಂದು ಹೆಮ್ಮೆ. ನೋಡ್ರಿ, ನಾನು ಇದಕ್ಕೂ ಹೋಗಿದ್ದೆ ಅವ್ರ ಜೊತೆಯಲ್ಲಿ, ದಿಲ್ಲಿಗೂ ಸಹಿತ ಹೋಗಿದ್ದೆ, ಅಲ್ಲಿಯೂ ಕರೆಸಿದ್ರು ಅಪ್ಪಗಳನ್ನ, ನಮ್ಮನ್ನು ಎಲ್ಲರನ್ನೂ ಸ್ವಾಮಿಗಳನ್ನೆಲ್ಲ ಕರೆಸಿದ್ರು. ಆ ಒಂದು ಸಂಸ್ಕಾರ ಹೆಂಗೆ ಇಟ್ಕೊಂಡು ಬಂದಾರೆ ಅಂತೇಳಿದರೆ, ಕೆಎಲ್ಇ ಸಂಸ್ಥೆಯಲ್ಲಿ ಹಾಸ್ಪಿಟ್ಲ್ ಇದೆ. ಆ ಹಾಸ್ಪಿಟ್ಲನ್ನು ಪ್ರಾರಂಭಕ್ಕೆ ಆಮೇಲೆ ಯಾರನ್ನೋ ಕರೆಸಿದ್ರು, ಪ್ರಧಾನಮಂತ್ರಿಗಳನ್ನು ಕರೆಸಿದರು. ಆದರೆ ಮೊಟ್ಟ ಮೊದಲಿಗೆ ಮಾಡಿದ್ದು ಅಂದರೆ ಒಂದು 15-20 ಸ್ವಾಮಿಗಳನ್ನು ಕರೆಸಿ ಅಲ್ಲಿ ಸ್ನಾನ ಪೂಜೆಯನ್ನು ಮಾಡಿಸಿ ಪ್ರಸಾದವನ್ನು ಮಾಡಿಸಿದ್ದು. ದಿಲ್ಲಿಯಲ್ಲಿಯೂ ಹಂಗೆ ಮಾಡಿದರು, ಆಮೇಲೆ ದುಬೈದಲ್ಲಿಯೂ ಹಂಗೆ ಮಾಡಿದರು. ಪೂಜ್ಯ ಮೈಸೂರು ಜಗದ್ಗಳನ್ನು ಕರೆಸಿದರು, ನಾನು ಹೋಗಿದ್ದೆ. ಅಲ್ಲಿಯೂ ಸಹಿತ ಅದೆಲ್ಲ ಕೂಡಿ ಇವನ್ನೆಲ್ಲ ಪಾದಪೂಜೆ ಮಾಡಿದ ಮೇಲೆ ಕೆಲಸವನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆ. ಮೊದಲಿನಿಂದಲೂ ಏನು ಒಂದು ಸಂಬಂಧ ಅದ, ಆ ಸಂಬಂಧವನ್ನು ಇವತ್ತು ಉಳಿಸಿಕೊಂಡು ಬರತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಯಾಕಂದರೆ ಮಠಾಧಿಪತಿಗಳು ಈ ಸಂಸ್ಥೆಗೆ ಬಹಳಷ್ಟು ಅನುಕೂಲವನ್ನು ಕೊಟ್ಟಿದ್ದಾರೆ ಅನ್ನೋದು ಅವರಿಗೆ ಬಹಳ ಮೊದಲಿನಿಂದಲೂ ಇತಿಹಾಸವನ್ನು ತುಂಬ ಚೆನ್ನಾಗಿ ಅವರು ಅಧ್ಯಯನ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಒಂದು ಸಂಸ್ಥೆ ಇಷ್ಟು ವರ್ಷ ಇಷ್ಟು ಸಂಸ್ಥೆಗಳನ್ನು ನಡೆಸ್ತದೆ ಅಂಥೇಳಿದರೆ ಹಿಂದೆ ಅನೇಕ ಪೂಜ್ಯರ ಆಶೀರ್ವಾದ, ಸಪ್ತರ್ಷಿಗಳ ಆಶೀರ್ವಾದ ಹಾಗೂ ಈಗಿನ ಪೂಜ್ಯರ ಆಶೀರ್ವಾದ, ಅದರ ಜೊತೆಗೆ ಕೋರೆಯವರ ಕ್ರಿಯಾಶೀಲ ಕಾರ್ಯಕ್ರಮ, ಅದರ ಜೊತೆಗೆ ಸರ್ವ ಸದಸ್ಯರ ಸಹಕಾರ ಭಾವ, ಸಮಾಜದ ಸಹಕಾರ ಭಾವ, ಇವೆಲ್ಲವನ್ನು ದೂರದೃಷ್ಟಿಯನ್ನು ಇಟ್ಟುಕೊಂಡು ಮಾಡಿದಂಥ ಇತಿಹಾಸದಲ್ಲಿ ಇವತ್ತು ಸಂಸ್ಥೆಗೆ ಎಲ್ಲ ಪೂಜ್ಯರು ಬಂದು ಅವರಿಗೆ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸ ಅಂತಂತ ಹೇಳಿದರೆ ಮಠಗಳಿಗೂ ಕೆಎಲ್ಲಿಗೂ ಇರುವ ಅನ್ಯೋನ್ಯ ಸಂಬಂಧವೇ ಒಂದು ಬಹಳ ಮುಖ್ಯ ಅನ್ನುವುದನ್ನು ಇಲ್ಲಿ ಇಟ್ಟುಕೊಂಡು ಅವರಿಗೆ ಶತಾಯುಷಗಳಾಗ್ತಕ್ಕಂಥ ವ್ಯವಸ್ಥೆಗೆ ಎಲ್ಲ ಪೂಜ್ಯರು ಅದನ್ನು ಹರಿಸಲಿಕ್ಕೆ ಬಂದಿದ್ದಾರೆ. ಮುಂದೆ ಮತ್ತೊಂದು ಹೊಸ ಹೆಜ್ಜೆಯನ್ನು ಇಡುವಂಥ ಒಂದು ಕಾಲ ಬರಲಿ ಅಂತಂತ ಹೇಳಿ ಆಶಿಸಿ ಎರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೆ.
2: A vision that opened doors to knowledge. A commitment that brought healthcare closer to millions.
3: For over 4 decades, his leadership has shaped countless futures.
2: Happy 79th birthday, Padma Shri Dr. Prabhakar B. Kore.
3: With heartfelt wishes from the KLE family.
4: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
5: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
4: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
5: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
4: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
5: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
5: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು ಆರೋಗ್ಯ ದರ್ಶನ. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನಪಾನ ಸಪ್ತಾಹದ ಅಂಗವಾಗಿ ಸ್ತನಪಾನದ ಮಹತ್ವವನ್ನು ತಿಳಿಸಿಕೊಡಲಿದ್ದಾರೆ ಕೆಎಲ್ಇ ವಿಶ್ವವಿದ್ಯಾಲಯದ ಫ್ಯಾಕಲ್ಟಿ ಆಫ್ ಮೆಡಿಸಿನ್ ವಿಭಾಗದ ಡೀನ್ ಹಾಗೂ ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಚಿಕ್ಕ ಮಕ್ಕಳ ವಿಭಾಗದ ಪ್ರಾಧ್ಯಾಪಕರು, ಜೊತೆಗೆ ಸುಮಾರು 30 ವರ್ಷಗಳಿಂದ ಸ್ತನಪಾನದ ಮಹತ್ವದ ಬಗ್ಗೆ, ಮಗುವಿನ ಆರೋಗ್ಯದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇರುವಂತಹ ಡಾಕ್ಟರ್ ರೂಪಾ ಬೆಲ್ಲದವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಈಗ ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಈ ಒಂದು ವಿಶ್ವ ಸ್ತನಪಾನ ಸಪ್ತಾಹವನ್ನ ಆಚರಣೆ ಮಾಡಲಾಗುತ್ತೆ, ಏನಿದರ ಉದ್ದೇಶ ಮತ್ತೆ ಯಾವಾಗ್ನಿಂದ ಆಚರಣೆ ಮಾಡಲಾಗ್ತಾ ಇದೆ ಮೇಡಮ್?
1: ಆಗಸ್ಟ್ 1 ಶುರುವಾಗಿ 7ನೇ ತಾರೀಕು ಈ ಒಂದು ವಿಶ್ವ ಸ್ತನಪಾನ ಸಪ್ತಾಹನ ಆಚರಿಸ್ಕೊಂತ ಬಂದಿದೀವಿ. ಸುಮಾರು ಹೇಳ್ಬೇಕಾದ್ರೆ 1991 ಇಂದ ಅಂತ ಹೇಳ್ಬೋದು. ಪ್ರತಿ ವರ್ಷ ಈ ಒಂದು ಆಚರಣೆ ಯಾಕೆ ಮಾಡ್ತೀವಿ ಅಂದ್ರೆ, ನಮ್ಮ ಸಮಾಜದಲ್ಲಿರೋ ತಾಯಂದಿರಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಎದೆ ಹಾಲಿನ ಮಹತ್ವದ ಬಗ್ಗೆ ಒಂದು ತಿಳುವಳಿಕೆ ಕೊಡೋ ಸಂಬಂಧ ಮಾಡ್ಕೋತಾ ಬಂದಿದ್ದೀವಿ. ಎಷ್ಟೊಂದು ಪ್ರಯತ್ನ ಮಾಡಿದಾಗ್ಲೂ ಸಾಕಷ್ಟು ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಇದಾವೆ, ಸಾಕಷ್ಟು ಜನರು ಇದ್ರ ಹಿಂದೆ ಕಷ್ಟಪಡ್ತಿದ್ದಾರೆ, ಪ್ರಮೋಟ್ ಮಾಡ್ತಾ ಇದ್ದಾರೆ. ಆದರೂ ಸಹ ಇವತ್ತಿನ ದಿವಸ ನಮ್ಮ ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಎದೆ ಹಾಲು ಹುಟ್ಟಿದ ತಕ್ಷಣ ಶುರು ಮಾಡ್ಬೇಕಂತೀವಿ, ಆ ಒಂದು ಪ್ರಮಾಣ ಬಹಳಷ್ಟು ಕಮ್ಮಿ ಇದೆ. ಇವಾಗ್ಲೂ ಆಫ್ಟರ್ ಸೋ ಮೆನಿ ಇಯರ್ಸ್, ಎಷ್ಟು ವರ್ಷ ಆಗಿದೆ ಈಗ ನಾವು ಇದನ್ನ ಮಾಡ್ತಾ ಇದ್ದು, 41% ನೂರಲ್ಲಿ 41% ಮಹಿಳೆಯರು ಎದೆ ಹಾಲು ಕುಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಅದೇ ತರ ಕಡ್ಡಾಯವಾಗಿ 6 ತಿಂಗಳವರೆಗೂ ಎದೆ ಹಾಲು ಕುಡಿಸ್ಬೇಕಂತ ಹೇಳ್ತೀವಿ. ಅದ್ರ ಪ್ರಮಾಣನು ಇದು ರೀಸೆಂಟ್ ಸ್ಟಾಟಿಸ್ಟಿಕ್ಸ್ ನೋಡಿದಾಗ್ಲೂ 61% ಏನೋ ಇದೆ. ಸೊ ಇಷ್ಟೆಲ್ಲ ಆದ್ರೂ ನಮ್ಮ ಜನರೊಳಗೆ ಎದೆ ಹಾಲಿನ ಮಹತ್ವದ ಬಗ್ಗೆ, ಎದೆ ಹಾಲು ಎಷ್ಟು ಮುಖ್ಯ ಮಗುವಿನ ಬೆಳವಣಿಗೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸೋಕ್ಕೋಸ್ಕರ ತಾಯಂದಿರಿಗೆ ಅಥವಾ ಎಲ್ಲಾ ಹೆಲ್ತ್ ಕೇರ್ ಪ್ರೊವೈಡರ್ಸ್, ಯಾರ್ಯಾರು ತಾಯಿ ಮತ್ತು ಮಗುವಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೀವಿ, ಎಲ್ಲರಿಗೂ ಇದೊಂದು ನೆನಪು ಮಾಡುವ ಒಂದು ಸಂದರ್ಭ. ಸೊ ಅದಕ್ಕಾಗಿ ಇದನ್ನ ಆಚರಿಸ್ಕೋತಾ ಬರ್ತಾ ಇದೀವಿ. ಈ ವರ್ಷ ಸಹ ಆಗಸ್ಟ್ 1 ರಿಂದ 7ನೇ ತಾರೀಕು ಎಲ್ಲಾ ಆರ್ಗನೈಸೇಷನ್ ಇದನ್ನ ಆಚರಿಸ್ತದೆ.
0: ಮೇಡಮ್, ಈಗ ತಾಯಿಗೆ ಎದೆ ಹಾಲು ಅನ್ನೋದು ಯಾವಾಗ್ನಿಂದ ಉತ್ಪತ್ತಿ ಆಗುತ್ತೆ ಮತ್ತೆ ಆ ಹಾಲನ್ನ ಯಾವಾಗ್ನಿಂದ ಅವಳು ಕೊಡೋದಕ್ಕೆ ಪ್ರಾರಂಭ ಮಾಡಬೇಕು ಅಂತ?
1: ಈಗ ಎದೆ ಹಾಲು ಬರ್ಬೇಕಾದ್ರೆ ಕೆಲವೊಂದು ಮುಖ್ಯ ಅಂಶಗಳಿದಾವೆ. ಮೊದಲೇದಾಗಿ ಮಗು ಎದೆ ಹಿಡಿದು ಕುಡಿಯಕ್ ಶುರು ಮಾಡ್ಬೇಕು, ಎದೆ ಜಗ್ಬೇಕು. ಅದು ಕರೆಕ್ಟ್ ಆಗ ಒಂದು ಪದ್ಧತಿ ಪ್ರಕಾರ ಮಾಡ್ಬೇಕಾಗತ್ತೆ, ಯಾವ್ದರ ಒಂದು ಪೊಸಿಷನ್ ಅಲ್ಲಿ ಕುಡಿಸ್ಲಿಕ್ಕೆ ಬರಲ್ಲ. ಸೊ ಎದೆ ಹಾಲು ಮಗು ಸರಿಯಾದ ಒಂದು ಪದ್ಧತಿನಲ್ಲಿ ಕುಡಿಲಿಕ್ಕೆ ಶುರು ಮಾಡಿದ್ರೆ, ಎಷ್ಟು ಬೇಗ ಕುಡಿಲಿಕ್ಕೆ ಶುರು ಮಾಡುತ್ತೋ ಅಷ್ಟು ಬೇಗ ಹಾಲು ಉತ್ಪತ್ತಿ ಆಗುತ್ತೆ. ಸೊ ನಾವು ಒಂದೇ ಒಂದು ಮಾತು ಹೇಳ್ತೀವಿ, ತಾಯಿ ನಿನ್ಗೆ ಹಾಲು ಜಾಸ್ತಿ ಬರಬೇಕಾದ್ರೆ ಮಗುನ ಮೇಲಿನ ಮೇಲೆ ಎದೆಗೆ ಹಾಕೋಬೇಕು, ಫ್ರೀಕ್ವೆನ್ಸಿ ಜಾಸ್ತಿ ಇರಬೇಕು. ಮಗು ಎಷ್ಟು ಜಾಸ್ತಿ ಎದೆ ಜಗ್ಗುತ್ತೋ ಅಷ್ಟು ಪ್ರೊಡಕ್ಷನ್, ಅದು ಇದೆಲ್ಲ ಹಾರ್ಮೋನ್ ಅಲ್ಲಿ ಇರುತ್ತೆ, ಇದೊಂದು ಪ್ರತಿಕ್ರಿಯೆ. ಸೊ ಇದು ಹಾಲು ಕುಡ್ಲಿಕ್ಕೆ ಶುರು ಮಾಡಿದ ತಕ್ಷಣ ಅದು ಹಾರ್ಮೋನ್ ಎಲ್ಲ ರಿಲೀಸ್ ಮಾಡಿ ಪ್ರೊಡಕ್ಷನ್ ಚಾಲು ಹಾಕೊಂಡು ಹೋಗುತ್ತೆ. ಸೊ ನಾವು ಹುಟ್ಟಿದ ಮೇಲೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ, ನಾವು ಹೇಳೋದು 1 ತಾಸಿನೊಳಗಾಗಿ ಕುಡಿಸ್ಲಿಕ್ಕೆ ಶುರು ಮಾಡ್ಬೇಕಂತ, ಬಟ್ ಅದೇನು ಕಡ್ಡಾಯವಾಗಿ 1 ತಾಸು ಇರಲ್ಲ, ಅದಕ್ಕಿಂತ ಮುಂಚೆ ಆದ್ರೂ ಕುಡಿಸ್ಲಿಕ್ಕೆ ಸಾಧ್ಯ ಇದೆ. ನಾವು ಹೇಳೋ ಪ್ರಕಾರ ರೆಕಮೆಂಡೇಷನ್ ಏನಿದೆ ಅಂದ್ರೆ, ಹುಟ್ಟಿದ ತಕ್ಷಣ ಈವನ್ ಅದು ಕರಳು ಇದು ಬಳ್ಳಿ ಇರುತ್ತಲ್ಲ, ಅದನ್ನ ಕಟ್ ಮಾಡೋಕಿನ ಮುಂಚೆನೆ ಅದ್ರ ಸಮೇತನ ಮಗುನ ತಾಯಿ ಎದೆ ಮೇಲೆ ಹಾಕಿ ಮಗು ಹಾಲು ಕುಡಿಲಿಕ್ಕೆ ಶುರು ಮಾಡ್ಬೇಕು ಅಂತ ಹೇಳ್ತಿದ್ವಿ.
0: ಮೇಡಮ್, ಈಗ ಈ ತಾಯಿ ಹಾಲಿಗೆ ಯಾಕಿಷ್ಟು ಮಹತ್ವ ಅಂತ ಅಂದ್ರೆ, ಯಾಕಂದ್ರೆ ತಾಯಿಯ ಎದೆ ಹಾಲಿನಿಂದ ಈ ಮಗುವಿನ ಒಂದು ಸರ್ವತೋಮುಖ ಅಭಿವೃದ್ಧಿಯಲ್ಲಿ, ಒಂದು ಸರ್ವತೋಮುಖ ಬೆಳವಣಿಗೆಯಲ್ಲಿ ಯಾವ ರೀತಿ ಸಹಾಯಕವಾಗುತ್ತೆ ಅಂತ.
1: ಅಫ್ಕೋರ್ಸ್ ತಾಯಿ ಹಾಲಷ್ಟು ಇನ್ನೊಂದು ಹಾಲು ಮಗುಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳ್ತೀವಿ ಅಂದ್ರೆ, ಆ ತಾಯಿ ಹಾಲಿನ ಗುಣ ಏನಿರುತ್ತಲ್ಲ ಅದು ಸ್ಪೆಸಿಫಿಕ್ ಆಗಿ ಆ ಮಗುಗೆನೆ ಇರುತ್ತೆ. ಈಗ ಸಪೋಸ್ ಪ್ರಿಮೆಚೂರ್ ಡೆಲಿವರಿ ಆಯ್ತು ಅಂತ ತಿಳಿರಿ, 30 ವಾರದಲ್ಲಿ ಡೆಲಿವರಿ ಆಗಿದೆ, ಆ 30 ವಾರದ ಮಗುಗೆ ಯಾವ್ತರ ಬೆಳವಣಿಗೆ ಆಗ್ಬೇಕು, ಲೈಕ್ ಪ್ರೋಟೀನ್ಸ್ ಆಗ್ಲಿ ಕಾರ್ಬೋಹೈಡ್ರೇಟ್ಸ್ ಆಗ್ಲಿ ಯಾವ ಪ್ರಮಾಣದಲ್ಲಿ ಇರಬೇಕು ಆ ಪ್ರಮಾಣದಲ್ಲಿ ಆ ಮಗುಗೆ ಸಿಗುತ್ತೆ, ಅದು ಬೇರೆ ಹಾಲಿನಿಂದ ಸಿಗಕ್ ಸಾಧ್ಯ ಇಲ್ಲ ಓವರ್ ಆಲ್ ಹೇಳ್ಬೇಕಾದ್ರೆ. ಸೊ ನಾವು ಅದು ಬಹಳ ಬೇಬಿ ಸ್ಪೆಸಿಫಿಕ್ ಅಂತ ಕರಿತೀವಿ. ಆ ತಾಯಿ ಹಾಲು ಆ ಮಗುಗೆ ಬಹಳಷ್ಟು ಶ್ರೇಷ್ಠ. ಹಸಚ್ ಎದೆ ಹಾಲಿನಲ್ಲಿ ಬಹಳಷ್ಟು ಅಂಶಗಳೇ, ನಾ ಹೇಳ್ಕೊಂಡು ಹೋದ್ರೆ ಇದೊಂದು 30 ನಿಮಿಷ ಸಾಲದಿಲ್ಲ. ಮುಖ್ಯವಾಗಿ ಅದೊಂದು ಮಗುವಿನ ಆಹಾರ. ಸೊ ಯಾವ ಪ್ರಮಾಣದಲ್ಲಿ ಯಾವ ಇದ್ರೊಳಗೆ ಸಿಗ್ಬೇಕು ಮಗುಗೆ, ಎಷ್ಟು ಕಾರ್ಬೋಹೈಡ್ರೇಟ್ ಬೇಕು, ಎಷ್ಟು ಪ್ರೋಟೀನ್ ಬೇಕು, ಎಲ್ಲಾ ಅಂಶಗಳು ಇವಾಗೆಲ್ಲ ಹೇಳ್ತೀವಿ ನಾವು ಡಯಟ್ ಡಯಟ್ ಅಂತ. ಸೊ ಆ ಮಗುವಿನ ಡಯಟ್ಗೆ ಏನ್ ಬೇಕು ಅದೆಲ್ಲ ಅದ್ರೊಳಗಿರುತ್ತೆ, ಮತ್ತೆ ವೈಟಮಿನ್ಸ್ ಇರುತ್ತೆ, ಐರನ್ ಇರುತ್ತೆ, ಎಲ್ಲಾ ಅಂಶಗಳು ಅದ್ರೊಳಗಿರುತ್ತೆ. ಒಂದನೇದು. ಎರಡನೇದು, ಅದರೊಳಗೆ ರೋಗ ನಿರೋಧಕ ಶಕ್ತಿ ಇರುತ್ತೆ. ಅದರಿಂದ ಮಗು ಹುಟ್ಟಿದ ತಕ್ಷಣ ಹಾಲು ಕುಡಿಸಕ್ ಶುರು ಮಾಡಿದ್ರೆ ಅದಕ್ಕೆ ಇನ್ಫೆಕ್ಷನ್ ಬರೋ ಚಾನ್ಸಸ್ ಬಹಳ ಕಮ್ಮಿ, ಅದೊಂದಿರುತ್ತೆ. ಎಸ್ಪೆಷಲಿ ಇದು ನೆಗಡಿ ಕೆಮ್ಮು, ಆಮೇಲೆ ಎಷ್ಟೊಂದು ಮಕ್ಕಳು 6 ತಿಂಗಳೊಳಗೆ ಕಫ ಆಗಿ ನಿಮೋನೆ ಆಗಿ ಸಾಯ್ತ, ಅವೆಲ್ಲ ಪ್ರಮಾಣಗಳು ಕಮ್ಮಿ ಇರುತ್ತೆ. ಹೊಟ್ಟೆ ಜಾಡಿಸೋದು, ಅತಿಸಾರ ಬೇದಿ ಆಗೋದು, ಅದೆಲ್ಲ ಕಮ್ಮಿ ಇರುತ್ತೆ. ಸೊ ಇನ್ಫೆಕ್ಷನ್ ಕಂಟ್ರೋಲ್ ಮಾಡುತ್ತೆ. ಮೂರನೇದು ಅಂತಂದ್ರೆ ಅದರೊಳಗೆ ಕೆಲವೊಂದು ಏನಂತಾರೆ ಪ್ರಾಪರ್ಟೀಸ್ ಇರ್ತವೆ. ಈಗ ಮಗುಗೆ ಏನ್ ಹೇಳ್ಬೇಕಂದ್ರೆ ಐರನ್ ಕಂಟೆಂಟ್ ಆಗ್ಲಿ ಅಥವಾ ಅದು ಕಮ್ಮಿ ಪ್ರಮಾಣದಲ್ಲಿರೋ ಅದ್ರಲ್ಲಿ ಅಬ್ಸಾರ್ಪ್ಷನ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಸೊ ಮಗುಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಇರುತ್ತೆ. ಆಮೇಲೆ ತಾಯಿಗೂ ಸಾಕಷ್ಟು ಅಡ್ವಾಂಟೇಜಸ್ ಇರುತ್ತೆ. ಅವಳಿಗೆ ಕಂಟಿನ್ಯೂಸ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ರೆ ಅವಳಿಗೆ ಗರ್ಭ ಧಾರಣೆ, ಐ ಮೀನ್ ಇಟ್ ಆಕ್ಟ್ಸ್ ಆಸ್ ಅನ್ ಇದು ಕಾಂಟ್ರಾಸೆಪ್ಟಿವ್. ಸೊ ಈಗಲೇ ಹೇಳ್ಕೊತಾ ಹೋದ್ರೆ ಬಹಳಷ್ಟು ಅಡ್ವಾಂಟೇಜಸ್ ಇರುತ್ತೆ. ಸೊ ಒಂದೇ ಒಂದು ಇದ್ರೊಳಗೆ ಹೇಳ್ಬೇಕಾದ್ರೆ ತಾಯಿ ಹಾಲಿನಷ್ಟು ಪೌಷ್ಟಿಕವಾದ ಮತ್ತು ಸ್ಪೆಸಿಫಿಕ್ ಆದ ಹಾಲು ಆ ಮಗುಗೆ ಬೇಕು. ಅದ್ರ ಬೆಳವಣಿಗೆ ಏನೇನು ಬೇಕು ಎಲ್ಲ ಇರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದ್ರೆ ಈಗ ನಾವು ಹೈಪರ್ಟೆನ್ಷನ್, ಡಯಾಬಿಟೀಸ್ ಅವೆಲ್ಲ ಬರ್ತಾ ಇದಾವೆ, ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ, ಅದಕ್ಕೆ ಒಬೆಸಿಟಿನೇ ಕಾರಣ ಅಂತ ಹೇಳ್ತೀವಿ. ಸೊ ಈ ಮಗು 6 ತಿಂಗಳೊಳಗೆ ಯಾವ ಪ್ರಮಾಣದಲ್ಲಿ ಎಷ್ಟು ಅದು ಜೆನೆಟಿಕ್ ಅನುಗುಣವಾಗಿ ಜೀನ್ಸ್ ಅನುಗುಣವಾಗಿ ಎಷ್ಟು ವೇಟ್ ಗೇನ್ ಮಾಡಬೇಕು ಅಷ್ಟು ವೇಟ್ ಅಷ್ಟೇ ಗೇನ್ ಮಾಡುತ್ತದು. ಸೊ ಇದು ಯಾಕೆ ಮುಖ್ಯ ಅಂತ ಹೇಳಿದ್ರೆ ಅದು ಮುಂದೆ ಹೋಗಿ ಇದು ಜಾಸ್ತಿ ಒಬೆಸ್ ಆಗೋದಿಲ್ಲ ಮತ್ತು ಇವೆಲ್ಲ ರೋಗಗಳು ಬರೋ ಚಾನ್ಸಸ್ ಕಮ್ಮಿ ಆಗಿದೆ ಅಂತ ಕಂಡುಕೊಂಡಿದ್ದೀವಿ. ಸೊ ಮಗು ದಷ್ಟಪುಷ್ಟವಾಗಿ ಈಗ ಮೇಲಿನ ಹಾಲು ಕುಡಿಸಿದ ಮಕ್ಕಳು ಹೆಂಗಿರ್ತವೆ ಹಂಗಿರ್ಬೇಕಂತ ಏನೂ ಇಲ್ಲ. ಆ ಮಗು ಎಷ್ಟು ಒಂದು ಜೆನೆಟಿಕ್ ಆಗಿ ಎಷ್ಟು ಡಿಟರ್ಮೆಂಡ್ ಇರುತ್ತೋ ಎಷ್ಟು ವೇಟ್ ಅಷ್ಟೇ ವೇಟ್ ಬರುತ್ತೆ ಅದೇ ಹಾಲು ಕುಡಿಸಿದ್ರೆ. ಇದೊಂದು ಬಹಳವಾದ ಇಂಟ್ರೆಸ್ಟಿಂಗ್ ವಿಷಯ ಇತ್ತೀಚೆಗೆ ನಾವು ಕಂಡುಕೊಂಡಿದ್ದೀವಿ. ಸೊ ಸಾಕಷ್ಟು ಅಡ್ವಾಂಟೇಜಸ್ ಇದಾವೆ. ನಮ್ಗೆ ಇವೆಲ್ಲ ಮುಂಚಿಂದ ಗೊತ್ತಿತ್ತು ನಮ್ಮ ಒಂದು ಸಮಾಜದೊಳಗೆ, ಅದಕ್ಕೆ ಎಲ್ಲಾ ತಾಯಂದಿರು ಹಾಲು ಕುಡಿಸ್ತಿದ್ರು. ಇದನ್ನ ವೆಸ್ಟರ್ನರ್ಸ್ ಈ ಕಂಡ್ಕೊಂಡು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ.
2: ಖಂಡಿತ ಮೇಡಮ್. ಮೇಡಮ್, ಒಟ್ಟಾರೆಯಾಗಿ ಈ ತಾಯಿಯ ಎದೆ ಹಾಲು ಅನ್ನುವುದು ಮಗುವಿಗೆ ಒಂದು ಸಂಪೂರ್ಣವಾದ ಆಹಾರ, ಜೊತೆಗೆ ತಾಯಿಯ ಒಂದು ಆರೋಗ್ಯಕ್ಕೂ ಕೂಡ ಅದು ಪೂರಕ ಅಂತ ತಾವು ತಿಳಿಸ್ಕೊಟ್ರೆ. ಇನ್ನು ಸಾಮಾನ್ಯವಾಗಿ ಏನಾಗುತ್ತೆ ಮೇಡಮ್, ಇದೊಂದು ತಾಯಿ ಹಾಲು ಎದೆ ಹಾಲು ಉಣಿಸುವುದು ಒಂದು ಸಾಮಾನ್ಯವಾದ ಪ್ರಕ್ರಿಯೆ ಆದ್ರೂ ಸಹ ತಾಯಂದ್ರಲ್ಲಿ ಸಾಕಷ್ಟು ಒಂದು ಸಂದೇಹಗಳಿರುತ್ತೆ. ಆ ಒಂದು ಸಂದೇಹಗಳನ್ನ ನಮ್ಮ ಕಾರ್ಯಕ್ರಮದ ಮೂಲಕ ಈಗ ತಾವು ಪರಿಹರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಮೊದಲನೇದಾಗಿ ಏನಂದ್ರೆ, ದಿನದಲ್ಲಿ ಎಷ್ಟು ಬಾರಿ ತಾಯಿ ಎದೆ ಹಾಲನ್ನ ಮಗುವಿಗೆ ಕುಡಿಸ್ಬೇಕು ಅಂತ?
1: ಓಕೆ, ನಾನು ಈಗಲೇ ಮೊದ್ಲೇ ಹೇಳ್ದ ಹಾಗೆ ಈಗ ಒಂದು ಇದು ಇರಲ್ಲ, ನಂಬರ್ ಇರಲ್ಲ ಮತ್ತೆ ಟೈಮ್ ಇರೋದಿಲ್ಲ. ಮಗು ಅತ್ತಾಗಲಿಲ್ಲ, ಡಿಮ್ಯಾಂಡ್ ಫೀಡಿಂಗ್ ಅಂತ ಕರಿತೀವಿ. ಅವಳು ಹಾಲು ಕುಡಿಸ್ಕೊತಾ ಇದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಹಾಲು. ಅಪ್ರಾಕ್ಸಿಮೇಟ್ಲಿ ಹೇಳ್ಬೇಕಾದ್ರೆ ದಿನದಲ್ಲಿ ಒಂದು 8-10 ಸಲ ಆರು ಕೊಡ್ಬೇಕು. ರಾತ್ರಿ ಜಾಸ್ತಿ ಹಾಲು ಸಿಕ್ರೀಟ್ ಆಗ್ತಾ ಇರುತ್ತೆ, ಅದಕ್ಕೆ ರಾತ್ರಿ ಹೊತ್ತಲ್ಲಿ ಅವಳು ಹಾಲು ಕಂಟಿನ್ಯೂಸ್ಲಿ ಕ್ವೀಡ್ ಮಾಡ್ಬೇಕಾಗುತ್ತೆ. ಸೊ ಇದು ಟೈಮ್ ಹಿಡ್ಕೊಂಡು ಫೀಡ್ ಮಾಡೋಂತ ಒಂದು ಇದಲ್ಲ. ಮಗು ಅತ್ತಾಗಿಲ್ಲ ಕುಟ್ಕೊಂಡೋದ್ರೆ ಅದಕ್ಕೆ ಹೊಟ್ಟೆ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟೇ ತಗೊಳುತ್ತೆ. ಸೊ ಮೇಲಿಂದ ಮೇಲೆ ಫೀಡ್ ಮಾಡ್ಬೇಕು, ಎಸ್ಪೆಷಲಿ ಮೊದಲೇ ತಿಂಗಳಲ್ಲಿ 2ನೇ ತಿಂಗಳಲ್ಲಿ ಇದನ್ನ ಮಾಡ್ಬೇಕಾಗುತ್ತೆ.
2: ಮತ್ತೊಂದು ವಿಷಯ ಅಂದ್ರೆ, ಎಷ್ಟು ಹೊತ್ತಿನ ತನಕ ಕುಡಿಸ್ಬೇಕು ಅಂತ?
1: ಈಗ ನೋಡ್ರಿ, ನಾವು 5 ಜನ ಇದ್ರೆ 5 ಜನ ಒಂದೊಂದು ಡ್ಯೂರೇಷನ್ ಅಲ್ಲಿ ಊಟ ಮಾಡ್ತೀವಿ, ಹೌದಾ? ಒಬ್ರು ಫಾಸ್ಟ್ ಆಗಿ ಊಟ ಮಾಡಿದ್ರೆ ಒಬ್ರು ನಿಧಾನಕ್ಕೆ ಊಟ ಮಾಡ್ತೀವಿ. ಅದೇ ತರ ಮಕ್ಕಳಲ್ಲೂ ವೇರಿಯೇಷನ್ ಇರುತ್ತೆ. ಕೆಲವು ಮಕ್ಕಳಲ್ಲಿ 10 ನಿಮಿಷದಲ್ಲೇ ಮುಗಿಸ್ಬಿಡ್ಬೋದು, ಇನ್ ಕೆಲವು ಮಕ್ಕಳು 1.5 ಗಂಟೆ 1 ಗಂಟೆ. ನನ್ನ ತಾಯಂದ್ರೆ ಕಂಪ್ಲೇಂಟ್ ಮಾಡ್ತಿದ್ವಿ, ಏನು ಕಂಟಿನ್ಯೂಸ್ಲಿ ಫೀಡ್ ಮಾಡ್ತಿದ್ದಾರೆ, ನನ್ನ ಹಾಲು ಸಾಕಾಗುತ್ತೋ ಇಲ್ಲೋ, ಆ ತರ ಏನು ಇರಲ್ಲ. ಮಗು ತನಗೆ ಎಷ್ಟು ಬೇಕು ಅಷ್ಟು ಹಾಲನ್ನ ತಗೊಳುತ್ತೆ. ಸೊ ಅದಕ್ಕೆ ಬಿಟ್ಬಿಡ್ಬೇಕು.
2: ಮೇಡಮ್, ಈಗ ಹಾಲು ಕುಡಿಸಿದ ನಂತರ ಈ ಒಂದು ತೇಗಿಸುವುದು ಎಷ್ಟು ಮುಖ್ಯವಾಗುತ್ತೆ, ಯಾಕೆ ತೇಗಿಸ್ಬೇಕು ಅಂತ?
1: ಈಗ ಮಗು ಹಾಲು ಕುಡಿಬೇಕಾದ್ರೆ ಅವ್ರ ಹಾಲಿನ ಜೊತೆ ಗಾಳಿನೂ ಹೊಟ್ಟೆಯೊಳಗೆ ಹೋಗಿರುತ್ತೆ. ಸೊ ಅದಕ್ಕೋಸ್ಕರ ಕೆಲವು ಮಕ್ಕಳು ಏನ್ ಮಾಡ್ತವೆ, ಹಾಲು ಕುಡಿಸಿದ ತಕ್ಷಣ ವಾಮಿಟ್ ಮಾಡ್ತವೆ. ಸೊ ಅದನ್ನ ಹೆದರೋ ಕಾರಣ ಏನು ಇರೋದಿಲ್ಲ, ಇದು ನ್ಯಾಚುರಲ್ ಪ್ರೋಸೆಸ್. ಅದಕ್ಕಾಗಿ ನಾವು ತೇಗ್ ತೆಗಿಬೇಕು ಅಂತೀವಿ. ಮಗುನ ಹಾಲು ಕುಡಿಸಿದ ಕೂಡಲೇ ಭುಜದ ಮೇಲೆ ಹಾಕೊಂಡು ಒಂದ್ ಸ್ವಲ್ಪ ಸವರ್ಬೇಕು, ತೇಗ್ ಬರ್ಲೇಬೇಕು ಅಂತಿಲ್ಲ, ಒಂದ್ ಸ್ವಲ್ಪ ಹೊತ್ತು ಹಂಗೆ ಇಟ್ಕೊಂಡ್ಬಿಟ್ಟು ಆಮೇಲೆ ಕೆಳಗೆ ಹಾಕ್ಬೋದು.
2: ಮೇಡಮ್, ಈಗ ತಾಯಿ ತನ್ನ ಎದೆ ಹಾಲನ್ನ ಎಷ್ಟು ದಿನಗಳ ಕಾಲ ನೀಡಬೇಕು?
1: ಓಕೆ, ನಾವು ಹೇಳೋದು ಫಸ್ಟ್ 6 ಮಂತ್ಸ್ ವರ್ಗೂ ಕಡ್ಡಾಯವಾಗಿ ಎದೆ ಹಾಲನ್ನೇ ಕುಡಿಸ್ಬೇಕು, ಮೇಲಿಂದ ಏನು ಹಾಕಬಾರ್ದು. ಆ ಮಗುಗೆ 6 ಮಂತ್ಸ್ ವರ್ಗೂ ಏನೇನ್ ಬೇಕೋ ಅಷ್ಟೆಲ್ಲ ಸಾಕಾಗುತ್ತೆ. 6 ತಿಂಗಳ ನಂತರ ಎದೆ ಹಾಲ್ ಜೊತೆಗೆ ಪೂರಕ ಆಹಾರನು ಕೊಡ್ಬೇಕು. ಅದರ ಅರ್ಥ ಎದೆ ಹಾಲು ನಿಲ್ಸೋದರ ಕಮ್ಮಿ ಮಾಡೋದು ಅಂತಲ್ಲ, ಅದ್ರ ಜೊತೆಗೆ ಮೇಲಿನ ಆಹಾರ ಹಾಕ್ಬೇಕು. ಆಮೇಲೆ ಎದೆ ಹಾಲನ್ನ 2 ವರ್ಷವರೆಗೂ ಕುಡಿಸ್ಬೇಕಾಗತ್ತೆ. ಇದು ನಮ್ಮ ಒಂದು ಯೂನಿವರ್ಸಲಿ ಎಲ್ಲರನ್ನು ರೆಕಮೆಂಡ್ ಮಾಡೋದು, ನಮ್ಮ ಗವರ್ಮೆಂಟ್ ಆಗ್ಲಿ WHO ಆಗ್ಲಿ.
2: ಮೇಡಮ್, ಈಗ ತಾವು ಹೇಳ್ತಾ ಇದ್ದೀರಾ ಎದೆ ಹಾಲನ್ನ 2 ವರ್ಷಗಳ ಕಾಲ ಕುಡಿಸ್ಬೇಕು ಅಂತ, ಹಾಗಿದ್ರೆ ಮೇಲಿನ ಆಹಾರವನ್ನ ಯಾವಾಗಿನಿಂದ ಪ್ರಾರಂಭ ಮಾಡಬೇಕು ಅಂತ?
1: ಈಗಾಗಲೇ ನಾ ಹೇಳ್ದಂಗೆ 6 ತಿಂಗಳ ನಂತರ ಮೇಲಿನ ಆಹಾರ ಅಥವಾ ಪೂರಕ ಆಹಾರ ಅಂತ ಏನ್ ಕರಿತೀವಿ ಅದನ್ನ ಮಗು ಕೊಡ್ಬೇಕಾಗುತ್ತೆ. ಅದು ಒಂದು ಪ್ರೋಸೆಸ್ ಇರುತ್ತೆ, ನಿಧಾನವಾಗಿ ಶುರು ಮಾಡಿ 1 ವರ್ಷದೊಳಗೆ ಮಗು ಎಲ್ಲ, ನಾವು ಮನೆಯಲ್ಲಿ ಏನೇನು ತಿಂತೀವಿ ದೊಡ್ಡವರು, ಅದ್ರ 50% ಎಲ್ಲ ಊಟ ಮಾಡ್ತಿರ್ಬೇಕು. ಸೊ ಮೊದಲು ಸೆಮಿ ಸಾಲಿಡ್ ಆಗಿ ಸ್ಟಾರ್ಟ್ ಮಾಡಿ ಗಂಜಿ ತರ ಶುರು ಮಾಡಿ ಆಮೇಲಿಂದ 1 ವರ್ಷದವರೆಗೂ ಗಟ್ಟಿ ಆಹಾರ ತಿನ್ನಿಸ್ಬೇಕಾಗುತ್ತೆ ಮಗುಗೆ. ಇದು ಪೂರಕ ಆಹಾರದ ಬಗ್ಗೆ.
2: ಮೇಡಮ್, ಈಗ ತಾಯಿ ಏನಾದ್ರೂ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಅವಳು ಎದೆ ಹಾಲನ್ನ ಕುಡಿಸಬಹುದಾ?
1: ಅಬ್ಸಲ್ಯೂಟ್ಲಿ, ಕೊಡಕ್ಕೇನು ಅಡ್ಡಿ ಇಲ್ಲ. ತಾಯಿ ಹಾಲಿನೊಳಗೆ ಅವಳಿಗೆ ಏನ್ ಹೆಂಗ್ ನೆಗಡಿ ಆಯ್ತು ಅಂತ ತಿಳಿರಿ, ಆ ನೆಗಡಿ ಬರಬಾರ್ದಂಗೆ ಮಗುಗೆ ಆಂಟಿಬಾಡೀಸ್ ಎಲ್ಲ ಆ ಹಾಲಿನೊಳಗೆ ಸಿಕ್ರೀಟ್ ಆಗಿರುತ್ತೆ. ಆದ ಕಾರಣ ಎದೆ ಹಾಲು ಕೊಟ್ಲು ಅಂದ್ರೆ ಅವಳು ಆ ಮಗುಗೆ ಬಂದ್ರು ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ. ಸೊ ಹಾಲು ಕೊಡೋದನ್ನ ತಾಯಿ ತನ್ನ ಆರೋಗ್ಯಕ್ಕೆ ಸಂಬಂಧ ನಿಲ್ಲಿಸೋ ಅವಶ್ಯಕತೆ ಇಲ್ಲ ಇವತ್ತಿನ ದಿವಸದಲ್ಲಿ.
2: ಮೇಡಮ್, ಈಗ ತಾಯಿ ಏನಾದರೂ ಯಾವುದಾದ್ರೂ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದು, ಯಾವುದಾದ್ರೂ ಅದಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನು ಪಡಿತಾ ಇದ್ಲು, ಮೆಡಿಸಿನ್ ತಗೊಳ್ತಾ ಇದ್ಲು ಅಂದರೆ ಅವಳು ಹಾಲನ್ನು ಕುಡಿಸ್ಬಹುದಾ?
1: ಕೆಲವೊಂದು ಸ್ಪೆಸಿಫಿಕ್ ಆಗಿ ಕಾಯಿಲೆಗಳಿದ್ದಾವೆ, ಸ್ಪೆಸಿಫಿಕ್ ಆಗಿ ಡ್ರಗ್ಸ್ ಇದಾವೆ, ಬಹಳ ಬಹಳ ಅನ್ಯೂಶುವಲ್ ಅದು. ಈಗ ಕ್ಯಾನ್ಸರಿಂದ ಬಳಲ್ತಿರ್ತಾಳೆ, ಅವು ಆಂಟಿ ಕ್ಯಾನ್ಸರ್ ಡ್ರಗ್ಸ್. ಕೆಲವೊಂದು ಮೆಡಿಕೇಶನ್ಸ್ ಅವಳು ಕೊಡೋದು ಸಂದರ್ಭದೊಳಗೆ ಮಗು ಹಾಲು ಕುಡಿಸೋದು, ಅವೆಲ್ಲ ಬಹಳ ವಿರಳವಾಗಿರ್ತವೆ. ಸೊ ಅದನ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಮತ್ತೆಲ್ಲರಿಗೂ ಅದೇ ಒಂದು ತಲೆಯೊಳಗೆ ಕೂತ್ಕೋಬಹುದು. ಈವನ್ HIV ಅಂತ ಏನ್ ಹೇಳ್ತೀವಿ, ಆ ರೋಗ ಇದ್ರೂ ಸಹ ಇವತ್ತಿನ ದಿವಸ ನಾವು ಎದೆ ಹಾಲು ಕುಡಿಸಬಹುದು ಅಂತ ಹೇಳ್ತೀವಿ.
2: ಮೇಡಮ್, ಇನ್ನು ಈಗ ತಾಯಿ ಎದೆ ಹಾಲನ್ನ ಕುಡಿಸುವಂತಹ ಒಂದು ಸಂದರ್ಭದಲ್ಲಿ ಈಗ ಮನೆಯವರ ಸಹಕಾರ ಯಾವ ರೀತಿ ಬೇಕು ಅಂತ ಅವಳಿಗೆ?
1: ಮನೆಯವರ ಸಹಕಾರ ಬಹಳಷ್ಟು ಮುಖ್ಯ. ಆಕ್ಚುಲಿ ಅವ್ರ ಸಪೋರ್ಟ್ ಇದ್ರೇನೆ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಈ ಒಂದು ತಾಯಿ ಎಸ್ಪೆಷಲಿ ಮೊದಲೇ ಸಲ ಡೆಲಿವರಿ ಆದಂತ ತಾಯಿ ನೀವು ನೋಡಿದ್ರೆ ಅವಳಿಗೆ ಸಾಕಷ್ಟು ಸಮಸ್ಯೆಗಳಿರ್ತವೆ, ಅದ್ರೊಳಗೆ ಎದೆ ಹಾಲಿನ ಅನುಭವನೂ ಅವಳಿಗೆ ಹೊಸ್ತು. ಅಂತ ಸಂದರ್ಭದಲ್ಲಿ ಮನೆಯೊಳಗೆ ಹಿರಿಯರು ಯಾರಿರ್ತಾರೆ, ತಾಯಿ ಅತ್ತೆ ಆಗ್ಲಿ, ಈವನ್ ಯಜಮಾನರು ಗಂಡ ಅಥವಾ ಯಾರಿದ್ರು ಅವಳಿಗೆ ಎಂಕರೇಜ್ ಮಾಡಬೇಕು, ಅವಳಿಗೆ ಒಂದು ಪಾಸಿಟಿವಿಟಿ ಕೊಡಬೇಕು. ಏನಾಗಲ್ಲ, ಇದೆಲ್ಲರಿಗೂ ಇರುತ್ತೆ, ಇದು ಕಷ್ಟ. ಎಸ್ಪೆಷಲಿ ಫಸ್ಟ್ ಒಂದು ತಿಂಗಳು ಬಹಳ ಕಷ್ಟ ಈ ತಾಯಂದ್ರಿಗೆ. ನಾವು ಪದ್ಧತಿ ಸೀರೆ ಇಟ್ಕೋಬೇಕು, ಮೇಲಿನ ಮೇಲೆ ಕುಡಿಸ್ಬೇಕು, ಅವಳಿಗೆ ಇಷ್ಟೊಂದು ಸಮಸ್ಯೆಗಳು. ಈಚ್ ಪ್ರತಿಯೊಬ್ಬ ತಾಯಿನೂ ತಾಯಿ ಸಮಸ್ಯೆಗಳು ವಿರಳವಾಗಿರ್ತವೆ. ಇಷ್ಟು ವರ್ಷ ಅನುಭವದಲ್ಲಿ ಇದ್ ಮಾತ್ರ ಹೇಳ್ತೀನಿ, ಇನ್ನು ಒಂದ ತಾಯಿ ಇನ್ನೊಬ್ರು ತಾಯಿ ತರ ಇರಲ್ಲ, ಅವಳ ಸಮಸ್ಯೆಗಳು ಬೇರೆ ಇರ್ತವೆ. ಅಂತ ಸಂದರ್ಭದಲ್ಲಿ ಹಿರಿಯರಾಗ್ಲಿ ಮನೆಯವರಾಗ್ಲಿ ಅವಳಿಗೆ ಅದನ್ನ ಸಪೋರ್ಟ್ ಕೊಟ್ಟು ಅವಳಿಗೆ ಏನೇ ಸಮಸ್ಯೆ ಇದ್ರು ಡಾಕ್ಟರ್ಸ್ ಹತ್ರ ಕರ್ಕೊಂಡು ಹೋಗಿ ಅಡ್ವೈಸ್ ತಗೊಳೋದಾಗ್ಲಿ, ಅವಳಿಗೆ ಮನೆಯೊಳಗೆ ರೆಸ್ಟ್ ಬೇಕಾಗುತ್ತೆ. ಈ ಒಂದು ರಾತ್ರಿ ಹಾಲು ಕುಡಿಸೋದು, ರಾತ್ರಿ ಮಗು ಅಳ್ತಿರುತ್ತೆ, ದಿನಪೂರ್ತಿ ಇದು ಕೆಲಸ ಮಾಡ್ತಿರ್ತಾಳೆ, ಅವಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಮೆಂಟಲ್ ಸಪೋರ್ಟ್ ಕೊಡಬೇಕು, ಅದೇ ತರ ಫಿಸಿಕಲ್ಲೂ ಅವಳಿಗೆ ರೆಸ್ಟ್ ಬೇಕಾಗುತ್ತೆ. ಸೊ ಅದನ್ನೆಲ್ಲ ಕೊಟ್ರೆ ಇದು ಎಂಕರೇಜ್ ಮಾಡ್ದಂಗೆ ಆಗುತ್ತೆ ನಾವು ಎದೆ ಹಾಲು ಕುಡಿಸೋಕ್ಕೋಸ್ಕರ.
2: ಮೇಡಮ್, ಇವಾಗ ತಾವು ಹೇಳಿದ ಹಾಗೆ ಈ ವರ್ಷದ ಘೋಷವಾಕ್ಯ ಅಂದ್ರೆ ಸ್ತನಪಾನಕ್ಕೆ ಆದ್ಯತೆಯನ್ನ ನೀಡೋದು ಅಂತ ಆಗಿದೆ. ಹಾಗಿದ್ರೆ ಇವಾಗ ಕೆಲಸಕ್ಕೆ ಹೋಗುವಂತಹ ಮಹಿಳೆಯರು ಅವರಿಗೆ ಯಾವ ರೀತಿ ಅಂತ, ಈಗ ಹಾಲು ಕುಡಿಸ್ಬೇಕು ಅಂದ್ರೆ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ?
1: ಓಕೆ, ಈಗ ನಮ್ಮಲ್ಲಿ ಸಾಕಷ್ಟು ಇವು ಕಾನೂನುಗಳು ಬಂದಿದ್ದಾವೆ. ಸೊ ಅವ್ರ ಲೀವ್ ಎಕ್ಸ್ಟೆಂಡ್ ಮಾಡ್ಬೇಕು, 6 months ವರ್ಗೂ ಮೆಟರ್ನಿಟಿ ಲೀವ್ ಕೊಡ್ತಾರೆ, ಈವನ್ ಪೆಟರ್ನಿಟಿ ಲೀವ್ ಕೊಡ್ತಾರೆ, ಹೌದಾ? ಸೊ ಅವಾಗೇನು ಪ್ರಾಬ್ಲಮ್ ಆಗೋದಿಲ್ಲ ಕುಡಿಸ್ಲಿಕ್ಕೆ. ಅದು ಆಗಕ್ ಸಾಧ್ಯ ಇಲ್ಲ ಅಂದ್ರೆ ಮಗುಗೆ ಯಾವ್ದೇ ಒಂದು ಸಂದರ್ಭದಲ್ಲಿ ಹಾಲು ಕೊಡ್ಬೋದು. ಸೊ ಅವಳು ಏನ್ ಮಾಡ್ಬೇಕಂದ್ರೆ ಎದೆ ಹಾಲನ್ನ ತೆಗೆದಿಟ್ಟು ಆ ಹಾಲನ್ನ ಮನೇಲಿ ಯಾರಿರ್ತಾರೆ ಅದು ಅವರು ಕೊಡ್ಲಿಕ್ಕೆ ಸಾಧ್ಯ ಇದೆ. ಬಹಳ ಹೊತ್ತು ಡ್ಯೂರೇಷನ್ ಹೊರಗೆ ಇರ್ತಿದ್ರೆ ಅವ್ರು ಎಕ್ಸ್ಪ್ರೆಸ್ ಮಾಡಿ ಹಾಲು ತೆಗೆದು ಇಡ್ಬೋದು. ಓಕೆ, ಆಮೇಲೆ ತಗೊಂಬಂದು ಅದನ್ನೇ ಕುಡಿಸ್ಲಿಕ್ಕೆ ಬರುತ್ತೆ. ನಾವೊಂದು ಕೆಲವೊಬ್ರು ನನ್ನ ಹತ್ರ ತಾಯಂದ್ರು ಇದ್ರು, ಅವರು IT ಇದ್ರೊಳಗೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು, ಅವರೊಬ್ರು ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಒಬ್ಬ ಮನುಷ್ಯನ ಇಟ್ಟಿದ್ರು. ಸೊ ಬೆಳಗ್ಗೆ ಹೋಗ್ಬೇಕಾದ್ರೆ ಕುಡಿಸಿ ಎಕ್ಸ್ಪ್ರೆಸ್ ಮಾಡಿ ಇಟ್ಟು ಹೋಗೋರು, ನಡುವೆ ಮಧ್ಯಾಹ್ನ ಬರಕ್ಕಾಗಲ್ಲ ಅಂತ ಹೇಳಿ ಅವ್ರು ಅದನ್ನ ಹಾಲ್ನ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ ವಾಪಸ್ ಮನೆ ಕಳ್ಸಿಕೊಡ್ತಿದ್ರು. ಸೊ ದಿಸ್ ಇಸ್ ಎಕ್ಸ್ಟೆಂಡ್ ದೇ ಕೆನ್ ಗೋ. ಏನಂದ್ರೆ ಒಂದೇ ಮೆಸೇಜ್, ಯಾವುದೇ ಕಾರಣಕ್ಕೂ ಹಾಲು ನಿಲ್ಸಬಾರದು. ಸ್ವಲ್ಪ ಕಷ್ಟ ಆಗುತ್ತೆ ನಿಜ, ಬಟ್ ಇಟ್ ಕ್ಯಾನ್ ಬಿ ಪಾಸಿಬಲ್. ಫಸ್ಟ್ ಆಪ್ಷನ್ ಅಂದ್ರೆ ಎಕ್ಸ್ಟೆಂಡ್ ಮಾಡಿ ಲೀವ್ನ, ಅದು ಸಾಧ್ಯ ಇಲ್ಲ ಅಂದ್ರೆ ಈ ತರ ಮಾಡ್ಬೇಕಾಗುತ್ತೆ. ಯಾವುದೇ ಪರಿಸ್ಥಿತಿನಲ್ಲೂ ಮೇಲಿನ ಆಹಾರ ಹಾಕಬಾರದು. ಮತ್ತೆ ಇಷ್ಟೇ ಅಲ್ಲ, ಎಲ್ಲಾ ಕಡೆಗೂ ಅವ್ರ ಆಫೀಸ್ ಹತ್ರ ಮಕ್ಕಳನ್ನ ಇಟ್ಕೊಳಕ್ಕೆ ಅವ್ರು ನೋಡ್ಲಿಕ್ಕೆ ಎಲ್ಲ ಪ್ರಾವಿಷನ್ ಮಾಡಿಕೊಡ್ತಾರೆ. ಸೊ ಏನ್ ಮೆಸೇಜ್ ಹೇಳ್ಬೇಕಂದ್ರೆ, ದೇ ಕ್ಯಾನ್ ಸ್ಟಿಲ್ ಬ್ರೆಸ್ಟ್ ಫೀಡ್. ವರ್ಕಿಂಗ್ ಮದರ್ಸ್ ಇದ್ರು ಅದೇನು ಅದೊಂದು ಇದಲ್ಲ ಮೇಲಿನ ಆಹಾರ ಶುರು ಮಾಡ್ಲಿಕ್ಕೆ.
2: ಮೇಡಮ್, ಇವಾಗ ಬ್ಲಡ್ ಬ್ಯಾಂಕ್ ಇದ್ದ ಹಾಗೇನೆ ಒಂದು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅಂತಾನು ಇದೆ ಅಂತ ಕೇಳಲ್ಪಟ್ಟೆ, ಅದರ ಬಗ್ಗೆ ಮೇಡಮ್?
1: ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅಂತಂದ್ರೆ ಇದೊಂದು ಸೆಂಟರ್. ನಾವಿಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಈಗ ಏನಾಗಿದೆ ಅಂದ್ರೆ ಕೆಲವೊಂದು ಲೋ ಬರ್ತ್ ವೇಟ್ ಅಂದ್ರೆ ಕಡಿಮೆ ತೂಕದ ಮಕ್ಕಳು, ಪ್ರೀ ಟರ್ಮ್ಸ್ ಅಂದ್ರೆ ದಿನ ತುಂಬೋಕಿನ ಮುಂಚೆ ಡೆಲಿವರ್ ಆದಂತ ಮಕ್ಕಳಿನ ತಾಯಂದಿರು ಒಂದ್ ಸ್ವಲ್ಪ ಹಾಲು ಬೇಗನೆ ಉತ್ಪತ್ತಿ ಆಗಲ್ಲ ಅವರೊಳಗೆ, ಬಿಕಾಸ್ ಅವ್ರಿಗೆ ಅವನದೇ ಆದ ಸಮಸ್ಯೆಗಳು ಇರ್ತವೆ. ಸೊ ಆ ಒಂದು ತಾಯಂದಿರ ಮಕ್ಕಳೇನಿರ್ತವೆ ಹೆಚ್ಚಾನೆಚ್ಚು ಇದು NICU ಅಥವಾ ಇದು ಚಿಕ್ಕ ಮಕ್ಕಳ ನಿಗಾ ಘಟದಲ್ಲಿ ಇರ್ತವೆ. ಅಂತ ಮಕ್ಕಳಿಗೆ ಯಾವಾಗ ತಾಯಿ ಹಾಲು ಸಾಕಷ್ಟು ಉತ್ಪತ್ತಿ ಆಗೋದಿಲ್ಲ, ನೆಕ್ಸ್ಟ್ ಆಪ್ಷನ್ ನಾವು ಹೇಳೋದು ಡೋನರ್ ಹ್ಯೂಮನ್ ಮಿಲ್ಕ್ ಅಂತ. ಅಂದ್ರೆ ಎದೆ ಹಾಲನ್ನ ಬೇರೆ ತಾಯಂದಿರಿಂದ ತಗೊಂಡು ಅದನ್ನ ಪ್ರೋಸೆಸ್ ಮಾಡಿ ಕೊಡ್ತೀವಿ. ಸೊ ಈ ಒಂದು ಏನು ಅವ್ರದ್ದು ಸ್ಟೋರೇಜ್ ಮಾಡೋದು, ಪ್ರೋಸೆಸ್ ಮಾಡೋದು, ಮತ್ತೆ ಅದನ್ನ ಡಿಸ್ಪೆನ್ಸ್ ಮಾಡೋದು, ಇದು ಒಂದು ಸೆಂಟರ್ ಏನಿರುತ್ತೆ ಅದಕ್ಕೆ ನಾವು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅಂತ ಕರಿತೀವಿ. ನಮ್ಮ ಆಸ್ಪತ್ರೆ ಒಳಗೆ ನಾವು 2018 ಶುರು ಮಾಡಿದ್ವಿ. ಅವತ್ತಿನಿಂದ ಇವತ್ತಿನೊಳಗು 7 ಮುಗೀತು, 8 ಕಾಲಿಟ್ಟಿದೀವಿ. ನಮ್ಮಲ್ಲಿ ಹುಟ್ಟುವಂತ ಎಲ್ಲ ಮಕ್ಕಳು NICU ಯಾರಿರ್ತಾರೆ ಅವ್ರಿಗೆಲ್ಲ ತಾಯಿ ಹಾಲು ಸಾಕಷ್ಟು ಪ್ರಮಾಣದಲ್ಲಿ ಬರ್ಲಿಲ್ಲ ಅಂತಂದ್ರೆ ನಾವು ಇದನ್ನ ಕೊಡ್ತೀವಿ, ಪ್ಯಾಸ್ಟರೈಸ್ ಮಾಡಿ ಕೊಡ್ತೀವಿ. ಸೊ ಇದು ನಮ್ಮಲ್ಲಿ ಫಸ್ಟ್ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ದ ಸೆಂಟರ್, ಬಹಳ ಹೆಮ್ಮೆಯಿಂದ ಹೇಳ್ತೀವಿ. ಇದ್ದೀನಿ. ನಮ್ಮ ಮಿಲ್ಕ್ ಬ್ಯಾಂಕ್ ಏನಿದೆ ಅದ್ರ ಹೆಸರು ಅಮೃತ ಅಂತ. ಸೊ ತಾಯಿ ಹಾಲು ಹೆಂಗ ಅಮೃತನೋ, ಸೊ ಇದು ಒಂದು ಅಮೃತ ಅಂತ ಹೆಸರಿಟ್ಟಿದ್ವಿ. ಸೊ ಅವತ್ತಿನಿಂದ ಇವತ್ತಿನ ಪ್ರತಿನಿತ್ಯ ನಾವು ಯಾವ ಮಕ್ಕಳಲ್ಲಿ, ಯಾ ಎಸ್ಪೆಷಲಿ NISL ಇರೋ ಮಕ್ಕಳು, ಸಿಕ್ ಬೇಬೀಸ್ ಆಗ್ಲಿ, ಲೋ ಬರ್ತ್ ವೇಟ್ ಆಗ್ಲಿ, ಪ್ರೀ ಟರ್ಮ್ಸ್ ಆಗ್ಲಿ, ತಾಯಿ ಹಾಲು ಸಾಕಷ್ಟು ಇಲ್ಲ ಅಂತಂದ್ರೆ ನಮ್ಮ ಬ್ಯಾಂಕ್ ಇಂದ ಡೋನಾ ಮಿಲ್ಕ್ ನ ಕೊಡ್ತೀವಿ.
2: ಮೇಡಮ್, ಈ ಒಂದು ಮಿಲ್ಕ್ ಬ್ಯಾಂಕ್ ನಲ್ಲಿ ಹಾಲು ಸಂಗ್ರಹ ಮಾಡುವಂತಹ ವಿಧಾನ ಯಾವ ರೀತಿ ಇರುತ್ತೆ? ಹಾಲು ಸಂಗ್ರಹ ಮತ್ತೆ ಹಾಗೇನೆ ಸಂರಕ್ಷಣೆ ಮತ್ತೆ ಸುರಕ್ಷತೆಗಾಗಿ ಯಾವ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ?
1: ಬಹಳಷ್ಟು ಪ್ರೋಸೆಸ್ ಇದೆ, ಆ ಪ್ರೋಸೆಸ್ ಪ್ರಕಾರನೇ ನಾವು ಹೋಗ್ಬೇಕಾಗತ್ತೆ. ಮೊದಲೇದಾಗಿ ಈ ಹಾಲು ಯಾರು ಕೊಡ್ತಾರೆ ಅಂತ. ಸೊ ಸಾಕಷ್ಟು ಸಲ ನಮ್ಮಲ್ಲಿ ಡೆಲಿವರಿ ಆದ ತಾಯಂದಿರು ತಮ್ಮ ಮಗುವಿಗೆ ಸಾಕಷ್ಟು ತಗೊಂಡ್ಮೇಲೆ ಎಕ್ಸ್ಟ್ರಾ ಏನು ಉಳಿಯುತ್ತೋ ಅದನ್ನ ಡೊನೇಟ್ ಮಾಡ್ತಾರೆ. ಸೊ ಇದು ಒಂದು ಪ್ರೋಸೆಸ್ ಏನು, ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ, ಅದರದ್ದು ಹೆಂಗ್ ನೀವು ಬ್ಲಡ್ ಕೊಡ್ತೀರೋ ಇದನ್ನ ಕೊಡ್ತೀರಾ, ಅದೇ ತರ ಹಾಲು ಕೊಡೋದನ್ನು ಒಂದು ಶ್ರೇಷ್ಠವಾದ ಕೆಲಸ ದಾನ ಮಾಡೋದು ಅಂತ ಎಲ್ಲ ಹೇಳ್ಬಿಟ್ಮೇಲೆ ಅವ್ರು ಒಪ್ಕೊಂಡ್ಮೇಲೆ ಅವ್ರದ್ದು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಅದರೊಳಗೆ ಈಗ ಕೆಲವೊಂದು ರೋಗಗಳು ಬರುತ್ತವೆ ಅಂತ ಜನಕ್ಕೆ ಹೆದರಿಕೆ ಇದೆ, ಅವೆಲ್ಲ ತಪಾಸಣೆ ಮಾಡ್ತೀವಿ. ಆ ರಿಪೋರ್ಟ್ ತಗೊಂಡ್ಮೇಲೆ ಅವ್ರ ಕನ್ಸೆಂಟ್ ಕೊಟ್ಮೇಲೆ ಅದನ್ನ ಅವ್ರ ಸೈನ್ ತಗೊಂಡ್ಬಿಟ್ಟು ಎಲ್ಲ ಲೀಗಲಿ ಇದಿರುತ್ತೆ, ಅವ್ರು ಒಪ್ಕೋದ್ಮೇಲೆ ಆಮೇಲೆ ನಾವು ಮಿಲ್ಕ್ ನ ಅವ್ರ ಹತ್ರ ತಗೋತೀವಿ. ಒಂದೇ ಸಲ ಜಾಸ್ತಿ ತಗೊಳಲ್ಲ ನಾವು, 100-120 ml ಅಷ್ಟೇ ತಗೋತೀವಿ. ಅವ್ರ ಮೇಲಿನ ಮೇಲೆ ಬಂದು ಕೊಡ್ಬೋದು. ಅದಕ್ಕೆ ಸರಿಯಾದ ಒಂದು ಪ್ರೋಸೆಸ್ ಇರುತ್ತೆ, ಹೆಂಗೆ ಅಂದ್ರೆ ಮೆಷಿನ್ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಕಲ್ ಪಂಪ್ಸ್ ಇರ್ತವೆ, ಅವು ನಾವು ಕೈಯಿಂದ ಹಾಲು ತೆಗ್ದಷ್ಟೇ ಮಗು ಹಾಲು ಕುಡಿದಷ್ಟೇ ಸೂಕ್ಷ್ಮವಾಗಿ ಕೆಲಸ ಮಾಡ್ತವೆ. ಹಾಲು ತೆಗೆದ್ಮೇಲೆ ಅದನ್ನ ನಾವು ಟೆಸ್ಟಿಂಗ್ಗೆ ಕಳಿಸ್ಕೊಡ್ತೀವಿ. ಅದ್ರೊಳಗೆ ಏನು ಬರ್ಲಿಲ್ಲಪ್ಪ ಅಂತಂದ್ರೆ ಅದನ್ನ ಹಾಲ್ನ ಪ್ಯಾಸ್ಟರೈಸ್ ಮಾಡ್ತೀವಿ. ಪ್ಯಾಸ್ಟರೈಸ್ ಮಾಡ್ಲಿಕ್ಕೆ ಸ್ಪೆಸಿಫಿಕ್ ಆಗಿ ಮೆಷಿನ್ ಇರುತ್ತೆ, ಅದ್ ಪ್ರೋಸೆಸ್ ಇರುತ್ತೆ ಹೀಟ್ ಮಾಡೋದು ಇದೆಲ್ಲ, ಅದ್ರ ಪ್ರಕಾರನೇ ಮಾಡ್ಬಿಟ್ಟು ಆಮೇಲೆ ಹಾಲು ಅದನ್ನ ಬಂದ ಮೇಲೆ ಇನ್ನೊಂದ್ಸಲ ನಾವು ಟೆಸ್ಟಿಂಗ್ ಕಳಿಸ್ತೀವಿ. ಪ್ಯಾಸ್ಟರೈಸೇಷನ್ ಆದ್ಮೇಲೆ ಅದರೊಳಗೆ ಎಲ್ಲ ನೆಗೆಟಿವ್ ಅಂತ ಬಂದ ಮೇಲೆ ಆದ್ಮೇಲೆ ನಾವು ಅದನ್ನ ಡಿಸ್ಪೆನ್ಸ್ ಮಾಡ್ತೀವಿ. ಡಿಸ್ಪೆನ್ಸ್ ಮಾಡೋದು ಪ್ರಯಾರಿಟಿ ವೈಸ್, ಪ್ರೀ ಟರ್ಮ್, ಸಿಕ್ ಬೇಬೀಸ್, ಲೋ ಬರ್ತ್ ವೇಟ್ ಇದ್ರೆ ಅವಕ್ಕೆ ಪ್ರಾಮುಖ್ಯತೆ ಕೊಟ್ಬಿಟ್ಟು ಅದಕ್ಕೆ ನಾವು ಕಳಿಸ್ಕೊಡ್ತೀವಿ. ಅದಕ್ಕೂ ಅವ್ರ ಕನ್ಸೆಂಟ್ ಕೊಡ್ಬೇಕು ತಾಯಂದ್ರೆ, ನಾವು ತಗೊಳಕ್ಕೆ ಏನೋ ಅಭ್ಯಂತರ ಇಲ್ಲ, ನಮ್ಮ ಮಗುಗೆ ನಾವು ಈ ಹಾಲು ತಗೋತೀವಿ ಅಂದ್ಮೇಲೆ ಕೊಡ್ತೀವಿ. ಸೊ ಇದೆಲ್ಲ ಡಾಕ್ಯುಮೆಂಟ್ ಇರುತ್ತೆ, SOPs ಅಂತ ಕರಿತೀವಿ, ಪ್ರೋಟೋಕಾಲ್ಸ್, ಅದ್ರ ಪ್ರಕಾರನೇ ಎಲ್ಲ ನಡೀತಿರುತ್ತೆ. ಬಿಕಾಸ್ ನಮ್ಗೆ ಹೆಂಗ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಸಣ್ಣ ಮಕ್ಕಳ ಆರೋಗ್ಯದ ಒಂದು ಸೂಕ್ಷ್ಮ ಅಂಶ ಇದು, ಅದಕ್ಕಾಗಿ ಈ ತರ ಮಾಡ್ಕೊಂಡ್ ಬರ್ಬೇಕಾಗುತ್ತೆ.
2: ಮೇಡಮ್, ಇನ್ನು ಈ ಒಂದು ಸ್ತನಪಾನ ಸಪ್ತಾಹದ ಅಂಗವಾಗಿ ಕೇಳಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಯಾವೆಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ ಅಂತ?
1: ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ, ಕೇಳಿ ಹಾಸ್ಪಿಟಲ್ ವತಿಯಿಂದ ನಾವು ವರ್ಷ ಈ ಕಾರ್ಯಕ್ರಮ ಜೋರಾಗಿ ಮಾಡ್ತಾ ಇದೀವಿ. 1ನೇ ತಾರೀಕಿಂದ 7ನೇ ತಾರೀಕು ಬಹಳಷ್ಟು ಕಾರ್ಯಕ್ರಮಗಳು ನಡೀತವೆ. ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಹಾಸ್ಪಿಟಲ್ ಸ್ಟಾರ್ಟ್ ಆಗುತ್ತೆ, ಅಲ್ಲೊಂದು ದೊಡ್ಡ ಪ್ರೋಗ್ರಾಮ್ ಮಾಡ್ತೀವಿ. ಎಲ್ಲ ತಾಯಂದ್ರನ್ನ ಕರೆದು, ಹಾಸ್ಪಿಟಲ್ ಇರೋ ತಾಯಂದ್ರನ್ನೆಲ್ಲ ಕರೆದ್ಬಿಟ್ಟು ಅವ್ರಿಗೆ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕೊಡ್ತೀವಿ, ಎದೆಹಾಲಿನ ಬಗ್ಗೆ ಮಾಹಿತಿ ಕೊಡ್ತೀವಿ. ಆಮೇಲಿಂದಕ್ಕೆ ಸಾಕಷ್ಟು ಈ ನರ್ಸಿಂಗ್ ಸ್ಟಾಫ್ ಇರ್ತಾರೆ, ಅವ್ರಿಗೂ ಇದ್ರ ಬಗ್ಗೆ ಎಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಅದನ್ನೆಲ್ಲ ಮಾಡ್ತೀವಿ. ಮತ್ತೆ ಕಮ್ಯುನಿಟಿ ಒಳಗೆ PHCs ಅಲ್ಲೆಲ್ಲ ಹೋಗ್ಬಿಟ್ಟು ಇದ್ರ ಬಗ್ಗೆ ಹೇಳ್ಕೊಡ್ತೀವಿ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ರೋಲ್ ಪ್ಲೇಸ್ ಮಾಡ್ತಾರೆ. ಈ ತರವಾಗಿ ಪ್ರತಿ ದಿವಸ ಒಂದೊಂದು ಕಾರ್ಯಕ್ರಮನ ಇಟ್ಕೊಂಡಿರ್ತೀವಿ.
2: ಮೇಡಮ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಯಾವ ಒಂದು ಕಿವಿ ಮಾತನ್ನ, ಯಾವ ಒಂದು ಸಲಹೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಒಂದು ಸ್ತನ ಸಪ್ತಾಹದ, ಈ ಒಂದು ವಿಶ್ವ ಸ್ತನಪಾನದ ಸಪ್ತಾಹದ ಅಂಗವಾಗಿ?
1: ಒಂದೇ ಒಂದು ಹೇಳಕ್ ಏನ್ ಬಯಸ್ತೀನಿ ಅಂದ್ರೆ, ಎಲ್ಲರೂ ನೀವೀಗ ತಾಯಂದ್ರು ಈಗ ಹಾಲು ಕುಡಿಸ್ತಿರ್ಬೋದು, ಇಲ್ಲ ನೀವು ಎಲ್ಲ ಫೇಸ್ ಮುಗಿಸಿರ್ಬೋದು, ಯಾವ ಎಲ್ಲ ಹೆಣ್ಮಕ್ಳು ಎದೆಹಾಲಿನ ಮಹತ್ವದ ಬಗ್ಗೆ ಒಬ್ರಿಗೊಬ್ರು ಮಾಹಿತಿ ಕೊಡ್ಬೇಕು, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಇದಿಲ್ಲದೇನೆ ಮಾಡಕ್ ಸಾಧ್ಯ ಇಲ್ಲ, ನಾವು ಎಲ್ಲಾ ತಾಯಂದ್ರಿಗೂ ಹಾಲು ಕುಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ಸಾಕಷ್ಟು ತಪ್ಪು ವಿಷಯಗಳು ನಾವು ಮೀಡಿಯಾದಲ್ಲಿ ನೋಡ್ತೀವಿ, ಸೋಷಿಯಲ್ ಮೀಡಿಯಲ್ಲಿ ನೋಡ್ತೀವಿ, TVನಲ್ಲಿ ನೋಡ್ತೀವಿ. ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬಾರ್ದು. ಸರಿಯಾದ ಒಂದು ಮಾಹಿತಿನ ಎಲ್ಲಾ ತಾಯಂದ್ರಿಗೆ ಕೊಟ್ಟು ಅವ್ರ ಎದೆ ಹಾಲನ್ನ ಸಕ್ಸಸ್ಫುಲ್ಲಿ ಮಾಡೋಂಗ್ ಮಾಡಿದ್ರೆ ನಮ್ಮ ದೇಶದ ಆರೋಗ್ಯ, ಎಲ್ಲ ದೊಡ್ಡವರಾದ್ಮೇಲೆ ಅವ್ರ ಎಷ್ಟು ಆರೋಗ್ಯವಂತ ನಾಗರಿಕರಾಗ್ತಾರೆ ಅದನ್ನ ನಾವು ಇವಾಗಿಂದನೇ ಶುರು ಮಾಡ್ಲಿಕ್ಕೆ ಸಾಧ್ಯ. ಅದೊಂದೇ ಮೆಸೇಜ್ ಕೊಡ್ತೀನಿ.
2: ಖಂಡಿತ ಮೇಡಮ್. ಮೇಡಮ್, ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಸ್ತನಪಾನದ ಮಹತ್ವದ ಬಗ್ಗೆ, ಹಾಗೇನೆ ನಮ್ಮ ಒಂದು ತಾಯಂದಿರಲ್ಲಿರುವಂತಹ ಸಾಕಷ್ಟು ಸಂದೇಹಗಳಿಗೆ ಪರಿಹಾರವನ್ನ ಕೂಡ ನೀಡಿದ್ರಿ, ಧನ್ಯವಾದಗಳು.
1: ಥ್ಯಾಂಕ್ ಯು.
2: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನಪಾನ ಸಪ್ತಾಹದ ಅಂಗವಾಗಿ ಸ್ತನಪಾನದ ಮಹತ್ವವನ್ನು ಹಂಚಿಕೊಂಡವರು KLE ವಿಶ್ವವಿದ್ಯಾಲಯದ ಫ್ಯಾಕಲ್ಟಿ ಆಫ್ ಮೆಡಿಸಿನ್ ವಿಭಾಗದ ಡೀನ್ ಹಾಗೂ KLE ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಚಿಕ್ಕ ಮಕ್ಕಳ ವಿಭಾಗದ ಪ್ರಾಧ್ಯಾಪಕರು, ಜೊತೆಗೆ ಸುಮಾರು 30 ವರ್ಷಗಳಿಂದ ಸ್ತನಪಾನದ ಮಹತ್ವದ ಬಗ್ಗೆ, ಮಗುವಿನ ಆರೋಗ್ಯದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇರುವಂತಹ ಡಾಕ್ಟರ್ ರೂಪಾ ಬೆಲ್ಲದವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ. ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.

ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ, ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM.

0: KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್ ಕ್ಲಿನಿಕಲ್ ಎಂಬ್ರಿಯಾಲಜಿ ಆಂಡ್ರಾಲಜಿ ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ OPD ನಂಬರ್ 97 ಶರಾವತಿ ಸೆಕೆಂಡ್ ಫ್ಲೋರ್ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ ನೆಹರು ನಗರ ಬೆಳಗಾವಿ ದೂರವಾಣಿ ಸಂಖ್ಯೆ 0831255530 ಮತ್ತು 0831247377 ಎಕ್ಸ್ಟೆನ್ಷನ್ 1530.
1: ಹಲೋ ಎವ್ರಿವನ್, ಐ ಎಮ್ ಡಾಕ್ಟರ್ ಮಾಧವ್ ಪ್ರಭು, ಡೈರೆಕ್ಟರ್ ಆಫ್ ಕ್ಲಿನಿಕಲ್ ಸರ್ವಿಸಸ್ ಇನ್ KLE ಹಾಸ್ಪಿಟಲ್. ಐ ಎಮ್ ಹಿಯರ್ ಟು ಸ್ಪೀಕ್ ಅಬೌಟ್ ಹಾರ್ಟ್ ಅಟ್ಯಾಕ್ಸ್, ಎಸ್ಪೆಷಲಿ ದೋಸ್ ಹ್ಯಾಪನಿಂಗ್ ಇನ್ ದ ಯಂಗ್. ರೀಸೆಂಟ್ಲಿ ದೇರ್ ಹ್ಯಾಸ್ ಬೀನ್ ಅ ಹ್ಯೂಜ್ ಔಟ್ರೇಜ್ ಅಬೌಟ್ ಪೀಪಲ್ ಕೊಲ್ಯಾಪ್ಸಿಂಗ್ ಅಂಡ್ ಡೈಯಿಂಗ್ ಎಟ್ ಅ ವೆರಿ ಯಂಗ್ ಏಜ್. ದ ಮೆಸೇಜ್ ದಟ್ ಐ ವಾಂಟ್ ಟು ಗಿವ್ ಯು ಇಸ್ ದಟ್ ಆಲ್ ಆಫ್ ದೀಸ್ ಅಟ್ಯಾಕ್ಸ್ ಆರ್ ದೀಸ್ ಕೊಲ್ಯಾಪ್ಸಸ್ ದಟ್ ಆರ್ ಹ್ಯಾಪನಿಂಗ್ ಇಸ್ ನಾಟ್ ಓನ್ಲಿ ಹಾರ್ಟ್ ಅಟ್ಯಾಕ್. ಸಿ, ದ ಹಾರ್ಟ್ ಹ್ಯಾಸ್ 3 ಡಿಫ್ರೆಂಟ್ ಸಿಸ್ಟಮ್ಸ್. ಒನ್ ಇಸ್ ದ ಕಂಡಕ್ಷನ್ ಸಿಸ್ಟಮ್, ಇಟ್ಸ್ ಲೈಕ್ ದ ಇಲೆಕ್ಟ್ರಿಸಿಟಿ, ಯು ನೋ, ಇಟ್ ಸಪ್ಲೈಸ್ ಕಂಡಕ್ಷನ್, ಇಟ್ ಸಪ್ಲೈಸ್ ದ ವೇವ್ಸ್ ಟು ದ ಹಾರ್ಟ್. ಅಂಡ್ ಮೇ ಬಿ ಸಮ್ಟೈಮ್ಸ್ ದ ಕಂಡಕ್ಷನ್ ಸಿಸ್ಟಮ್ ಆರ್ ದ ಇಲೆಕ್ಟ್ರಿಕಲ್ ಸರ್ಕಿಟ್ ಇಸ್ ಅಟ್ ಫಾಲ್ಟ್, ಅಂಡ್ ದೆನ್ ವಿ ಹ್ಯಾವ್ ಸಮಥಿಂಗ್ ನೋನ್ ಆಸ್ ಅರಿದ್ಮಿಯಾ ಆರ್ ಅ ಡಿಸ್ಟರ್ಬೆನ್ಸ್ ಇನ್ ದ ರಿದಮ್ ಆಫ್ ದ ಹಾರ್ಟ್. ಸೆಕೆಂಡ್ಲಿ, ದ ಮೋಸ್ಟ್ ಕಾಮನ್ ಕಾಸ್ ದಟ್ ಇಸ್ ಹಾರ್ಟ್ ಅಟ್ಯಾಕ್ಸ್ ಇಸ್ ದ ಕರೋನರಿ ವಾಸ್ಕ್ಯುಲರ್ ಪ್ರಾಬ್ಲಮ್ಸ್. ದಟ್ ಮೀನ್ಸ್ ದೇರ್ ಆರ್ ಸರ್ಟನ್ ಬ್ಲಡ್ ವೆಸಲ್ಸ್ ವಿಚ್ ಸಪ್ಲೈ ಬ್ಲಡ್ ಟು ದ ಹಾರ್ಟ್. ನೌ ದೀಸ್ ಬ್ಲಡ್ ವೆಸಲ್ಸ್ ಕ್ಯಾನ್ ಬಿ ಬ್ಲಾಕ್ಡ್, ಅಂಡ್ ವೆನ್ ದೇ ಆರ್ ಬ್ಲಾಕ್ಡ್ ದ ಸಪ್ಲೈ ಟು ದ ಹಾರ್ಟ್ ಇಸ್ ಸ್ಟಾಪ್ಡ್, ಅಂಡ್ ದಿಸ್ ಕಾಸಸ್ ಡಿಸ್ಟರ್ಬೆನ್ಸ್ ಇನ್ ದ ಪಂಪಿಂಗ್ ಆಕ್ಷನ್ ಆಫ್ ದ ಹಾರ್ಟ್. ದಿಸ್ ಇಸ್ ದ ಕ್ಲಾಸಿಕಲ್ ಮೈಕಾರ್ಡಿಯಲ್ ಇನ್ಫಾರ್ಕ್ಷನ್ ಆರ್ ದ ಹಾರ್ಟ್ ಅಟ್ಯಾಕ್ ದಟ್ ವಿ ಸ್ಪೀಕ್ ಅಬೌಟ್. ಅಂಡ್ ದ ಥರ್ಡ್ ಥಿಂಗ್ ಇಸ್ ದಟ್ ದೇರ್ ಕುಡ್ ಬಿ ಸಮ್ ಪ್ರಾಬ್ಲಮ್ಸ್ ವಿತ್ ದ ಮಸಲ್ಸ್ ಆಫ್ ದ ಹಾರ್ಟ್ ಇಟ್ಸೆಲ್ಫ್. ಸೊ ಹಾರ್ಟ್ ಇಸ್ ಅ ಪಂಪ್, ಇಟ್ ಹ್ಯಾಸ್ ಮಸಲ್ಸ್ ವಿಚ್ ವಿಲ್ ಹೆಲ್ಪ್ ಪಂಪಿಂಗ್, ಅಂಡ್ ಸಮ್ ಆಫ್ ದೀಸ್ ಮಸಲ್ಸ್ ಸಮ್ಟೈಮ್ಸ್ ಅಂಡರ್ಗೋ ಪ್ರಾಬ್ಲಮ್ಸ್, ಅಂಡ್ ದಟ್ ಕ್ಯಾನ್ ಆಲ್ಸೋ ಲೀಡ್ ಟು ಸಡನ್ ಕಾರ್ಡಿಯಾಕ್ ಡೆತ್ಸ್, ಫಾರ್ ಎಕ್ಸಾಂಪಲ್ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ, ದಟ್ ಇಸ್ HOCM. ಸೊ ವೆನ್ ವಿ ಟಾಕ್ ಅಬೌಟ್ ಹಾರ್ಟ್ ಅಟ್ಯಾಕ್ಸ್ ಆರ್ ಕೊಲ್ಯಾಪ್ಸಸ್ ಆಸ್ ಸಚ್, ದೇರ್ ಆರ್ ಆಲ್ ಆಫ್ ದೀಸ್ 3 ರೀಸನ್ಸ್. ನೌ, ವೈ ಆರ್ ಹಾರ್ಟ್ ಅಟ್ಯಾಕ್ಸ್ ಮೋರ್ ಕಾಮನ್ ಇನ್ ದ ಯಂಗ್ ಇನ್ ದೀಸ್ ಡೇಸ್? That's because of our lifestyle. See, we have come very far away from our diet. We used to previously have food which was healthy. Right now, most of our diet is processed food. Most of our diet is fast food. Most of the oils that we are using now are not the same oils that our ancestors used. Most of the times we are having more of salt intake. For the fast foods, there's lot more of salt that we have. There are addictions like smoking, alcohol, which is more common. And you know what? This smoking is a much bigger problem in females, because when compared to males, if a female has alcohol, she is much more at risk of heart attacks when compared to males. Like we had Ms. Jarewal, who died recently, there are certain pharma products and beauty products that are being used, which are supposed to be antioxidants, but when taken in the wrong doses and by the wrong routes, can also cause cardiac disease. Most importantly, there is stress. There is work stress, we work for long hours, we are not sleeping well. Deprivation of sleep is also one cause for heart attack. So we see reels all night, Facebook, Netflix, we have parties. This does not allow our body to heal. Sleep is the time when the body heals. And since we are depriving the body of this time to heal, the heart gets tired and you can have heart attacks. Apart from this, we do not have good relationships. Marriages, there are divorces which are common. We don't make friends. We make friends on social media rather than going and meeting them in person. This is where our social interactions are going down. And this has put us under severe emotional stress. All these factors together are combining and causing an increased risk of heart attack in the young. Now, we have to also understand that all these reasons are not going to cause, or these are not permanent, and we can modify them. So how do we modify them? Well, take care, don't indulge into habits, moderate your alcohol, stop smoking, take less of stress. If you have a lot of stress, do something like yoga or meditation, which can prevent stress. You can talk with somebody, make new friends, talk with them, discuss about your problems, about your stress, and this will reduce your stress. Eat healthy food, fresh food that is cooked at home. This will reduce the cholesterol and other oily things. If you are 40 and above, go to your doctor every once in 1 or 2 years. Get your blood pressure, sugar, and ECG done. That will reduce the risk of sudden deaths. Keep yourself free, enjoy yourself, have some hobbies that you can indulge in, take your mind off the work that and the stress that is there all the time. Don't worry about vaccines and COVID. We are not given the vaccines which have caused cardiac diseases, that is the RNA vaccines in India. So these are the things that you can modify, which will to some extent keep you healthy and prevent heart attacks. Thank you.

0: ಒಂದು ಕನಸು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಬದಲಾಯಿಸಿತು. ಒಂದು ಸಂಕಲ್ಪ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗೆ ಹೊಸ ದಿಕ್ಕನ್ನೇ ನೀಡಿತು. ಆ ವಿಷನ್ನ ಹೆಸರು ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಬಿ ಕೋರೆ. 79ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸರ್. ವಿತ್ ಇಮೆನ್ಸ್ ಪ್ರೈಡ್ ಅಂಡ್ ರಿಸ್ಪೆಕ್ಟ್, ಕೇಲಿ ಫ್ಯಾಮಿಲಿ.
1: ಶಿಕ್ಷಣ, ಸೇವೆ, ಆರೋಗ್ಯ, ಕೃಷಿ, ರಾಜಕೀಯ ಮತ್ತು ನಾಡಿನ ಸಮಗ್ರ ಬೆಳವಣಿಗೆಯ ಹರಿಕಾರ ಹಾಗೂ KLE ವಿಶ್ವವಿದ್ಯಾಲಯದ ಕುಲಪತಿ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆಯವರ 79ನೇ ಜನ್ಮದಿನ ಇಂದು KLE ಸಂಸ್ಥೆಯ ಬಳಗದವರಿಂದ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು.
0: 319 institutions, 18,000 plus faculty, 1,45,000 plus students, 5,500 plus healthcare beds. ಇದು ಕೇವಲ ಸಂಖ್ಯೆಗಳಲ್ಲ, ಒಬ್ಬ ವಿಷನರಿ ಲೀಡರ್ನ ಮಹಾಪಯಣ. ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಬಿ ಕೋರೆ ಅವರಿಗೆ 79ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಬೆಸ್ಟ್ ವಿಶಸ್ ಫ್ರಮ್ KLE ಫ್ಯಾಮಿಲಿ.
1: ಶಿಕ್ಷಣ, ಸೇವೆ, ಕೃಷಿ, ರಾಜಕೀಯ ಮತ್ತು ನಾಡಿನ ಸಮಗ್ರ ಬೆಳವಣಿಗೆಯ ಹರಿಕಾರ ಹಾಗೂ KLE ವಿಶ್ವವಿದ್ಯಾಲಯದ ಕುಲಪತಿ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆಯವರ 79ನೇ ಜನ್ಮದಿನ ಇಂದು KLE ಸಂಸ್ಥೆಯ ಬಳಗದವರಿಂದ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು.
2: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35ಕ್ಕೂ ಹೆಚ್ಚು ಮಕ್ಕಳು ಇದರ ಪ್ರಯೋಜನೆ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.
3: ಸ್ನೇಹಿತರೆ, ಶುಭೋದಯ. ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಎಸ್ ಇವತ್ತಿನ ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ 79ನೇ ಜನ್ಮದಿನದ ಸ್ಪೆಷಲ್ ಕಾರ್ಯಕ್ರಮ. ನೀವೇನ್ ಮಾಡಬೇಕು, ಕನ್ನಡ ಚಿತ್ರರಂಗದ ಉತ್ತಮ ಗೀತೆಗಳು ಅವ್ರಿಗೋಸ್ಕರ ಡೆಡಿಕೇಟ್ ಮಾಡುವಂತಹ ಗೀತೆಯನ್ನು ರಿಕ್ವೆಸ್ಟ್ ಮಾಡಬಹುದು, ಅಥವಾ ನಾನು ಸಂಗ್ರಹಿಸಿ ಇಟ್ಟಿದ್ದೇನೆ ಗೀತೆಗಳನ್ನು. ಓಪನಿಂಗ್ ಗೀತೆ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಚಪ್ಪಾಳೆ. ಎಸ್ ಆತ್ಮೀಯ ಸ್ನೇಹಿತರೆ, ಶಿಕ್ಷಣ ಶಿಲ್ಪಿ, ಆರೋಗ್ಯ ಸಂಜೀವಿನಿ, ಅನನ್ಯ ಸಾಧಕ, ದೂರದೃಷ್ಟಿಯ ಜನನಾಯಕ, ಕೃಷಿ ಚಿಂತಕ, ಸಹಕಾರಿ ಕ್ಷೇತ್ರದ ಧ್ರುವತಾರೆ, ಗಡಿ ನಾಡಿನ ಸಾಂಸ್ಕೃತಿಕ ಪೋಷಕ, ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ 79ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳೊಂದಿಗೆ ಈ ಓಪನಿಂಗ್ ಗೀತೆ. ಹಾಗೆ ಅವರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನಾನು ಮಾತನಾಡುವೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಅವರ ಬಗ್ಗೆ ಮಾತನಾಡಿದ್ದಾರೆ ಆತ್ಮೀಯ ಸ್ನೇಹಿತರೆ, ಲೇಖನವನ್ನು ಬರೆದಿದ್ದಾರೆ ಕಾರ್ಯದರ್ಶಿ KLE ಸಂಸ್ಥೆ ಬೆಳಗಾವಿಯ ಪ್ರೊಫೆಸರ್ ಸುನೀಲ್ ಎಸ್ ಜಲಾಲ್ಪುರೆ ಸರ್ ಅವರು. ಸೊ ಬನ್ನಿ, ಅದರ ಬಗ್ಗೆ ಒಂದೊಂದೇ ಪಾಯಿಂಟನ್ನು ನಾನು ಮಾತನಾಡುವೆ. ಆ ಗ್ಯಾಪ್ನಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಾಯ್ತಲ್ಲ, ಇವತ್ತಿನ ಕಾರ್ಯಕ್ರಮದ ಎಲ್ಲಾ ಗೀತೆಗಳು ಡೆಡಿಕೇಟೆಡ್ ಟುವರ್ಡ್ಸ್ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆಯವರೆಗೂ. ಸ್ನೇಹಿತರೆ, ಹಾಟ್ಲೈನ್ ಸಂಖ್ಯೆ 9019904904 ಈ ನಂಬರ್ ಮೇಲೆ ತಾವು ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರ ಜನ್ಮದಿನ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಬನ್ನಿ, ಭಾಗವಹಿಸಿ. ಇದು 79ನೇ ಜನ್ಮದಿನ ಸ್ಪೆಷಲ್ ಕಾರ್ಯಕ್ರಮ. ಓಪನಿಂಗ್ ಗೀತೆ ಸಾಧನೆ ತೋರಿದ ನಿಮಗೆಲ್ಲ ನಿಜವಾದ ಸಾಧಕರಾದ, ಅನನ್ಯ ಸಾಧಕರಾದ ನಮ್ಮ ನಿಮ್ಮೆಲ್ಲರ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರಿಗೆ ನನ್ನ ಕಡೆಯಿಂದ, ನಮ್ಮ KLE ಸಂಸ್ಥೆಯ ಬಳಗದವರಿಂದ, ನಿಮ್ಮೆಲ್ಲರ ಕಡೆಯಿಂದ ಹಾರ್ದಿಕ ಶುಭಾಶಯಗಳು. ಜನ್ಮದಿನದ್ದು ಬರ್ತಾ ಇದೆ. ಮೊದಲನೇ ಗೀತೆ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಹಾಡನ್ನು ಕೇಳಿ ಎಂಜಾಯ್ ಮಾಡಿ.

0: ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಮಾನವ ದಾನವ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ರತನ್ ಅವರು ಭಾಗವಹಿಸಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಈ ಗೀತೆ ಅವ್ರಿಗೋಸ್ಕರ. ಹಾಗೆ ಆತ್ಮೀಯರೇ, ದಿಸ್ ಇಸ್ ಶುಭ ಶನಿವಾರ, ವರ್ಷದ 8ನೇ ತಿಂಗಳಿನ ಮೊದಲನೇ ದಿನ, 79ನೇ ಜನ್ಮದಿನ ಆಫ್ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಅವ್ರಿಗೋಸ್ಕರ ಗೀತೆಯನ್ನು ಡೆಡಿಕೇಟ್ ಮಾಡಿ ಅಂತ ಹೇಳಿದೆ. ಅದಕ್ಕೆ ತಕ್ಕಂತೆ ರತನ್ ಅವರು ಗೀತೆಯನ್ನು ಏಸು ದಿನ ನಿನ್ನ ಜನ್ಮದಿನ, ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಹಾಗೆ ಸೈಮನ್ ಅವರು ಕೂಡ ಅವರ ಆರೋಗ್ಯಕ್ಕೆ ಒಳ್ಳೆಯದಾಗಲಿ, ಅವರ ಹಿಂಗೆ ಮುಂದುವರೆಸಲಿ ಕೆಲಸಗಳನ್ನು ಅಂತ ಹೇಳಿ ಅವರು ಕೂಡ ಪ್ರೇಮ ಪ್ರೀತಿ ನನ್ನುಸಿರು ಅನ್ನೋ ಒಂದು ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಆತ್ಮೀಯರೇ, ಹಾಟ್ಲೈನ್ ಸಂಖ್ಯೆ 9019904904 ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸ್ಆಪ್ ಮೆಸೇಜ್ ಮುಖಾಂತರ ಬನ್ನಿ ಭಾಗವಹಿಸಿ. ಇದು ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರ 79ನೇ ಜನ್ಮದಿನದ ವಿಶೇಷ ಕಾರ್ಯಕ್ರಮ. ಸುಸ್ನೇಹಿತರ, ಲೇಖನ ಬರೆದ ಕಾರ್ಯದರ್ಶಿ KLE ಸಂಸ್ಥೆ ಬೆಳಗಾವಿಯ ಪ್ರೊಫೆಸರ್ ಸುನೀಲ್ ಎಸ್ ಜಲಾಲ್ಪುರಿ ಅವರು ಏನು ಹೇಳ್ತಾರೆ ನೋಡೋಣ. ವೈಯಕ್ತಿಕ ಸಾಧನೆ ಅಳಿಯಬೇಕಾದರೆ ಅವರು ಎಷ್ಟು ಎತ್ತರದ ಹುದ್ದೆಗಳನ್ನು ಅಲಂಕರಿಸಿದ್ದರು ಎಂಬುದಕ್ಕಿಂತ ಸಮಾಜದಲ್ಲಿ ಎಷ್ಟು ಶಾಶ್ವತದ ಬದಲಾವಣೆಯನ್ನು ತಂದಿದ್ದಾರೆ ಎಂಬುದೇ ನಿಜವಾದ ಮಾನದಂಡ. ಸುಸ್ನೇಹಿತರೆ, ಇವತ್ತು ಲೇಖನ ಬರೆದ ಪ್ರೊಫೆಸರ್ ಸುನೀಲ್ ಎಸ್ ಜಲಾಲ್ಪುರೆ ಅವರು, ಕಾರ್ಯದರ್ಶಿ KLE ಸಂಸ್ಥೆ ಬೆಳಗಾವಿ, ಅವರ ಬರೆದ ಲೇಖನವನ್ನು ಓದುವ ನಾನು ಒಂದೊಂದೇ ಪಾಯಿಂಟ್ ಆಗಿ. ಸೊ ಆ ಗ್ಯಾಪ್ನಲ್ಲಿ ನೀವು ಕೂಡ ಬನ್ನಿ ಭಾಗವಹಿಸಿ ಉತ್ತಮ ಗೀತೆಗಳೊಂದಿಗೆ. ಸೊ ಆತ್ಮೀಯರೇ, ನೆಕ್ಸ್ಟ್ ಗೀತೆ ಬರ್ತಾ ಇದೆ ನಮ್ಮ ರತನ್ ಅವರದು. ಅದಕ್ಕಿಂತ ಮುಂಚೆ ಒಂದು ಜಾಹೀರಾತು.
1: ಶಿಕ್ಷಣ, ಸೇವೆ, ಆರೋಗ್ಯ, ಕೃಷಿ, ರಾಜಕೀಯ ಮತ್ತು ನಾಡಿನ ಸಮಗ್ರ ಬೆಳವಣಿಗೆಯ ಹರಿಕಾರ ಹಾಗೂ KLE ವಿಶ್ವವಿದ್ಯಾಲಯದ ಕುಲಪತಿ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆಯವರ 79ನೇ ಜನ್ಮದಿನ ಇಂದು KLE ಸಂಸ್ಥೆಯ ಬಳಗದವರಿಂದ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು.

0: The architects of dreams, the torchbearer of knowledge, the inspiration behind countless success stories.
1: Celebrating the 79th birthday of visionary leader Padma Shri Dr. Prabhakar B. Kore. Happy birthday, sir, with pride and gratitude, KLE family.
2: ज्यांच्या दूरदृष्टीने घडली असंख्य आयुष्य, ज्यांच्या नेतृत्वाने उजळल्या अनेक दिशा, केली विश्वविद्यालयाचे कुलाधिपती पद्मश्री डॉक्टर प्रभाकर कोरे यांना 79व्या वाढदिवसानिमित्त केली परिवाराकडून खूप खूप शुभेच्छा.
3: ಆತ್ಮೀಯರೇ, ದಿಸ್ ಇಸ್ ನಿಮ್ಮೊಂದಿಗೆ ನಾವು. ಶುಭ ಶನಿವಾರ, ವರ್ಷದ 8ನೇ ತಿಂಗಳಿನ ಮೊದಲನೇ ದಿನ. ದಿಸ್ ಇಸ್ ಜನ್ಮದಿನ ಸ್ಪೆಷಲ್, ಅಂದ್ರೆ 79ನೇ ಜನ್ಮದಿನ ಆಫ್ ನವ ಭಾರತದ ಕನಸಿಗೆ ಜೀವ ತುಂಬಿದ ದೂರದರ್ಶಿ ನಾಯಕ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರ ಹುಟ್ಟುಹಬ್ಬದ ಸ್ಪೆಷಲ್ ಕಾರ್ಯಕ್ರಮ. ಸೊ ಆತ್ಮೀಯರೇ, ಲೇಖನ ಬರೆದ ಕಾರ್ಯದರ್ಶಿ KLE ಸಂಸ್ಥೆ ಬೆಳಗಾವಿಯ ಪ್ರೊಫೆಸರ್ ಸುನೀಲ್ ಎಸ್ ಜಲಾಲ್ಪುರೆ ಅವರು, ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ವ್ಯಕ್ತಿ ದೃಢ ಸಂಕಲ್ಪ, ಶ್ರಮ, ಶಿಸ್ತು ಮತ್ತು ದೂರದೃಷ್ಟಿ ಇದ್ದರೆ ಸಮಾಜದ ಸದೃಢ ಭವಿಷ್ಯ ರೂಪಿಸಬಹುದು ಎಂಬುದಕ್ಕೆ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಜೀವಂತ ಸಾಕ್ಷಿಯಾಗಿದ್ದಾರೆ. ಹೌದು ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಇವರಿಗೆ ಮುಂದಿನ ಗೀತೆ ಬರ್ತಾ ಇದೆ. ಸೈಮನ್ ಅವರು ರಿಕ್ವೆಸ್ಟ್ ಮಾಡಿರುವ ಪ್ರೇಮ ಪ್ರೀತಿ ನನ್ನುಸಿರು, ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅವರು ಕೂಡ ತಿಳಿಸ್ತಾ ಇದ್ದಾರೆ. ಈಗ ಪ್ರಸಾರವಾಗಿರುವ ಗೀತೆ ಆಗಿತ್ತು ರತನ್ ಕುಮಾರ್ ಅವರದು. ಸೊ ಆತ್ಮೀಯರೇ, ಇದಾದ ತಕ್ಷಣ ಸಂತಸದ ಜನ್ಮದಿನ ಎಂದು ಗೀತೆ, ಈ ಗೀತೆ ಚಂದ್ರಕಾಂತ್ ಬಡ್ಗಾವಿಯವರು ರಿಕ್ವೆಸ್ಟ್ ಮಾಡಿದ್ದಾರೆ, ಅವರಿಗೆ ಹ್ಯಾಪಿ ಬರ್ಡೇ ಅಂತ ತಿಳಿಸಿದ್ದಾರೆ. ಹಾಗೆ ರಾಜಶ್ರೀ ಅವರು ಕೂಡ ಹ್ಯಾಪಿ ಬರ್ಡೇ ಅಂತ ತಿಳಿಸುತ್ತಾ ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಪದ್ಮಾ ಅವರು ಎಷ್ಟು ಚೆನ್ನಾಗಿ ಮೆಸೇಜನ್ನು ಮಾಡಿದ್ದಾರೆ. ಉತ್ತರ ಕರ್ನಾಟಕದ ಶಿಕ್ಷಣದ ಅಧಿಕಾರ ಸಹಕಾರ ರತ್ನ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಜಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸಿದ್ದಾರೆ. ಪದ್ಮಾ ಅವರು ನಡೆ ಮುಂದೆ ಅನ್ನೋ ಒಂದು ಗೀತೆಯೊಂದಿಗೆ ಅವರು ಭಾಗವಹಿಸಿದ್ದಾರೆ. ಹಾಗೆ ಆತ್ಮೀಯರೇ, ನಮ್ಮ ಕಂಚನ್ ಕೋಪರಡಿ ಅವರು ಏನು ಹೇಳ್ತಾರೆ ನೋಡೋಣ. ಗುಡ್ ಮಾರ್ನಿಂಗ್ ಮಂಜುನಾಥ್ ಅವರೇ, ಈ ದಿನ ನಮ್ಮ ಬೆಳಗಾವಿಯ ಬಂಗಾರದ ಮನುಷ್ಯ ಅಂದರೆ ನಮ್ಮ ಹೆಮ್ಮೆಯ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆಜಿ ಅವರ ಜನ್ಮದಿನ. ಸೊ ನಮ್ಮೆಲ್ಲರ ಕೇಳುಗರ ಇಂದು ಅವರಿಗೆ 79ನೇ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತು ಈ ದಿನ ಬಂಗಾರದ ಮನುಷ್ಯ ಚಿತ್ರದ ಗೀತೆ ಆಗದು ಎಂದು ಎಸ್ ಈ ಗೀತೆಯೊಂದಿಗೆ ಅವರು ಭಾಗವಹಿಸಿದ್ದಾರೆ. ಬೆಸ್ಟ್ ವಿಶಸ್ ಟು ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅಂತ ಸುನೀಲ್ ಆಕಾಶ್ ದೀಪ್ ಅವರು ಕರುನಾಡೆ ಅನ್ನೋ ಒಂದು ಹಾಡು. ಎಸ್, ಅದಾದ ತಕ್ಷಣ ಶೋಭಾ ಡವ್ಲಿ ಅವರು ಕರೆ ಮುಖಾಂತರ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಅಂತ ತಿಳಿಸುತ್ತಾ ಎಂದೆಂದಿಗೂ ನಗುತ್ತಿರು ನೀನು ಅನ್ನೋ ಒಂದು ಹಾಡನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಆತ್ಮೀಯರೇ, ಕೋರೆ ಅವರು ಅಂದರೆ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಜೀವನ ಪಥದಲ್ಲಿ ಗ್ರಾಮೀಣ ಹಿನ್ನೆಲೆಯಿಂದ ಆರಂಭವಾದ ಕನಸು ಇಂದು ವಿಶ್ವದ ಜ್ಞಾನ ಸಾಮ್ರಾಜ್ಯವಾಗಿ ರೂಪಕಗೊಂಡಿರುವುದು ಗೋಚರಿಸಿದೆ. ನವ ಭಾರತದ ಕನಸಿಗೆ ಜೀವ ತುಂಬಿದ ದೂರದರ್ಶಿಯ ನಾಯಕ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು. ಬನ್ನಿ ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಸೈಮನ್ ಅವರದು, ಕೇಳಿ ಮಜಾ ಮಾಡಿ.

ಇದು ಜನ್ಮದಿನ ಸ್ಪೆಷಲ್ 79ನೇ ಜನ್ಮದಿನ ವಿಶೇಷ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತು ನವ ಭಾರತದ ಕನಸಿಗೆ ಜೀವ ತುಂಬಿದ ದೂರದರ್ಶಿಯ ನಾಯಕ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರ ಜನ್ಮದಿನ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳಿದೆ. ಕಾರ್ಯಕ್ರಮದ ಈ ಗೀತೆ ಚಂದ್ರಕಾಂತ್ ಬಡ್ಗಾಂವಿಯವರು ಅವರಿಗೆ ಡೆಡಿಕೇಟ್ ಮಾಡ್ತಾ ಹ್ಯಾಪಿ ಬರ್ತ್ಡೇ ಸರ್ ಅಂತ ಹೇಳಿದ್ದಾರೆ. ನಡೆ ಮುಂದೆ ಅನ್ನೋ ಒಂದು ಗೀತೆಯೊಂದಿಗೆ ಪದ್ಮಾ ಅವರು ಕೂಡ ಹ್ಯಾಪಿ ಬರ್ತ್ಡೇ ಅಂತ ತಿಳಿಸಿದ್ದಾರೆ ಅವರಿಗೆ. ಸೊ ಬನ್ನಿ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904 ಈ ನಂಬರ್ ಮೇಲೆ ಕರೆ ಮಾಡಿ ಕನ್ನಡ ಚಿತ್ರರಂಗದ ಆ ಗೀತೆಗಳನ್ನು ನೀವು ಡೆಡಿಕೇಟ್ ಮಾಡಬಹುದು 79ನೇ ಜನ್ಮದಿನ ಆಫ್ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರು. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ ಕಾರ್ಯದರ್ಶಿ KLE ಸಂಸ್ಥೆ ಬೆಳಗಾವಿಯ ಪ್ರೊಫೆಸರ್ ಸುನೀಲ್ ಎಸ್ ಜಲಾಲ್ಪುರೆ ಸರ್ ಅವರ ಲೇಖನವನ್ನು ಓದ್ತಾ ಇದ್ದೆ. ಸೊ ಸ್ನೇಹಿತರೆ, ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರು, ದೂರದೃಷ್ಟಿತ್ವವೇ ಯಶಸ್ಸಿನ ಮೂಲಮಂತ್ರ. ಇಂದಿನ ಅಗತ್ಯಗಳನ್ನು ಮಾತ್ರವಲ್ಲ, ಮುಂದಿನ ಹಲವು ದಶಕಗಳ ಅಗತ್ಯಗಳನ್ನು ಮುಂಚಿತವಾಗಿಯೇ ಅರ್ಥ ಮಾಡಿಕೊಂಡು ಸಂಸ್ಥೆಗಳನ್ನು ರೂಪಿಸಿದ ಅಪರೂಪದ ಚಿಂತಕರು ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರು. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಗೀತೆಗಳು ಹಿಂಗಿವೆ, ಹಾಗೆ ಯಾರ್ಯಾರು ಏನೇನು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ನೋಡೋಣ. ಬನ್ನಿ, ಮತ್ತಾರು, ರೇಣುಕಾ ಕಾಮ್ಕರ್ ಅವರು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ನಿಮ್ಮ ಈ ವೇಣುಧ್ವನಿಯ ಸೃಷ್ಟಿ ಮಾಡಿದ ಸ್ಥಾಪಿಸಿದ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಅಂತ ತಿಳಿಸುತ್ತಾ ಅವರು ರಿಕ್ವೆಸ್ಟ್ ಮಾಡಿದರೆ, ನೂರಾರು ಕಾಲು ಸುಖವಾಗಿ ಬಾಳು ಗೀತೆಯಲ್ಲಿ ಹೇಗಿದೆಯೋ ಹಾಗೆ ಅವರು ನೂರಾರು ಕಾಲು ಸುಖವಾಗಿ ಬಾಳಲಿ ಅಂತ ಪ್ರೀತಿಯಿಂದ ತಿಳಿಸಿದ್ದಾರೆ. ತದನಂತರ ಸ್ನೇಹಿತರೆ, ಹ್ಯಾಪಿ ಬರ್ತ್ಡೇ ಗೀತೆ ಮನೆಯ ಮಂತ್ರಾಲಯ ಚಿತ್ರದ ರಾಜಶ್ರೀ ಅವರು ತಿಳಿಸಿದ್ದಾರೆ. ಪಂಕಜ್ ಅವರು ಕರೆ ಮಾಡಿದರು, ಪಂಕಜ್ ಗಾಡಿಕರ್ ಅವರು ಕೂಡ ಪ್ರೇಮಚಂದ್ರಮ ಈ ಗೀತೆಯನ್ನು ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರ ಹುಟ್ಟುಹಬ್ಬ ಇವತ್ತು ಅವ್ರಿಗೋಸ್ಕರ, ಹಾಗೆ ಅವರ ತಾಯಿ ಆ್ಯಂಡ್ ಅವರ ಅಕ್ಕ ಅಂದರೆ ರಂಜನಾ ಹಾಗೂ ನಿಕಿತಾ ಹೋಗ್ತಾ ಇದ್ದಾರೆ ಪ್ಯಾರಿಸ್ ಆ್ಯಂಡ್ ಜರ್ಮನಿಗೆ. ಸೊ ಅದಕ್ಕೆ ಅವರು ಒಂದು ಇದೇನು ಹೇಳ್ತಾ ಇದ್ದಾರೆ, ಒಳ್ಳೆ ಗೀತೆಯನ್ನು ಡೆಡಿಕೇಟ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಸೊ ಅವ್ರಿಗೂ ಆ ಹಾಡು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಉತ್ತಮ ಗೀತೆಯೊಂದಿಗೆ ಭಾಗವಹಿಸಿ ಮತ್ತೆ ಯಾರ್ಯಾರು ಏನೇನು ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ ನೋಡೋಣ. ವಿನೋದ್ ಅವರೇ, ಇವತ್ತು ನಮ್ಮ 79ನೇ ಜನ್ಮದಿನ ಸ್ಪೆಷಲ್ ಇದೆ ನೋಡಿ, ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವ್ರದ್ದು. ಸೊ ಬನ್ನಿ ಭಾಗವಹಿಸಿ, ಕನ್ನಡ ಚಿತ್ರರಂಗದ ಒಂದೊಳ್ಳೆ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ. ವಿನಾಯಕ್ ಡವ್ಲಿ ಅವರು ಒಂದು ಒಳ್ಳೆ ಮೆಸೇಜನ್ನು ಮಾಡಿದ್ದಾರೆ, ಅದನ್ನು ಓದುತ್ತೇನೆ. ಅದರಿಗಿಂತ ಮುಂಚೆ ಹಾಡು ಕೇಳಿ ಎಂಜಾಯ್.

0: ಪದ್ಮಾವರ ಗೀತೆ ಆಯಿತು ಪ್ರಸಾರ. ಕನ್ನಡ ಚಿತ್ರರಂಗದ ಉತ್ತಮ ಗೀತೆಗಳನ್ನು ಡೆಡಿಕೇಟ್ ಮಾಡಿ. ದಿಸ್ ಇಸ್ ನವ ಭಾರತ, ಕನಸಿಗೆ ಜೀವ ತುಂಬಿದ ದೂರದರ್ಶಿಯ ನಾಯಕ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರಿ ಅವರ 79ನೇ ಜನ್ಮದಿನ ಸ್ಪೆಷಲ್ ಕಾರ್ಯಕ್ರಮ ಆಗದು ಎಂದು ಕೈ ಕಟ್ಟಿಕೊಳ್ಳಿದರೆ ಈ ಗೀತೆಯೊಂದಿಗೆ ಮುಂದೆ ಹೋಗುತ್ತಾ ಇದೆ ಕಾರ್ಯಕ್ರಮ. ಕಂಚನ್ ಕೋಪರಡಿಯವರು ರಿಕ್ವೆಸ್ಟ್ ಮಾಡಿರುವ ಹಾಡು. ನಮಸ್ಕಾರ ಮಂಜುನಾಥ್ ಅವರೇ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನೀವು ಮಾತನಾಡಲು ಪರಿಚಯವಾಗಲು ಕಾರಣವಾದ ಕರ್ನಾಟಕದ ಲಿಂಗಾಯತ್ ಸಂಸ್ಥೆ ಕನಸು ವೇಣುಧ್ವನಿ ಸ್ಥಾಪನೆ ಮಾಡಿದ ಅನೇಕ ಜನಪರ ಸಾಮಾಜಿಕ ಕೆಲಸಗಳನ್ನು ಮಾಡುತ್ತಿರುವ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರಿ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ವಿನಾಯಕ್ ಡವಲಿಯವರು ಈ ಒಂದು ಉತ್ತಮ ಮೆಸೇಜ್ ಒಂದಿಗೆ, ಹಾಗೆ ಮಹಾಗಣಪತಿ ಬದಾಮಿ ಬನಶಂಕರಿ ದೇವಿ ಹಾಗೂ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪಾ ಅವರ ಮೇಲೆ ಸದಾ ಇರಲಿ ಅಂತ ತಿಳಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಮೆಸೇಜ್ ಮಾಡ್ಯಾರು ನೋಡಿರಪ್ಪ. ಸೊ ಆತ್ಮೀಯರೇ, ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ, ಪ್ರೊಫೆಸರ್ ಸುನೀಲ್ ಎಸ್ ಜಲಾಲ್ಪುರೆ ಸರ್ ಅವರು, ಕಾರ್ಯದರ್ಶಿ ಕೆ ಎಲ್ ಇ ಸಂಸ್ಥೆ ಬೆಳಗಾವಿ, ಅವರು ಆ ಲೇಖನ ಓದ್ತಾ ಇದ್ದೆ. ಸೊ ಸ್ನೇಹಿತರೆ, ಗುಣಮಟ್ಟವೇ ಅಭಿವೃದ್ಧಿಯ ಆತ್ಮ ಎಂಬ ತತ್ವವನ್ನು ಕಾರ್ಯರೂಪಕ್ಕೆ ತಂದವರು ಹಾಗೂ ಅವರು ಕೈಗೊಂಡ ಪ್ರತಿ ಯೋಜನೆಯಲ್ಲಿಯೂ ಶಿಸ್ತು, ಸಮಯ ಪಾಲನೆ, ಗುಣಮಟ್ಟ ಮತ್ತು ಸಮಾಜೋಪಯೋಗಿತ್ವ ಎಂಬ ನಾಲ್ಕು ಮೌಲ್ಯಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಇದು ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರ ಜನ್ಮದಿನ ಸ್ಪೆಷಲ್. ಬನ್ನಿ ಭಾಗವಹಿಸಿ. ಹಾಗೆ ಯಾರ್ಯಾರು ಏನೇನು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ಇನ್ನೊಮ್ಮೆ ನೋಡೋಣ. ಕಾರ್ಯಕ್ರಮದ ಮುಂದಿನ ಹಾಡು ಆಗದು ಎಂದು ಕಂಚನ್ ಮೇಡಮ್ ಅವರದು, ತದನಂತರ ಕರುನಾಡೆ ಬರ್ತಾ ಇದೆ. ಆತ್ಮೀಯ ಸ್ನೇಹಿತರೆ, ಯಾರು ರಿಕ್ವೆಸ್ಟ್ ಮಾಡಿದ್ವಿ ಈ ಒಂದು ಹಾಡು? ಸುನೀಲ್ ಆಕಾಶ್ ದೀಪ್ ಅವರು, ಅದಾದ ತಕ್ಷಣ ಎಂದೆಂದಿಗೂ ನಗುತ್ತಿರೋ ಶೋಭಾ ಡೌಲಿಯವ್ರದು, ಅದಾದ ತಕ್ಷಣ ರೇಣುಕಾ ಅವರು ಹ್ಯಾಪಿ ಬರ್ಡೇ ಅನ್ನೋ ಒಂದು ಗೀತೆ, ರಾಜಶ್ರೀ ಅವರು ಕೂಡ ಮನೆ ಮಂತ್ರಾಲಯ ಚಿತ್ರದ ಹ್ಯಾಪಿ ಬರ್ಡೇ ಗೀತೆ, ಪಂಕಜ್ ಅವರು ರಿಕ್ವೆಸ್ಟ್ ಮಾಡಿದರೆ ಪ್ರೇಮಚಂದ್ರಮ ಅದಾದ ತಕ್ಷಣ ಹುಟ್ಟಿದ್ದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅದು ಗೀತೆ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರಿಗೆ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಸೊ ಸ್ನೇಹಿತರೆ ಬನ್ನಿ ಗೀತೆಗಳನ್ನು ಕೇಳೋಣ. ಅದರಿಗಿಂತ ಮುಂಚೆ ಒಂದು ಜಾಹೀರಾತು.
1: ಶಿಕ್ಷಣ, ಸೇವೆ, ಆರೋಗ್ಯ, ಕೃಷಿ, ರಾಜಕೀಯ ಮತ್ತು ನಾಡಿನ ಸಮಗ್ರ ಬೆಳವಣಿಗೆಯ ಹರಿಕಾರ ಹಾಗೂ ಕೆಎಲ್ಇ ವಿಶ್ವವಿದ್ಯಾಲಯದ ಕುಲಪತಿ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ 79ನೇ ಜನ್ಮದಿನ ಇಂದು. ಕೆಎಲ್ಇ ಸಂಸ್ಥೆಯ ಬಳಗದವರಿಂದ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು.
2: ಶಿಕ್ಷಣ, ಆರೋಗ್ಯ ಆಣಿ ಸಮಾಜಸೇವೆಯ ಉಜ್ವಲ ಪರಂಪರಾ ಜಪಣಾರೆ ಲಾಖೋ ವಿದ್ಯಾರ್ಥ್ಯಾಂಚೆ ಪ್ರೇರಣಾಸ್ಥಾನ ಕೇಲಿ ವಿಶ್ವವಿದ್ಯಾಲಯಾಚೆ ಕುಲಾಧಿಪತಿ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಯಾನ್ನಾ ಕೇಲಿ ವೇಣುಧ್ವನಿ 90.4 FM ಕಡೂನ್ 79ವ್ಯಾ ವಾಢದಿವಸ ನಿಮಿತ್ತ ಹಾರ್ದಿಕ ಶುಭೇಚ್ಛಾ.

0: ಸಾಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ
1: 19 institutions, 18,000 plus faculty, 1,45,000 plus students, 5,500 plus healthcare beds. ಇದು ಕೇವಲ ಸಂಖ್ಯೆಗಳಲ್ಲ, ಒಬ್ಬ ವಿಷನರಿ ಲೀಡರ್ನ ಮಹಾಪಯಣ. ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಬಿ ಕೋರೆ ಅವರಿಗೆ 79ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಬೆಸ್ಟ್ ವಿಶಸ್ ಫ್ರಮ್ KLE ಫ್ಯಾಮಿಲಿ.

ನಿಮ್ಮೊಂದಿಗೆ ನಾವು 79ನೇ ಜನ್ಮದಿನ ಸ್ಪೆಷಲ್ ಕಾರ್ಯಕ್ರಮ. ಸ್ನೇಹಿತರೆ, ನವ ಭಾರತದ ಕನಸಿಗೆ ಜೀವ ತುಂಬಿದ ದೂರದರ್ಶಿಯ ನಾಯಕ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರ ಜನ್ಮದಿನ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಉತ್ತಮ ಗೀತೆಗಳು. ಕಾರ್ಯಕ್ರಮದಲ್ಲಿ ಯಾವ್ಯಾವ ಗೀತೆ ಪ್ರಸಾರವಾಯಿತು, ಆಗದ ಎಂದು ಆಯಿತು, ಕಂಚನ್ ಕೌಪರಡಿಯವರು, ತದನಂತರ ಜಸ್ಟ್ ಪ್ರಸಾರವಾಗಿರುವ ಗೀತೆ ಶೋಭಾ ಡೌಳಿ ಅವ್ರದ್ದು, ಎಲ್ಲರೂ ಒಂದೇ ವಿಚಾರವನ್ನು ಹೇಳ್ತಾ ಇದ್ದಾರೆ. ನಮ್ಮ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ವೇಣು ಧ್ವನಿಯನ್ನು ತಗೊಂಡು ಬಂದಿದ್ದಕ್ಕೆ ಶುಭಾಶಯಗಳು ಅಂತ ತಿಳಿಸ್ತಾ ಇದ್ದಾರೆ, ನನಗೆ ಅದೇ ಸಂತೋಷ. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ರೇಣುಕಾ ಕಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿರುವ ಹ್ಯಾಪಿ ಬರ್ತ್ಡೇ ಗೀತೆ ಕಾಶಿ ಚಿತ್ರದ್ದು, ಬರ್ತಾ ಇದೆ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ. ಲೇಖನ ಬರೆದ ಕಾರ್ಯದರ್ಶಿ KLE ಸಂಸ್ಥೆ ಬೆಳಗಾವಿಯ ಪ್ರೊಫೆಸರ್ ಸುನೀಲ್ ಎಸ್ ಜಲಾಲ್ಪುರೆ ಸರ್ ಅವರು ಏನ್ ಹೇಳ್ತಾರೆ ನೋಡೋಣ. ವೈಯಕ್ತಿಕ ಸಾಧನೆ ಅಳಿಯಬೇಕಾದರೆ ಅವರು ಎಷ್ಟು ಎತ್ತರದ ಹುದ್ದೆಗಳನ್ನು ಅಲಂಕರಿಸಿದ್ದರು ಎಂಬುದಕ್ಕಿಂತ ಸಮಾಜದಲ್ಲಿ ಎಷ್ಟು ಶಾಶ್ವತ ಬದಲಾವಣೆಯನ್ನು ತಂದವರು ಎಂಬುದೇ ನಿಜವಾದ ಮಾನದಂಡ. ಸ್ನೇಹಿತರೆ, ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಜೀವನ ಪಥದಲ್ಲಿ ಗ್ರಾಮೀಣ ಹಿನ್ನೆಲೆಯಿಂದ ಆರಂಭವಾದ ಕನಸು ಇಂದು ವಿಶ್ವದ ಜ್ಞಾನ ಸಮಾಜ ಸಾಮ್ರಾಜ್ಯವಾಗಿ ರೂಪಕಗೊಂಡಿರುವ ಗೋಚರಿಸುತ್ತಿದೆ. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೆ ಬಹಳಷ್ಟು ಜನ ಮೆಸೇಜನ್ನು ಮಾಡಿದ್ದಾರೆ, ಬನ್ನಿ ನೋಡೋಣ. ಸೊ ಕರೆ ಮುಖಾಂತರ ಗಜಾನನ್ ಕಾಮ್ಕರ್ ಅವರು ಈ ಭೂಮಿ ಬಣ್ಣದ ಬುಗುರಿ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಆಗೀತೆ ತದನಂತರ ನಮ್ಮ ಇವರು ಯಾರು ಮೆಸೇಜ್ ಮಾಡಿದ್ದಾರೆ ಒಂದು ನಿಮಿಷ ನೋಡೋಣ. ಸುವರ್ಣ ಪ್ರಸನ್ನನವರ್ ಅವರು ಮೆಸೇಜನ್ನು ಮಾಡಿದ್ದಾರೆ. ಮಂಜುನಾಥ್ ಸರ್, ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರಿಂದ ನಾವು FM ರೇಡಿಯೋ ಕೇಳ್ತಾ ಇದ್ದೇವೆ ಬೆಳಗಾವಿಯಲ್ಲಿ, ಇದು ಬೆಳಗಾವಿಯ ಹೆಮ್ಮೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು ಸುವರ್ಣ ಅವರೇ. ಹಾಗೆ ಸವಿತಾ ಜಯಪ್ರಕಾಶ್ ಅವರು ಅವರ ಪ್ರೀತಿಯ ಹಸ್ಬೆಂಡ್ KLE ಆಸ್ಪತ್ರೆಯ ಆ್ಯಂಬುಲೆನ್ಸ್ ಡ್ರೈವರ್ ಆಗಿದ್ದಾರೆ. ಪ್ರಭಾಕರ್ ಕೋರೆ ಸರ್ ಅವರ ಜನ್ಮದಿನ. ಸೊ ಲಯನ್ ಜಗಪತಿ ಚಿತ್ರದ್ದು ಗೀತೆ, ಎಸ್ ಈ ಹಾಡು ಬರ್ತಾ ಇದೆ. ಸವಿತಾ ಅವರೇ ಭಾಳ ಉತ್ತಮವಾದ ಕೆಲಸವನ್ನು ಮಾಡ್ತಾರೆ ನಮ್ಮ ಇವರು, ನಿಮ್ಮ ಪ್ರೀತಿಯ ಗಂಡ. ಸೊ ಅವರಿಗೆ ಒಳ್ಳೆಯದಾಗಲಿ ಜಯಪ್ರಕಾಶ್ ಸರ್ ಅವರಿಗೆ. ಸೊ ಹಾಗೆ ಆತ್ಮೀಯರೇ, ವಿನೋದ್ ಮಾಂತೇಶ್ ನಗರದಿಂದ ವಿಶ್ ಮಾಡುತ್ತಾ ಒಂದು ಒಳ್ಳೆ ಗೀತೆ ನಂದಗೋಕುಲ ಚಿತ್ರದ್ದು ರಿಕ್ವೆಸ್ಟ್ ಮಾಡಿದ್ದಾರೆ. ಪ್ರಭಾಕರ್ ಕೋರೆ ಸಾಹೇಬರಿಗೆ ಜನ್ಮದಿನದ ಶುಭಾಶಯಗಳು ಅಂತ ತಿಳಿಸಿದ್ದಾರೆ. ಸೊ ಕಾರ್ಯಕ್ರಮದಲ್ಲಿ ವಾಟ್ಸಾಪ್ ಮೆಸೇಜ್ ಮುಖಾಂತರ ಅಶ್ವಿನಿ ಶಿಂದೆ, ನಿವೃತ್ತ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಹೆಸ್ಕಾಂ ಬೆಳಗಾವಿಯಿಂದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾರೆ. ಅವರು ನನ್ನ ಕೆಲಸ ಕಾರ್ಯಗಳನ್ನು ಮತ್ತು ಶ್ರೀ ಬಿ ಶಂಕರಾನಂದ ಸಾಹೇಬರ ಸೇವೆಯ ಕುರಿತು ತುಂಬ ಪ್ರೀತಿಯಿಂದ ಕಾಣುವ ಅವರ ಗುಣ ನಾನು ಎಂದೆಂದಿಗೂ ಮರೆಯಲಾರೆ ಅಂತ ಹೇಳಿ ಆಗುಂಬೆಯ ಪ್ರೇಮ ಸಂಜಯ. ಅಶ್ವಿನಿ ಅವರೇ ಬಹಳ ಉತ್ತಮವಾಗಿ ತಿಳಿಸಿದ್ದೀರಾ, ಈ ಗೀತೆಯನ್ನು ಪ್ರಸಾರ ಮಾಡುವೆ. ರವಿಯವರು ಆಗಸ್ಟ್ ತಿಂಗಳಿನ ಮೊದಲನೇ ದಿನ ಶುಭೋದಯ, ಜಯ ಆಂಜನೇಯ ಸರ್, ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರ ಜನ್ಮದಿನದ ಶುಭಾಶಯಗಳು. ದೇವರು ಅವರಿಗೆ ಆರೋಗ್ಯ ಆಯುಸ್ಸು ಸಂಪತ್ತು ಕೊಟ್ಟು ಹಾಗೂ ಎಲ್ಲ ವಿದ್ಯಾರ್ಥಿಗಳೇ ಇದೇ ಥರ ಸೇವೆ ಮಾಡಲು ಇನ್ನಷ್ಟು ಶಕ್ತಿ ಕೊಡಲಿ ಎಂದು ದೇವರಲ್ಲಿ ಕೇಳಿಕೊಳ್ಳುತ್ತೇನೆ ಅಂತ ರವಿಯವರು ತಿಳಿಸಿದ್ದಾರೆ. ನಿಮಗೆ ಇಷ್ಟವಾದ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಸೊ ಎಸ್, 100% ರವಿ ಅವರೇ, ನೀವು ಕೂಡ ಎಲ್ಲರೂ ಕೂಡ ವಿಶ್ ಮಾಡೋಣ. ನಮ್ಮ ನವ ಭಾರತದ ಕನಸಿಗೆ ಜೀವ ತುಂಬಿದ ದೂರದರ್ಶಿಯ ನಾಯಕ 77ನೇ ಜನ್ಮದಿನ ಆಫ್ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರಿಗೆ ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಕಾರ್ಯಕ್ರಮದ ಮುಂದಿನ ಹಾಡು ರೇಣುಕಾ ಕಾಮ್ಕರ್ ಅವರದು ಹಾಗೂ ರವಿಯವರೇ, ನೀವು ಕೂಡ ಇದೇ ಗೀತೆ ಅಂತ ತಿಳ್ಕೊಳ್ಳಿ, ಹಾಡನ್ನು ಕೇಳಿ ಎಂಜಾಯ್ ಮಾಡಿ. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು 77ನೇ ಜನ್ಮದಿನ ಸ್ಪೆಷಲ್ ಆಫ್ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರು.

0: ಈಗ ದೂರದೃಷ್ಟಿತ್ವವೇ ಯಶಸ್ಸಿನ ಮೂಲಮಂತ್ರ. ಇಂದಿನ ಅಗತ್ಯಗಳನ್ನು ಮಾತ್ರವಲ್ಲ, ಮುಂದಿನ ಹಲವು ದಶಕಗಳ ಅಗತ್ಯಗಳನ್ನು ಮುಂಚಿತವಾಗಿ ಅರ್ಥ ಮಾಡಿಕೊಂಡು ಸಂಸ್ಥೆಗಳನ್ನು ರೂಪಿಸಿದ ಅಪರೂಪದ ಚಿಂತಕರು, ನವಭಾರತದ ಕನಸಿಗೆ ಜೀವ ತುಂಬಿದ ದೂರದರ್ಶಿಯ ನಾಯಕ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರು. ಸ್ನೇಹಿತರೆ, ಅವರು ಕೈಗೊಂಡ ಪ್ರತಿ ಯೋಜನೆಯಲ್ಲಿಯೂ ಶಿಸ್ತು, ಸಮಯ ಪಾಲನೆ, ಗುಣಮಟ್ಟ ಮತ್ತು ಸಮಾಜೋಪಯೋಗಿತ್ವ ಎಂಬ ನಾಲ್ಕು ಮೌಲ್ಯಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಸ್ನೇಹಿತರೆ, ವಿಶ್ವದ ಅಭಿವೃದ್ಧಿ ಸಂಶೋಧನೆ ಮೇಲೆ ನಿಂತಿದೆ ಎಂಬ ಅರಿವು ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರಿಗೆ ಬಹಳ ಹಿಂದೆಯೇ ಇತ್ತು. ಆದ್ದರಿಂದ ವೈದ್ಯಕೀಯ, ಔಷಧ, ವಿಜ್ಞಾನ, ಜೈವಿಕ ವಿಜ್ಞಾನ ಹಾಗೂ ಸಾಮಾಜಿಕ ಆರೋಗ್ಯ ಕ್ಷೇತ್ರಗಳಲ್ಲಿ ಗುಣಮಟ್ಟದ ಸಂಶೋಧನೆಗೆ ಅವರು ಅಪಾರ ಉತ್ತೇಜನವನ್ನು ನೀಡಿದ್ದಾರೆ. ಇಂದು KLE ಸಂಶೋಧನಾ ಕೇಂದ್ರಗಳು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯುತ್ತವೆ. ಸೊ ಸ್ನೇಹಿತರೆ, ಇದಕ್ಕೆಲ್ಲದಕ್ಕೂ ಕಾರಣ ನವ ಭಾರತದ ಕನಸಿಗೆ ಜೀವ ತುಂಬಿದ ದೂರದರ್ಶಿಯ ನಾಯಕರಾದ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರು. ಕಾರ್ಯಕ್ರಮದಲ್ಲಿ ಉತ್ತಮ ಗೀತೆಗಳು ಲೈನ್ಡ್ ಅಪ್ ಇವೆ, ಕೇಳಿ ಎಂಜಾಯ್ ಮಾಡಿ. ಅದರಿಗಿಂತ ಮುಂಚೆ ಒಂದು ಜಾಹೀರಾತು.
1: ಶಿಕ್ಷಣ, ಸೇವೆ, ಆರೋಗ್ಯ, ಕೃಷಿ, ರಾಜಕೀಯ ಮತ್ತು ನಾಡಿನ ಸಮಗ್ರ ಬೆಳವಣಿಗೆಯ ಹರಿಕಾರ ಹಾಗೂ KLE ವಿಶ್ವವಿದ್ಯಾಲಯದ ಪ್ರಭಾಕರ್ ಕೋರೆ ಅವರ 79ನೇ ಜನ್ಮದಿನ ಇಂದು. KLE ಸಂಸ್ಥೆಯ ಬಳಗದವರಿಂದ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು.

0: ಕಾರ್ಯಕ್ರಮದ ಮುಂದಿನ ಹಾಡು ವಿಜಯಲಕ್ಷ್ಮಿ ಅವರದು. ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ 79th ಜನ್ಮದಿನ ಸ್ಪೆಷಲ್ ಆಫ್ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರದು. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿಗಳಾದ KLE ಸಂಸ್ಥೆ ಬೆಳಗಾವಿಯ ಪ್ರೊಫೆಸರ್ ಸುನೀಲ್ ಎಸ್ ಜಲಾಲ್ಪುರೆ ಅವರ ಲೇಖನ ಗುಣಮಟ್ಟವೇ ಅಭಿವೃದ್ಧಿಯ ಆತ್ಮ ಎಂಬ ತತ್ವವನ್ನು ಕಾರ್ಯರೂಪಕ್ಕೆ ತಂದವರು ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರು. KLE ಸಂಸ್ಥೆ ಇಂದು 318 ಅಧಿಕ ಶಿಕ್ಷಣ ಸಂಸ್ಥೆಗಳ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕನ್ನೇ ರೂಪಿಸುತ್ತಿದೆ. ಈ ವಿಸ್ತಾರಕ್ಕೆ ಭದ್ರ ಬುನಾದಿ ಹಾಕಿದವರು ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರು. ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉನ್ನತ ವೈದ್ಯಕೀಯ, ತಾಂತ್ರಿಕ, ಔಷಧೀಯ, ದಂತ ವೈದ್ಯಕೀಯ, ನರ್ಸಿಂಗ್, ಕಾನೂನು, ಕೃಷಿ, ನಿರ್ವಹಣೆ ಮತ್ತು ಸಂಶೋಧನೆವರೆಗೆ ಸಮಗ್ರ ಶಿಕ್ಷಣ ವ್ಯವಸ್ಥೆಯನ್ನು ನಿರ್ಮಿಸಿದ ಅವರ ಕೊಡುಗೆ ಭಾರತೀಯ ಶಿಕ್ಷಣದ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದೆ. ಸ್ನೇಹಿತರೆ, ನವ ಭಾರತದ ಕನಸಿಗೆ ಜೀವ ತುಂಬಿದ ದೂರದರ್ಶಿಯ ನಾಯಕ, ಶಿಕ್ಷಣ ಶಿಲ್ಪಿ, ಆರೋಗ್ಯ ಸಂಜೀವಿನಿ, ಅನನ್ಯ ಸಾಧಕ, ದೂರದೃಷ್ಟಿಯ ಜನನಾಯಕ, ಕೃಷಿ ಚಿಂತಕ, ಸಹಕಾರಿ ಕ್ಷೇತ್ರ ದುವತ್ತಾರೆ, ಗಡಿನಾಡಿನ ಸಾಂಸ್ಕೃತಿಕ ಪೋಷಕ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರ 79th ಜನ್ಮದಿನದ ಶುಭಾಶಯಗಳು. ಕಾರ್ಯಕ್ರಮದಲ್ಲಿ ಮುಂದಿನ ಹಾಡು ವಿಜಯಲಕ್ಷ್ಮಿ ಅವರದು. ಅವರು ಕೂಡ ಶುಭಾಶಯಗಳನ್ನು ತಿಳಿಸಿದ್ದಾರೆ. ತದನಂತರ ಪಂಕಜ್ ಗಾಡಿಕರ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು, ಅವರು ಕೂಡ ಶುಭಾಶಯಗಳನ್ನು ತಿಳಿಸಿದ್ದಾರೆ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರಿಗೆ. ಹಾಗೆ ರಂಜನಾ ಹಾಗೂ ನಿಖಿತಾ ಅವ್ರಿಗೋಸ್ಕರ, ಹಾಗೂ ಚಕೋರ್ ಮೌರ್ಯ ಇವರೆಲ್ಲರೂ ಹೋಗ್ತಾ ಇದ್ದಾರೆ ಪ್ಯಾರಿಸ್ ಅಂಡ್ ಜರ್ಮನಿ. ಸೊ ಅರುಣೋದಯ ಅವರನ್ನ ಮೀಟ್ ಮಾಡಲಿಕ್ಕೆ, ಸೊ ಆ ಒಂದು ಕಾರಣಕ್ಕೆ ಈ ಒಂದು ಹಾಡು ಪ್ರೇಮ ಚಂದ್ರಮ ರಾಜೇಶ್ ಕೃಷ್ಣರ ಧ್ವನಿಯಲ್ಲಿ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ, ಅದರಗಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಬರ್ತಾ ಇದೆ ಒಂದು ಜಾಹೀರಾತು.
1: ಶಿಕ್ಷಣ, ಸೇವೆ, ಆರೋಗ್ಯ, ಕೃಷಿ, ರಾಜಕೀಯ ಮತ್ತು ನಾಡಿನ ಸಮಗ್ರ ಬೆಳವಣಿಗೆಯ ಹರಿಕಾರ ಹಾಗೂ KLE ವಿಶ್ವವಿದ್ಯಾಲಯದ ಕುಲಪತಿ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ 79th ಜನ್ಮದಿನ ಇಂದು. KLE ಸಂಸ್ಥೆಯ ಬಳಗದವರಿಂದ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು.
2: ಸ್ವಪ್ನಾನ ದಿಶಾ ದೇಣಾರೆ ಮಾರ್ಗದರ್ಶಕ, ಜ್ಞಾನ ಜ್ಯೋತ್ ಅಖಂಡ ತೇವಟ್ ಠೇವಣಾರೆ ಶಿಕ್ಷಣ ಪ್ರೇಮಿ.
3: ಆಪ್ಲ್ಯಾ ಸೇವಾಭಾವ, ದೂರದೃಷ್ಟಿ ಆಣಿ ದೃಢ ಸಂಕಲ್ಪಾತೂನ್ ಲಾಖೋ ಆಯುಷ್ಯಾನ ಪ್ರೇರಣಾ ದೇಣಾರೆ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಬಿ ಕೋರೆ.
2: ಸರ್, ಆಪಣಾಸ 89 ವಾಢದಿವಸಾಚ್ಯಾ ಮನಪೂರ್ವಕ ಶುಭೇಚ್ಛಾ,
3: ಕಾರಣ ತುಮ್ಹೀ ಆಹಾತ್ KLE ಪರಿವಾರಾಚಾ ಮಾನಬಿಂದು.
4: ज्यांच्या दूरदृष्टीने घडली असंख्य आयुष्य, ज्यांच्या नेतृत्वाने उजळल्या अनेक दिशा, KLE विश्वविद्यालयाचे कुलाधिपती पद्मश्री डॉक्टर प्रभाकर कोरे यांना 89 व्या वाढदिवसानिमित्त KLE परिवाराकडून खूप खूप शुभेच्छा.

ಸೊ ಆತ್ಮೀಯ ಸ್ನೇಹಿತರೆ, ಜರ್ಮನಿಗೆ ಹೋಗ್ತಾ ಇದ್ದಾರೆ ರಂಜನಾ ಹಾಗೂ ನಿಕಿತಾ ಆ್ಯಂಡ್ ಅವರ ಮಕ್ಕಳು ಚಕೋರ್ ಆ್ಯಂಡ್ ಮೌರ್ಯ. ಪಂಕಜ್ ಅವರು ಕರೆ ಮಾಡಿದರು, ಪ್ಯಾರಿಸ್ ಆ್ಯಂಡ್ ಜರ್ಮನಿಗೆ ಹೋಗ್ತಾ ಇದ್ದಾರೆ ಅರುಣೋದಯ ಅವರನ್ನು ಮೀಟ್ ಆಗಲಿಕ್ಕೆ. ಪ್ರೇಮಚಂದ್ರಮ ಗೀತೆಯನ್ನು ಪ್ರಸಾರ ಮಾಡಿ ನಮ್ಮ ಇವತ್ತಿನ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರ 79th ಜನ್ಮದಿನ ವಿಶಸನ್ನು ತಿಳಿಸಿದರು ಪಂಕಜ್ ಅವರು ಹಾಗೂ ಭುಜಂಗ್ ಸರ್ ಅವರು ಕೂಡ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ಈ ಗೀತೆ ಆಯಿತು ಪ್ರಸಾರ, ಹುಟ್ಟಿದ್ದಾರೆ ಕನ್ನಡ ನಾಡಲ್ಲಿ ಹುಟ್ಟಿದ್ದಾರೆ, ಈ ಒಂದು ಹೆಮ್ಮೆ ನಮಗಿದೆ ಅಂತ ಈ ಒಂದು ಗೀತೆಯೊಂದಿಗೆ ಬ್ರಿಜೇಶ್ ಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಸಾಹೇಬರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ತಿಳಿಸಿ ಈ ಗೀತೆ ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಆಕಸ್ಮಿಕ ಚಿತ್ರದ್ದು ನಮ್ಮ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರಿಗೆ. ಸೊ ಸ್ನೇಹಿತರೆ, ನಾನು ಕಾರ್ಯದರ್ಶಿ KL ಈ ಸಂಸ್ಥೆ ಬೆಳಗಾವಿಯ ಪ್ರೊಫೆಸರ್ ಸುನೀಲ್ ಎಸ್ ಜನಾಲ್ಪುರೆ ಸರ್ ಅವರ ಲೇಖನ ಓದ್ತಾ ಇದ್ದೆ. ಸೊ ವಿಶ್ವದ ಅಭಿವೃದ್ಧಿ ಸಂಶೋಧನೆ ಮೇಲೆ ನಿಂತಿದೆ ಎಂಬ ಅರಿವು ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರಿಗೆ ಬಹಳ ಹಿಂದೆಯೇ ಇತ್ತು. ಆದ್ದರಿಂದ ವೈದ್ಯಕೀಯ ಔಷಧಿ ವಿಜ್ಞಾನ, ಜೈವಿಕ ವಿಜ್ಞಾನ ಹಾಗೂ ಸಾರ್ವಜನಿಕ ಆರೋಗ್ಯ ಕ್ಷೇತ್ರಗಳಲ್ಲಿ ಗುಣಮಟ್ಟದ ಸಂಶೋಧನೆಗೆ ಅವರು ಅಪಾರ ಉತ್ತೇಜನೆ ನೀಡಿದ್ದಾರೆ. ಇಂದು KLE ಸಂಶೋಧನಾ ಕೇಂದ್ರಗಳು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯುತ್ತವೆ. ಹಾಗೆ KLE ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಕಾಹೇರ್ ಇಂದು ಭಾರತದ ಪ್ರತಿಷ್ಠಿತ ಡೀಮ್ಡ್ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದೆ. ವೈದ್ಯಕೀಯ ಶಿಕ್ಷಣ, ದಂತ ವೈದ್ಯಕೀಯ, ಔಷಧ ವಿಜ್ಞಾನ, ನರ್ಸಿಂಗ್, ಫಿಸಿಯೋಥೆರಪಿ, ಸಾರ್ವಜನಿಕ ಆರೋಗ್ಯ ಹಾಗೂ ಅತ್ಯಾಧುನಿಕ ಸಂಶೋಧನೆಗಳ ಕ್ಷೇತ್ರದಲ್ಲಿ ಕಾಹೇರ್ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ತನ್ನದೇ ಛಾಪು ಮೂಡಿಸಿದೆ. ಈ ವಿಶ್ವವಿದ್ಯಾಲಯದ ಬೆಳವಣಿಗೆಯ ಹಿಂದೆ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರ ದೃಢ ಸಂಕಲ್ಪ ಅಡಗಿದೆ. ಹೌದು ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಈ ಒಂದು ವಿಷಯದ ಬಗ್ಗೆ ನಾನು ಮಾತನಾಡುವಾಗ ಬಹಳ ಹೆಮ್ಮೆ ಆಗುತ್ತೆ. ಸೊ ನೀವೆಲ್ಲರೂ ಭಾಗವಹಿಸಿದ್ದೀರಾ ಉತ್ತಮ ಗೀತೆಗಳೊಂದಿಗೆ. ಮತ್ತಾರು ಈ ಸುದಿನ ನಿನ್ನ ಜನ್ಮದಿನ ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ, ಪ್ರಸಾರ ಮಾಡ್ತೇನೆ ನಾನು. ಆ್ಯಂಡ್ ಸಂಜಯ್ ಅಂಗಡಿಯವರು ಏನು ಹೇಳ್ತಾರೆ, ಶುಭೋದಯ ಮಂಜುನಾಥ್ ಅವರೇ, ಇವತ್ತು ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಜನ್ಮದಿನ, ಹಾರ್ದಿಕ ಶುಭಾಶಯಗಳು. ಇವರು KLE ಸಂಸ್ಥೆ ಬೆಳೆಸಲು ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕರೆದೊಯ್ಯಲು ಬಹಳ ಶ್ರಮಪಟ್ಟಿದ್ದಾರೆ. ಇವರು ಇನ್ನೂ ನೂರಾರು ಕಾಲು ಬಾಳಲಿ ಅಂತ ಮಾರ್ಗದರ್ಶನ ಮಾಡಲಿ, ಎಸ್ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡುವ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರಿಗೆ ಈ ಸುದಿನ ಈ ಹಾಡು ಪ್ರಸಾರ ಮಾಡುತ್ತೇನೆ. ಈಗ ಕಾರ್ಯಕ್ರಮದ ಮುಂದಿನ ಗೀತೆಗಳ ಲೈನಪ್ ಹೀಗಿವೆ. ವಿನೋದ್ ಗಜಾನನ್ ಕಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿರುವ ಈ ಭೂಮಿ ಬಣ್ಣದ ಬುಗುರಿ, ಹಾಗೆ ಅನಾದ ತಕ್ಷಣ ಸ್ನೇಹಿತರೆ ಸವಿತಾ ಜಯಪ್ರಕಾಶ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ, ಅದಾದ ತಕ್ಷಣ ಬರ್ತಾ ಇದೆ ಸ್ನೇಹಿತರೆ ಒಂದು ಹಾಡು. ಈ ಗೀತೆಯನ್ನು ನಮ್ಮ ವಿನೋದ್ ಮಹಾಂತೇಶ್ ನಗರದಿಂದ ರಿಕ್ವೆಸ್ಟ್ ಮಾಡಿದರೆ, ಅದಾದ ತಕ್ಷಣ ಆ ಗುಂಬೆಯ ಅನ್ನೋ ಒಂದು ಹಾಡೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಶ್ವಿನಿ ಶಿಂದೆ ಅವರು. ತದನಂತರ ಈ ಸುದಿನ ನಿನ್ನ ಜನ್ಮದಿನ, ಹಿಂಗಿದೆ ಗೀತೆಗಳ ಲೈನಪ್ಪು. ಆತ್ಮೀಯರೇ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ವರ್ಷದ 8th ತಿಂಗಳಿನ ಮೊದಲನೇ ದಿನ August 1, 2026 ನಿಮ್ಮೊಂದಿಗೆ ನಾವು 79th ಜನ್ಮದಿನ ಆಫ್ ನವಭಾರತ ಕನಸಿಗೆ ಜೀವ ತುಂಬಿದ ದೂರದರ್ಶಿಯ ನಾಯಕ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರ ಜನ್ಮದಿನ ಸ್ಪೆಷಲ್ ಕಾರ್ಯಕ್ರಮ.

ಕಾರ್ಯಕ್ರಮದ ಮುಂದಿನ ಗೀತೆ ಮಹಾಕ್ಷತ್ರಿಯ ಚಿತ್ರದ್ದು. ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ ಗಜಾನನ್ ಕಾಮ್ಕರ್ ಅವರು. ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಧ್ಯಾನಕ್ಕೆ ಕಡಿಯಿಲ್ಲ ಎಂಬ ತತ್ವವನ್ನು KLE ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಕಾಹೇರ್ ಮೂಲಕ ಅವರು ಕಾರ್ಯರೂಪಕ್ಕೆ ತಂದಿದ್ದಾರೆ. ಉನ್ನತ ತಾಂತ್ರಿಕ ಶಿಕ್ಷಣವನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ಯುವ ದೃಷ್ಟಿಯಿಂದ KLE ತಾಂತ್ರಿಕ ವಿಶ್ವವಿದ್ಯಾಲಯದ ಅಭಿವೃದ್ಧಿಗೆ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆಯವರು ನೀಡಿದ ಮಾರ್ಗದರ್ಶನ ಅತ್ಯಂತ ಮಹತ್ವವಾಗಿದೆ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ಈ ಲೇಖನ ಕಾರ್ಯದರ್ಶಿ KLE ಸಂಸ್ಥೆ ಬೆಳಗಾವಿಯ ಪ್ರೊಫೆಸರ್ ಸುನೀಲ್ ಎಸ್ ಜಲಾಲ್ಪುರೆ ಸರ್ ಅವರದು. ಕಾರ್ಯಕ್ರಮದ ಮುಂದಿನ ಹಾಡನ್ನು ಕೇಳಿ ಎಂಜಾಯ್ ಮಾಡಿ. ವಾಟ್ಸಪ್ ಮೆಸೇಜ್ ಏನು ಹೇಳುತ್ತೆ ನೋಡೋಣ. ಸರ್, ನಂದು ಇವತ್ತು ಬರ್ಡೇ ಇರೋದು. ಆಲ್ ರೈಟ್ ಶ್ರುತಿ ಅವರೇ, ನೀವು ಬರ್ಡೇ ಸೆಲೆಬ್ರೇಟ್ ಮಾಡಿಕೊಳ್ಳಿ. ಹಾಗೆ ನೂರಾರು ಕಾಲು ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ಡೇ ನಿಮಗೂ ಕೂಡ. ಹಾಗೂ ನೀವು ವಿಶ್ ಮಾಡ್ತಾ ಇದ್ದೀರ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರಿಗೆ ಜನ್ಮದಿನದ ಹ್ಯಾಪಿ ಹ್ಯಾಪಿ ಬರ್ಡೇ ಅಂತ. ಒಳ್ಳೆಯದಾಗಲಿ, ಥ್ಯಾಂಕ್ ಯು ಸೋ ಮಚ್. ಸೊ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ನಾನು ಓದ್ತಾ ಇದ್ದೆ ಲೇಖನವನ್ನು. ಲೇಖನ ಬರೆದ ಪ್ರೊಫೆಸರ್ ಸುನೀಲ್ ಎಸ್ ಜಲಾಲ್ಪುರೆ ಸರ್ ಅವರು, ಕಾರ್ಯದರ್ಶಿ KLE ಸಂಸ್ಥೆ ಬೆಳಗಾವಿಯಿಂದ. ಸೊ ನಾನು ಹೇಳ್ತಾ ಇದ್ದೆ, ಉನ್ನತ ತಾಂತ್ರಿಕ ಶಿಕ್ಷಣವನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ಯುವ ದೃಷ್ಟಿಯಿಂದ KLE ತಾಂತ್ರಿಕ ವಿಶ್ವವಿದ್ಯಾಲಯದ ಅಭಿವೃದ್ಧಿಗೆ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರು ನೀಡಿದ ಮಾರ್ಗದರ್ಶನ ಅತ್ಯಂತ ಮಹತ್ವವಾಗಿದೆ. ಬನ್ನಿ ಆತ್ಮೀಯರೇ, ಕಾರ್ಯಕ್ರಮದ ಮುಂದಿನ ಹಾಡು ಈ ಭೂಮಿ ಬಣ್ಣದ ಬುಗುರಿ.

ಕನಸುಗಳಿಗೆ ದಾರಿ ತೋರಿದ ಮಾರ್ಗದರ್ಶಕರು, ಜ್ಞಾನದ ಜ್ಯೋತಿ ಬೆಳಗಿದ ಶಿಕ್ಷಣ ಪ್ರೇಮಿ, ಸೇವೆ, ಸಂಕಲ್ಪ ಮತ್ತು ದೂರದೃಷ್ಟಿಯಿಂದ ಲಕ್ಷಾಂತರ ಬದುಕುಗಳಿಗೆ ಸ್ಫೂರ್ತಿಯಾದ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಬಿ ಕೋರೆ ಅವರಿಗೆ 79ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ವಿತ್ ಪ್ರೈಡ್, ರಿಸ್ಪೆಕ್ಟ್ ಅಂಡ್ ವಾರ್ಮ್ ವಿಶಸ್, ಕೆಎಲ್ಇ ಫ್ಯಾಮಿಲಿ.

0: ಶಿಕ್ಷಣ, ಸೇವೆ, ಆರೋಗ್ಯ, ಕೃಷಿ, ರಾಜಕೀಯ ಮತ್ತು ನಾಡಿನ ಸಮಗ್ರ ಬೆಳವಣಿಗೆಯ ಹರಿಕಾರ ಹಾಗೂ ಕೆಎಲ್ಇ ವಿಶ್ವವಿದ್ಯಾಲಯದ ಕುಲಪತಿ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ 79ನೇ ಜನ್ಮದಿನ ಇಂದು. ಕೆಎಲ್ಇ ಸಂಸ್ಥೆಯ ಬಳಗದವರಿಂದ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು.
1: ज्यांच्या दूरदृष्टीने घडली असंख्य आयुष्ये, ज्यांच्या नेतृत्वाने उजळल्या अनेक दिशा, केली विश्वविद्यालयाचे कुलाधिपती पद्मश्री डॉक्टर प्रभाकर कोरे यांना 79व्या वाढदिवसानिमित्त केली परिवाराकडून खूप खूप शुभेच्छा.

ಕಾರ್ಯಕ್ರಮದಲ್ಲೇ ಈ ಹಾಡನ್ನ ಕೇಳಿದ್ರಿ, ಸವಿತಾ ಜಯಪ್ರಕಾಶ್ ಅವರದು. ಕಾರ್ಯಕ್ರಮದ ಮುಂದಿನ ಹಾಡು ರೆಡಿಯಾಗಿದೆ ಆತ್ಮೀಯರೇ. ಇದು ಮಹಾಂತೇಶ್ ನಗರದಿಂದ ವಾಟ್ಸಪ್ ಮೆಸೇಜ್ ಮಾಡಿರುವ ಇವರು ವಿನೋದ್ ಅವರು. ಸೊ ಅವರ ಹಾಡು ರೆಡಿಯಾಗಿದೆ. ತದನಂತರ ಆಗುಂಬೆಯ ಅನ್ನೋ ಹಾಡು ರಿಕ್ವೆಸ್ಟ್ ಮಾಡಿರವರು ಅಶ್ವಿನಿ ಶಿಂದೆ, ನಿವೃತ್ತ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಹೆಸ್ಕಾಂ ಬೆಳಗಾವಿಯಿಂದ. ತದನಂತರ ಕೊನೆ ಗೀತೆ ಆಗಿರುತ್ತೆ ಈ ಸುದಿನ, ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿರವರು ಸಂಜಯ್ ಅಂಗಡಿಯವರು. ಆ್ಯಂಡ್ ಅವರು ಕೂಡ ವಿಶ್ ಮಾಡ್ತಾ ಇದ್ದಾರೆ ನಮ್ಮ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರಿಗೆ. ಇದು ನಿಮ್ಮೊಂದಿಗೆ ನಾವು 79ನೇ ಜನ್ಮದಿನ ಸ್ಪೆಷಲ್ ಆಫ್ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರು. KLE ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಶ್ರೇಷ್ಠತೆಯ ಶಿಲ್ಪಿ ನಮ್ಮ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರು. ಸೊ ಹುಬ್ಬಳ್ಳಿ ಆಸ್ಪತ್ರೆಯ ಆರೋಗ್ಯ ಕ್ರಾಂತಿ, ಹುಬ್ಬಳ್ಳಿಯಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ KLEJGMM ವೈದ್ಯಕೀಯ ಕಾಲೇಜು ಮತ್ತು ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ ಸ್ಥಾಪನೆ, ಉತ್ತರ ಕರ್ನಾಟಕ ಭಾಗದ ಆರೋಗ್ಯ ರಕ್ಷಣಾ ಕ್ಷೇತ್ರ ಬಹುದೊಡ್ಡ ಕ್ರಾಂತಿ ಉಂಟು ಮಾಡಿದೆ. ಹಾಗೆ ಬಡ ಹಿಂದುಳಿದ ಜನರಿಗೆ ಗುಣಮಟ್ಟದ ಚಿಕಿತ್ಸೆ ಕಾಹೇರ್ ವ್ಯಾಪ್ತಿಗೊಳ ಪಟ್ಟು ಬೆಳಗಾವಿಯಲ್ಲಿ 300 ಹಾಸಿಗೆಗಳ ಅತ್ಯಾಧುನಿಕ KLE ಡಾಕ್ಟರ್ BS ಶಿವಣಗಿ ಕ್ಯಾನ್ಸರ್ ಆಸ್ಪತ್ರೆ ಸ್ಥಾಪಿಸಲಾಗಿದೆ. ಈ ಆಸ್ಪತ್ರೆಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಜನವರಿ 2026ರಲ್ಲಿ ಉದ್ಘಾಟಿಸಿದರು. ಈ ಆಸ್ಪತ್ರೆ ಕರ್ನಾಟಕದ ಪ್ರಮುಖ ಕ್ಯಾನ್ಸರ್ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಉತ್ತರ ಕರ್ನಾಟಕದ ಸಮಗ್ರ ಆಂಕೊಲಾಜಿ ಸೇವೆಗಳನ್ನು ಬಲಪಡಿಸುವಲ್ಲಿ ಈ ಐತಿಹಾಸಿಕ ಮೈಲುಗಲ್ಲಾಗಿದೆ. ಒಂದು ಸಂಸ್ಥೆಯ ನಿಜವಾದ ಶ್ರೇಷ್ಠತೆ ಅದು ಸಮಾಜಕ್ಕೆ ಒದಗಿಸುವ ಸೇವೆಯಲ್ಲಿದೆ ಎಂಬುದನ್ನು ನಮ್ಮ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರು ನಂಬಿದ್ದಾರೆ. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಬನ್ನಿ, ಮುಂದಿನ ಗೀತೆ ಕೇಳೋಣ. ನಂದಗೋಕುಲ ಚಿತ್ರದು ಈ ಗೀತೆಯೊಂದಿಗೆ ಮುಂದೆ ಹೋಗುತ್ತಾ ಇದೆ ಕಾರ್ಯಕ್ರಮದ ಕೊನೆ ಎರಡು ಗೀತೆಯೊಂದಿಗೆ ಮುಗಿಸ್ತಾ ಇದ್ದೇನೆ. ಕೇಳಿ, ಎಂಜಾಯ್ ಮಾಡಿ.

ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ದಿನದ್ದು ಇದಾಗಿತ್ತು 79ನೇ ಜನ್ಮದಿನ ವಿಶೇಷ ಸ್ಪೆಷಲ್ ಕಾರ್ಯಕ್ರಮ ಆಫ್ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರು. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ತಾವು ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಭಾಗವಹಿಸಿದ್ರಿ. ಆಗುಂಬೆಯ ಅನ್ನೋ ಒಂದು ಹಾಡನ್ನು ಕಾರ್ಯಕ್ರಮದಲ್ಲಿ ವಾಟ್ಸಪ್ ಮೆಸೇಜ್ ಮುಖಾಂತರ ರಿಕ್ವೆಸ್ಟ್ ಮಾಡಿರೋ ಅಶ್ವಿನಿ ಶಿಂದೆ ಅವ್ರದ್ದಾಗಿತ್ತು. ಹಾಗೆ ಕೊನೆ ಗೀತೆ ಆಗಿರುತ್ತೆ ಸಂಜಯ್ ಅಂಗಡಿಯವ್ರದ್ದು. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಕೇಳಿದ್ರಿ. ಹಾಗೆ ಇದಾಗಿತ್ತು ಸ್ಪೆಷಲ್ ಕಾರ್ಯಕ್ರಮ ಆಫ್ ಶಿಕ್ಷಣ ಶಿಲ್ಪಿ, ಆರೋಗ್ಯ ಸಂಜೀವಿನಿ, ಅನನ್ಯ ಸಾಧಕ, ದೂರದೃಷ್ಟಿಯ ಜನನಾಯಕ, ಕೃಷಿ ಚಿಂತಕ, ಸಹಕಾರಿ ಕ್ಷೇತ್ರ ಧ್ರುವ ತಾರೆ, ಗಡಿನಾಡಿನ ಸಾಂಸ್ಕೃತಿಕ ಪೋಷಕ, ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರ 79ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸುತ್ತಾ ನಾನು ಮಂಜುನಾಥ್ ಪೈ ಕಾರ್ಯಕ್ರಮದ ಕೊನೆ ಗೀತೆ ಕೇಳಿ ಎಂಜಾಯ್ ಮಾಡಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು, ಆರೋಗ್ಯ ದರ್ಶನ. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನಪಾನ ಸಪ್ತಾಹದ ಅಂಗವಾಗಿ ಸ್ತನಪಾನದ ಮಹತ್ವವನ್ನ ತಿಳಿಸಿಕೊಡಲಿದ್ದಾರೆ ಕೆಎಲ್ಇ ವಿಶ್ವವಿದ್ಯಾಲಯದ ಫ್ಯಾಕಲ್ಟಿ ಆಫ್ ಮೆಡಿಸಿನ್ ವಿಭಾಗದ ಡೀನ್ ಹಾಗೂ ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಚಿಕ್ಕ ಮಕ್ಕಳ ವಿಭಾಗದ ಪ್ರಾಧ್ಯಾಪಕರು. ಜೊತೆಗೆ ಸುಮಾರು 30 ವರ್ಷಗಳಿಂದ ಸ್ತನಪಾನದ ಮಹತ್ವದ ಬಗ್ಗೆ, ಮಗುವಿನ ಆರೋಗ್ಯದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇರುವಂತಹ ಡಾಕ್ಟರ್ ರೂಪಾ ಬೆಲ್ಲದವರು. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಈಗ ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಈ ಒಂದು ವಿಶ್ವ ಸ್ತನಪಾನ ಸಪ್ತಾಹವನ್ನ ಆಚರಣೆ ಮಾಡಲಾಗುತ್ತೆ, ಏನಿದರ ಉದ್ದೇಶ ಮತ್ತೆ ಯಾವಾಗ್ನಿಂದ ಆಚರಣೆ ಮಾಡಲಾಗ್ತಾ ಇದೆ? ಮೇಡಮ್,
1: ಆಗಸ್ಟ್ 1st ಶುರುವಾಗಿ 7ನೇ ತಾರೀಕು ಈ ಒಂದು ವಿಶ್ವ ಸ್ತನಪಾನ ಸಪ್ತಾಹನ ಆಚರಿಸ್ಕೊಂತ ಬಂದಿದೀವಿ. ಸುಮಾರು ಹೇಳ್ಬೇಕಾದ್ರೆ 1991 ನಿಂದ ಅಂತ ಹೇಳ್ಬೋದು. ಪ್ರತಿ ವರ್ಷ ಈ ಒಂದು ಆಚರಣೆ ಯಾಕೆ ಮಾಡ್ತೀವಿ ಅಂದ್ರೆ, ನಮ್ಮ ಸಮಾಜದಲ್ಲಿರೋ ತಾಯಂದಿರಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಎದೆ ಹಾಲಿನ ಮಹತ್ವದ ಬಗ್ಗೆ ಒಂದು ತಿಳುವಳಿಕೆ ಕೊಡೋ ಸಂಬಂಧ ಮಾಡ್ಕೋತಾ ಬಂದಿದೀವಿ. ಎಷ್ಟೊಂದು ಪ್ರಯತ್ನ ಮಾಡಿದಾಗ್ಲೂ ಸಾಕಷ್ಟು ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಇದಾವೆ, ಸಾಕಷ್ಟು ಜನರು ಇದ್ರ ಹಿಂದೆ ಕಷ್ಟಪಡ್ತಿದ್ದಾರೆ, ಪ್ರಮೋಟ್ ಮಾಡ್ತಾ ಇದ್ದಾರೆ. ಆದ್ರೂ ಸಹ ಇವತ್ತಿನ ದಿವಸ ನಮ್ಮ ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ, ಎದೆ ಹಾಲು ಹುಟ್ಟಿದ ತಕ್ಷಣ ಶುರು ಮಾಡ್ಬೇಕಂತೀವಿ, ಆ ಒಂದು ಪ್ರಮಾಣ ಬಹಳಷ್ಟು ಕಮ್ಮಿ ಇದೆ. ಇವಾಗ್ಲೂ ಆಫ್ಟರ್ ಸೋ ಮೆನಿ ಇಯರ್ಸ್, ಎಷ್ಟು ವರ್ಷ ಆಗಿದೆ ಈಗ ನಾವು ಇದನ್ನ ಮಾಡ್ತಾ ಇದ್ದು, 41% 100ರಲ್ಲಿ

0: ಮತ್ತೆ ಆ ಹಾಲನ್ನ ಯಾವಾಗ್ನಿಂದ ಅವಳು ಕೊಡೋದಿಕ್ಕೆ ಪ್ರಾರಂಭ ಮಾಡ್ಬೇಕು ಅಂತ.
1: ಈಗ ಎದೆ ಹಾಲು ಬರ್ಬೇಕಾದ್ರೆ ಕೆಲವೊಂದು ಮುಖ್ಯ ಅಂಶಗಳಿದಾವೆ. ಮೊದಲೇದಾಗಿ ಮಗು ಎದೆ ಹಿಡಿದು ಕುಡಿಯಕ್ ಶುರು ಮಾಡ್ಬೇಕು, ಎದೆ ಜಗ್ಬೇಕು. ಅದು ಕರೆಕ್ಟ್ ಆಗ ಒಂದು ಪದ್ಧತಿ ಪ್ರಕಾರ ಮಾಡ್ಬೇಕಾಗತ್ತೆ, ಯಾವ್ದರ ಒಂದು ಪೊಸಿಷನ್ ಅಲ್ಲಿ ಕುಡಿಸ್ಲಿಕ್ಕೆ ಬರಲ್ಲ. ಸೊ ಎದೆ ಹಾಲು ಮಗು ಸರಿಯಾದ ಒಂದು ಪದ್ಧತಿನಲ್ಲಿ ಕುಡಿಲಿಕ್ಕೆ ಶುರು ಮಾಡಿದ್ರೆ ಎಷ್ಟು ಬೇಗ ಕುಡಿಲಿಕ್ಕೆ ಶುರು ಮಾಡುತ್ತೋ ಅಷ್ಟು ಬೇಗ ಹಾಲು ಉತ್ಪತ್ತಿ ಆಗುತ್ತೆ. ಸೊ ನಾವು ಒಂದೇ ಒಂದು ಮಾತು ಹೇಳ್ತೀವಿ, ತಾಯಿಗೆ ನಿನಗೆ ಹಾಲು ಜಾಸ್ತಿ ಬರಬೇಕಾದ್ರೆ ಮಗುನ ಮೇಲಿನ ಮೇಲೆ ಎದೆಗೆ ಹಾಕೋಬೇಕು, ಫ್ರೀಕ್ವೆನ್ಸಿ ಜಾಸ್ತಿ ಇರಬೇಕು. ಮಗು ಎಷ್ಟು ಜಾಸ್ತಿ ಎದೆ ಜಗ್ಗುತ್ತೋ ಅಷ್ಟು ಪ್ರೊಡಕ್ಷನ್, ಅದು ಇದೆಲ್ಲ ಹಾರ್ಮೋನಲ್ ಇರುತ್ತೆ, ಇದೊಂದು ಪ್ರತಿಕ್ರಿಯೆ. ಸೊ ಇದು ಹಾಲು ಕುಡಲಿಕ್ಕೆ ಶುರು ಮಾಡಿದ ತಕ್ಷಣ ಅದು ಹಾರ್ಮೋನ್ ಎಲ್ಲ ರಿಲೀಸ್ ಮಾಡಿ ಪ್ರೊಡಕ್ಷನ್ ಚಾಲು ಹಾಕೊಂಡು ಹೋಗುತ್ತೆ. ಸೊ ನಾವು ಹುಟ್ಟಿದ ಮೇಲೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ, ನಾವು ಹೇಳೋದು ಒಂದು ತಾಸಿನೊಳಗಾಗಿ ಕುಡಿಸ್ಲಿಕ್ಕೆ ಶುರು ಮಾಡ್ಬೇಕಂತ, ಬಟ್ ಅದೇನು ಕಡ್ಡಾಯವಾಗಿ ಒಂದು ತಾಸು ಇರಲ್ಲ, ಅದಕ್ಕಿಂತ ಮುಂಚೆ ಆದ್ರೂ ಕುಡಿಸ್ಲಿಕ್ಕೆ ಸಾಧ್ಯ ಇದೆ. ನಾವು ಹೇಳೋ ಪ್ರಕಾರ ರೆಕಮೆಂಡೇಷನ್ ಏನಿದೆ ಅಂದ್ರೆ ಹುಟ್ಟಿದ ತಕ್ಷಣ ಈವನ್ ಅದು ಕರಳು ಇದು ಬಳ್ಳಿ ಇರುತ್ತಲ್ಲ ಅದನ್ನ ಕಟ್ ಮಾಡೋಕಿನ ಮುಂಚೆನೆ ಅದ್ರ ಸಮೇತನ ಮಗುನ ತಾಯಿ ಎದೆ ಮೇಲೆ ಹಾಕಿ ಮಗು ಹಾಲು ಕುಡಿಲಿಕ್ಕೆ ಶುರು ಮಾಡ್ಬೇಕು ಅಂತ ಹೇಳ್ತಿದ್ವಿ.
0: ಮೇಡಮ್, ಈಗ ಈ ತಾಯಿ ಹಾಲಿಗೆ ಯಾಕಿಷ್ಟು ಮಹತ್ವ ಅಂತ ಅಂದ್ರೆ, ಯಾಕಂದ್ರೆ ತಾಯಿಯ ಎದೆ ಹಾಲಿನಿಂದ ಈ ಮಗುವಿನ ಒಂದು ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಒಂದು ಸರ್ವತೋಮುಖ ಬೆಳವಣಿಗೆಯಲ್ಲಿ ಯಾವ ರೀತಿ ಸಹಾಯಕವಾಗುತ್ತೆ ಅಂತ.
1: ಅಫ್ಕೋರ್ಸ್ ತಾಯಿ ಹಾಲಷ್ಟು ಇನ್ನೊಂದು ಹಾಲು ಮಗುಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳ್ತೀವಿ ಅಂದ್ರೆ ಆ ತಾಯಿ ಹಾಲಿನ ಗುಣ ಏನಿರುತ್ತಲ್ಲ ಅದು ಸ್ಪೆಸಿಫಿಕ್ ಆಗಿ ಆ ಮಗುಗೆನೆ ಇರುತ್ತೆ. ಈಗ ಸಪೋಸ್ ಪ್ರಿಮೆಚೂರ್ ಡೆಲಿವರಿ ಆಯ್ತು ಅಂತ ತಿಳಿರಿ, 30 ವಾರದಲ್ಲಿ ಡೆಲಿವರಿ ಆಗಿದೆ, ಆ 30 ವಾರದ ಮಗುಗೆ ಯಾವ ತರ ಬೆಳವಣಿಗೆ ಆಗ್ಬೇಕು, ಲೈಕ್ ಪ್ರೋಟೀನ್ಸ್ ಆಗ್ಲಿ ಕಾರ್ಬೋಹೈಡ್ರೇಟ್ಸ್ ಆಗ್ಲಿ ಯಾವ ಪ್ರಮಾಣದಲ್ಲಿ ಇರಬೇಕು ಆ ಪ್ರಮಾಣದಲ್ಲಿ ಆ ಮಗುಗೆ ಸಿಗುತ್ತೆ. ಅದು ಬೇರೆ ಹಾಲಿನಿಂದ ಸಿಗಕ್ ಸಾಧ್ಯ ಇಲ್ಲ ಓವರ್ ಆಲ್ ಹೇಳ್ಬೇಕಾದ್ರೆ. ಸೊ ನಾವು ಅದು ಬಹಳ ಬೇಬಿ ಸ್ಪೆಸಿಫಿಕ್ ಅಂತ ಕರಿತೀವಿ. ಆ ತಾಯಿ ಹಾಲು ಆ ಮಗುಗೆ ಬಹಳಷ್ಟು ಶ್ರೇಷ್ಠ. ಹಸಚ್ ಎದೆ ಹಾಲಿನಲ್ಲಿ ಬಹಳಷ್ಟು ಅಂಶಗಳೇ, ನಾ ಹೇಳ್ಕೊಂಡು ಹೋದ್ರೆ ಇದೊಂದು 30 ನಿಮಿಷ ಸಾಲದಿಲ್ಲ. ಮುಖ್ಯವಾಗಿ ಅದೊಂದು ಮಗುವಿನ ಆಹಾರ. ಸೊ ಯಾವ ಪ್ರಮಾಣದಲ್ಲಿ ಯಾವ ಇದ್ರೊಳಗೆ ಸಿಗ್ಬೇಕು ಮಗುಗೆ, ಎಷ್ಟು ಕಾರ್ಬೋಹೈಡ್ರೇಟ್ ಬೇಕು, ಎಷ್ಟು ಪ್ರೋಟೀನ್ ಬೇಕು, ಎಲ್ಲಾ ಅಂಶಗಳು ಇವಾಗೆಲ್ಲ ಹೇಳ್ತೀವಿ ನೋಡಿ ಡಯಟ್ ಡಯಟ್ ಅಂತ. ಸೊ ಆ ಮಗುವಿನ ಡಯಟ್ಗೆ ಏನ್ ಬೇಕು ಅದೆಲ್ಲ ಅದ್ರೊಳಗಿರುತ್ತೆ, ಮತ್ ವೈಟಮಿನ್ಸ್ ಇರುತ್ತೆ, ಐರನ್ ಇರುತ್ತೆ, ಎಲ್ಲಾ ಅಂಶಗಳು ಅದ್ರೊಳಗಿರುತ್ತೆ ಒಂದನೇದು. ಎರಡನೇದು ಅದರೊಳಗೆ ರೋಗ ನಿರೋಧಕ ಶಕ್ತಿ ಇರುತ್ತೆ. ಅದರಿಂದ ಮಗು ಹುಟ್ಟಿದ ತಕ್ಷಣ ಹಾರ್ಟ್ ಕುಡ್ಸಕ್ ಶುರು ಮಾಡಿದ್ರೆ ಅದಕ್ಕೆ ಇನ್ಫೆಕ್ಷನ್ ಬರೋ ಚಾನ್ಸಸ್ ಬಹಳ ಕಮ್ಮಿ, ಅದೊಂದಿರುತ್ತೆ. ಎಸ್ಪೆಷಲಿ ಇದು ನೆಗಡಿ ಕೆಮ್ಮು, ಆಮೇಲೆ ಎಷ್ಟೊಂದು ಮಕ್ಕಳು 6 ತಿಂಗಳೊಳಗೆ ಕಫ ಆಗಿ ನಿಮೋನೆ ಆಗಿ ಸಾಯ್ತಾರೆ, ಅವೆಲ್ಲ ಪ್ರಮಾಣಗಳು ಕಮ್ಮಿ ಇರುತ್ತೆ. ಹೊಟ್ಟೆ ಜಾಡಿಸೋದು, ಅತಿಸಾರ ಬೇದಿ ಆಗೋದು, ಅದೆಲ್ಲ ಕಮ್ಮಿ ಇರುತ್ತೆ. ಸೊ ಇನ್ಫೆಕ್ಷನ್ ಕಂಟ್ರೋಲ್ ಮಾಡುತ್ತೆ. ಮೂರನೇದು ಅಂತಂದ್ರೆ ಅದ್ರೊಳಗೆ ಕೆಲವೊಂದು ಏನಂತಾರೆ ಪ್ರಾಪರ್ಟೀಸ್ ಇರ್ತವೆ. ಈಗ ಮಗುಗೆ ಏನ್ ಹೇಳ್ಬೇಕಂದ್ರೆ ಐರನ್ ಕಂಟೆಂಟ್ ಆಗ್ಲಿ ಅಥವಾ ಅದು ಕಮ್ಮಿ ಪ್ರಮಾಣದಲ್ಲಿರೋ ಅದ್ರಲ್ಲಿ ಅಬ್ಸಾರ್ಪ್ಷನ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಸೊ ಮಗುಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಇರುತ್ತೆ. ಆಮೇಲೆ ತಾಯಿಗೂ ಸಾಕಷ್ಟು ಅಡ್ವಾಂಟೇಜಸ್ ಇರುತ್ತೆ. ಅವಳಿಗೆ ಕಂಟಿನ್ಯೂಸ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ಬ್ರೆಸ್ ಫೀಡ್ ಮಾಡ್ತಾ ಇದ್ರೆ ಅವಳಿಗೆ ಗರ್ಭ ಧಾರಣೆ, ಐ ಮೀನ್ ಇಟ್ ಆಕ್ಟ್ಸ್ ಆಸ್ ಅನ್ ಇದು ಕಾಂಟ್ರಾಸೆಪ್ಟ್. ಸೊ ಈಗಲೇ ಹೇಳ್ಕೊತಾ ಹೋದ್ರೆ ಬಹಳಷ್ಟು ಅಡ್ವಾಂಟೇಜಸ್ ಇರುತ್ತೆ. ಸೊ ಒಂದೇ ಒಂದು ಇದ್ರೊಳಗೆ ಹೇಳ್ಬೇಕಾದ್ರೆ ತಾಯಿ ಹಾಲಿನಷ್ಟು ಪೌಷ್ಟಿಕವಾದ ಮತ್ತು ಸ್ಪೆಸಿಫಿಕ್ ಆದ ಹಾಲು ಆ ಮಗುಗೆ ಬೇಕು, ಅದ್ರ ಬೆಳವಣಿಗೆ ಏನೇನ್ ಬೇಕು ಎಲ್ಲ ಇರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದ್ರೆ, ಈಗ ನಾವು ಹೈಪರ್ಟೆನ್ಷನ್, ಡಯಾಬಿಟೀಸ್ ಅವೆಲ್ಲ ಬರ್ತಾ ಇದಾವೆ, ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ, ಅದಕ್ಕೆ ಒಬೆಸಿಟಿನೇ ಕಾರಣ ಅಂತ ಹೇಳ್ತೀವಿ. ಸೊ ಈ ಮಗು 6 ತಿಂಗಳೊಳಗೆ ಯಾವ ಪ್ರಮಾಣದಲ್ಲಿ ಎಷ್ಟು ಅದು ಜೆನೆಟಿಕ್ ಅನುಗುಣವಾಗಿ ಜೀನ್ಸ್ ಅನುಗುಣವಾಗಿ ಎಷ್ಟು ವೇಟ್ ಗೇನ್ ಮಾಡಬೇಕು ಅಷ್ಟು ವೇಟ್ ಅಷ್ಟೇ ಗೇನ್ ಮಾಡುತ್ತದು. ಸೊ ಇದು ಯಾಕೆ ಮುಖ್ಯ ಅಂತ ಹೇಳಿದ್ರೆ, ಅದು ಮುಂದೆ ಹೋಗಿ ಇದು ಜಾಸ್ತಿ ಒಬೆಸ್ ಆಗೋದಿಲ್ಲ ಮತ್ತು ಇವೆಲ್ಲ ರೋಗಗಳು ಬರೋ ಚಾನ್ಸಸ್ ಕಮ್ಮಿ ಆಗಿದೆ ಅಂತ ಕಂಡ್ಕೊಂಡಿದ್ದೀವಿ. ಸೊ ಮಗು ದಷ್ಟಪುಷ್ಟವಾಗಿ ಈಗ ಮೇಲಿನ ಹಾಲು ಕುಡಿಸಿದ ಮಕ್ಕಳು ಹೆಂಗಿರ್ತೋ ಹಂಗಿರ್ಬೇಕಂತ ಏನೂ ಇಲ್ಲ. ಆ ಮಗು ಎಷ್ಟು ಒಂದು ಜೆನೆಟಿಕ್ ಆಗಿ ಎಷ್ಟು ಡಿಟರ್ಮೆಂಡ್ ಇರುತ್ತೋ ಎಷ್ಟು ವೇಟ್ ಅಷ್ಟೇ ವೇಟ್ ಬರುತ್ತೆ ಎದೆ ಹಾಲು ಕುಡಿಸಿದ್ರೆ. ಇದೊಂದು ಬಹಳವಾದ ಇಂಟ್ರೆಸ್ಟಿಂಗ್ ವಿಷಯ ಇತ್ತೀಚೆಗೆ ನಾವು ಕಂಡ್ಕೊಂಡಿದ್ದೀವಿ. ಸೊ ಸಾಕಷ್ಟು ಅಡ್ವಾಂಟೇಜಸ್ ಇದಾವೆ, ನಮ್ಗೆ ಇವೆಲ್ಲ ಮುಂಚಿಂದ ಗೊತ್ತಿತ್ತು ನಮ್ಮ ಒಂದು ಸಮಾಜದೊಳಗೆ, ಅದಕ್ಕೆ ಎಲ್ಲ ತಾಯಂದಿರು ಹಾಲು ಕುಡಿಸ್ತಿದ್ರು. ಇದನ್ನ ವೆಸ್ಟರ್ನರ್ಸ್ ಈ ಕಂಡ್ಕೊಂಡು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ.
0: ಖಂಡಿತ ಮೇಡಮ್. ಮೇಡಮ್, ಒಟ್ಟಾರೆಯಾಗಿ ಈ ತಾಯಿಯ ಎದೆ ಹಾಲು ಅನ್ನುವುದು ಮಗುವಿಗೆ ಒಂದು ಸಂಪೂರ್ಣವಾದ ಆಹಾರ, ಜೊತೆಗೆ ತಾಯಿಯ ಒಂದು ಆರೋಗ್ಯಕ್ಕೂ ಕೂಡ ಅದು ಪೂರಕ ಅಂತ ತಾವು ತಿಳಿಸ್ಕೊಟ್ರೆ. ಇನ್ನು ಸಾಮಾನ್ಯವಾಗಿ ಏನಾಗುತ್ತೆ ಮೇಡಮ್, ಇದು ಒಂದು ತಾಯಿ ಹಾಲು ಎದೆ ಹಾಲು ಉಣಿಸುವುದು ಒಂದು ಸಾಮಾನ್ಯವಾದ ಪ್ರಕ್ರಿಯೆ ಆದ್ರೂ ಸಹ ತಾಯಂದ್ರಲ್ಲಿ ಸಾಕಷ್ಟು ಒಂದು ಸಂದೇಹಗಳಿರುತ್ತೆ. ಆ ಒಂದು ಸಂದೇಹಗಳನ್ನ ನಮ್ಮ ಕಾರ್ಯಕ್ರಮದ ಮೂಲಕ ಈಗ ತಾವು ಪರಿಹರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಮೊದಲನೇದಾಗಿ ಏನಂದ್ರೆ, ದಿನದಲ್ಲಿ ಎಷ್ಟು ಬಾರಿ ತಾಯಿ ಎದೆ ಹಾಲನ್ನ ಮಗುವಿಗೆ ಕುಡಿಸ್ಬೇಕು ಅಂತ.
1: ಓಕೆ, ನಾನು ಈಗಲೇ ಮೊದಲೇ ಹೇಳ್ದ ಹಾಗೆ ಈಗ ಒಂದು ಇದು ಇರಲ್ಲ, ನಂಬರ್ ಇರಲ್ಲ ಮತ್ತೆ ಟೈಮ್ ಇರೋದಿಲ್ಲ. ಮಗು ಅತ್ತಾಗಲಿಲ್ಲ, ಡಿಮ್ಯಾಂಡ್ ಫೀಡಿಂಗ್ ಅಂತ ಕರಿತೀವಿ, ಅವಳು ಹಾಲು ಕುಡಿಸ್ಕೋತಾ ಇದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಹಾಲು. ಅಪ್ರಾಕ್ಸಿಮೇಟ್ಲಿ ಹೇಳ್ಬೇಕಾದ್ರೆ ದಿನದಲ್ಲಿ ಒಂದು 8 ರಿಂದ 10 ಸಲ ಆರೋ ಕೊಡ್ಬೇಕು. ರಾತ್ರಿ ಜಾಸ್ತಿ ಹಾಲು ಸಿಕ್ರೀಟ್ ಆಗ್ತಾ ಇರುತ್ತೆ, ಅದಕ್ಕೆ ರಾತ್ರಿ ಹೊತ್ತಲ್ಲಿ ಅವಳು ಹಾಲು ಕಂಟಿನ್ಯೂಸ್ಲಿ ಕ್ವೀಡ್ ಮಾಡ್ಬೇಕಾಗುತ್ತೆ. ಸೊ ಇದು ಟೈಮ್ ಹಿಡ್ಕೊಂಡು ಫೀಡ್ ಮಾಡುವಂತ ಒಂದು ಇದಲ್ಲ. ಮಗು ಅತ್ತಾಗಲ ಕುಟ್ಕೊಂಡು ಹೋದ್ರೆ ಅದಕ್ಕೆ ಹೊಟ್ಟೆ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟೇ ತಗೊಳುತ್ತೆ. ಸೊ ಮೇಲಿಂದ ಮೇಲೆ ಫೀಡ್ ಮಾಡಬೇಕು.

0: ಎಸ್ಪೆಷಲಿ ಮೊದಲ ತಿಂಗಳಲ್ಲಿ ಎರಡನೇ ತಿಂಗಳಲ್ಲಿ ಇದನ್ನ ಮಾಡ್ಬೇಕಾಗುತ್ತೆ.
1: ಮತ್ತೊಂದು ವಿಷಯ ಅಂದ್ರೆ ಎಷ್ಟು ಹೊತ್ತಿನ ತನಕ ಕುಡಿಸ್ಬೇಕು ಅಂತ.
0: ಈಗ ನೋಡ್ರಿ, ನಾವು 5 ಜನ ಇದ್ರೆ 5 ಜನ ಒಂದೊಂದು ಡ್ಯೂರೇಷನ್ ಅಲ್ಲಿ ಊಟ ಮಾಡ್ತೀವಿ, ಹೌದಾ? ಒಬ್ರು ಫಾಸ್ಟ್ ಆಗಿ ಊಟ ಮಾಡಿದ್ರೆ ಒಬ್ರು ನಿಧಾನಕ್ಕೆ ಊಟ ಮಾಡ್ತೀವಿ. ಅದೇ ತರ ಮಕ್ಕಳಲ್ಲೂ ವೇರಿಯೇಷನ್ ಇರುತ್ತೆ. ಕೆಲವು ಮಕ್ಕಳಲ್ಲಿ 10 ನಿಮಿಷದಲ್ಲೇ ಮುಗಿಸ್ಬಿಡ್ಬೋದು, ಇನ್ ಕೆಲವು ಮಕ್ಕಳು ಒಂದ್ 1/2 ಗಂಟೆ 1 ಗಂಟೆ ತಾಯಂದ್ರೆ ಕಂಪ್ಲೇಂಟ್ ಮಾಡ್ತಿದ್ವಿ, ಏನು ಕಂಟಿನ್ಯೂಸ್ಲಿ ಫೀಡ್ ಮಾಡ್ತಿದ್ದಾರೆ, ನನ್ನ ಹಾಲು ಸಾಕಾಗುತ್ತೋ ಇಲ್ಲೋ. ಆ ತರ ಏನು ಇರಲ್ಲ, ಮಗು ತನಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನ ತಗೊಳುತ್ತೆ. ಸೊ ಅದಕ್ಕೆ ಬಿಟ್ಬಿಡ್ಬೇಕು.
1: ಮೇಡಮ್, ಈಗ ಹಾಲು ಕುಡಿಸಿದ ನಂತರ ಈ ಒಂದು ತೇಗಿಸೋದು ಎಷ್ಟು ಮುಖ್ಯವಾಗುತ್ತೆ, ಯಾಕೆ ತೇಗಿಸ್ಬೇಕು ಅಂತ?
0: ಈಗ ಮಗು ಹಾಲು ಕುಡಿಬೇಕಾದ್ರೆ ಅವ್ರ ಹಾಲಿನ ಜೊತೆ ಗಾಳಿನೂ ಹೊಟ್ಟೆಯೊಳಗೆ ಹೋಗಿರುತ್ತೆ. ಸೊ ಅದಕ್ಕೋಸ್ಕರ ಕೆಲವು ಮಕ್ಕಳು ಏನ್ ಮಾಡ್ತವೆ, ಹಾಲು ಕುಡಿಸಿದ ತಕ್ಷಣ ವಾಮಿಟ್ ಮಾಡ್ತವೆ. ಸೊ ಅದನ್ನ ಹೆದರೋ ಕಾರಣ ಏನು ಇರೋದಿಲ್ಲ, ಇದು ನ್ಯಾಚುರಲ್ ಪ್ರೋಸೆಸ್. ಅದಕ್ಕಾಗಿ ನಾವು ತೇಗ್ ತೆಗಿಬೇಕು ಅಂತೀವಿ. ಮಗುನ ಹಾಲು ಕುಡಿಸಿದ ಕೂಡಲೇ ಭುಜದ ಮೇಲೆ ಹಾಕೊಂಡು ಒಂದ್ ಸ್ವಲ್ಪ ಸವರ್ಬೇಕು. ತೇಗ್ ಬರ್ಲೇಬೇಕು ಅಂತಿಲ್ಲ, ಒಂದ್ ಸ್ವಲ್ಪ ಹೊತ್ತು ಹಂಗೆ ಇಟ್ಕೊಂಡ್ಬಿಟ್ಟು ಆಮೇಲೆ ಕೆಳಗೆ ಹಾಕ್ಬೋದು.
1: ಮೇಡಮ್, ಈಗ ತಾಯಿ ತನ್ನ ಎದೆ ಹಾಲನ್ನ ಎಷ್ಟು ದಿನಗಳ ಕಾಲ ನೀಡಬೇಕು?
0: ಓಕೆ, ನಾವು ಹೇಳೋದು ಫಸ್ಟ್ 6 ಮಂತ್ಸ್ ವರ್ಗೂ ಕಡ್ಡಾಯವಾಗಿ ಎದೆ ಹಾಲನ್ನೇ ಕುಡಿಸ್ಬೇಕು, ಮೇಲಿಂದ ಏನು ಹಾಕಬಾರ್ದು. ಆ ಮಗುಗೆ 6 ಮಂತ್ಸ್ ವರ್ಗೂ ಏನೇನ್ ಬೇಕೋ ಅಷ್ಟೆಲ್ಲ ಸಾಕಾಗುತ್ತೆ. 6 ತಿಂಗಳ ನಂತರ ಎದೆ ಹಾಲ್ ಜೊತೆಗೆ ಪೂರಕ ಆಹಾರನು ಕೊಡ್ಬೇಕು. ಅದರ ಅರ್ಥ ಎದೆ ಹಾಲ್ ನಿಲ್ಸೋದರು ಕಮ್ಮಿ ಮಾಡೋದು ಅಂತಲ್ಲ, ಅದ್ರ ಜೊತೆಗೆ ಮೇಲಿನ ಆಹಾರ ಹಾಕ್ಬೇಕು. ಆಮೇಲೆ ಎದೆ ಹಾಲ್ನ 2 ವರ್ಷವರೆಗೂ ಕುಡಿಸ್ಬೇಕಾಗುತ್ತೆ. ಇದು ನಮ್ಮ ಒಂದು ಯೂನಿವರ್ಸಲಿ ಎಲ್ಲರನ್ನು ರೆಕಮೆಂಡ್ ಮಾಡೋದು, ನಮ್ಮ ಗವರ್ಮೆಂಟ್ ಆಗ್ಲಿ WHO.
1: ಮೇಡಮ್, ಈಗ ತಾವು ಹೇಳ್ತಾ ಇದ್ದೀರಾ ಎದೆ ಹಾಲನ್ನ 2 ವರ್ಷಗಳ ಕಾಲ ಕುಡಿಸ್ಬೇಕು ಅಂತ. ಹಾಗಿದ್ರೆ ಮೇಲಿನ ಆಹಾರವನ್ನ ಯಾವಾಗ್ನಿಂದ ಪ್ರಾರಂಭ ಮಾಡ್ಬೇಕು ಅಂತ?
0: ಈಗಾಗ್ಲೇ ನಾ ಹೇಳ್ದಂಗೆ 6 ತಿಂಗಳ ನಂತರ ಮೇಲಿನ ಆಹಾರ ಅಥವಾ ಪೂರಕ ಆಹಾರ ಅಂತ ಏನ್ ಕರಿತೀವಿ ಅದನ್ನ ಮಗು ಕೊಡ್ಬೇಕಾಗುತ್ತೆ. ಅದು ಒಂದು ಪ್ರೋಸೆಸ್ ಇರುತ್ತೆ, ನಿಧಾನವಾಗಿ ಶುರು ಮಾಡಿ 1 ವರ್ಷದೊಳಗೆ ಮಗು ಎಲ್ಲ, ನಾವು ಮನೆಯೊಳಗೆ ಏನೇನ್ ತಿಂತೀವಿ ದೊಡ್ಡವರು, ಅದ್ರ 50% ಎಲ್ಲ ಊಟ ಮಾಡ್ತಿರ್ಬೇಕು. ಸೊ ಮೊದಲು ಸೆಮಿ ಸಾಲಿಡ್ ಆಗಿ ಸ್ಟಾರ್ಟ್ ಮಾಡಿ ಗಂಜಿ ತರ ಶುರು ಮಾಡಿ ಆಮೇಲಿಂದ 1 ವರ್ಷದವರೆಗೂ ಗಟ್ಟಿ ಆಹಾರ ತಿನ್ನಿಸ್ಬೇಕಾಗುತ್ತೆ ಮಗುಗೆ. ಇದು ಪೂರಕ ಆಹಾರದ ಬಗ್ಗೆ.
1: ಮೇಡಮ್, ಈಗ ತಾಯಿ ಏನಾದ್ರೂ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಅವಳು ಎದೆ ಹಾಲನ್ನ ಕುಡಿಸಬಹುದಾ?
0: ಅಬ್ಸಲ್ಯೂಟ್ಲಿ, ಕೊಡಕ್ಕೇನು ಅಡ್ಡಿ ಇಲ್ಲ. ತಾಯಿ ಹಾಲಿನೊಳಗೆ ಅವಳಿಗೆ ಏನ್ ಹೆಂಗ್ ನೆಗಡಿ ಆಯ್ತು ಅಂತ ತಿಳಿರಿ, ಆ ನೆಗಡಿ ಬರಬಾರ್ದಂಗೆ ಮಗುಗೆ ಆಂಟಿಬಾಡೀಸ್ ಎಲ್ಲ ಆ ಹಾಲಿನೊಳಗೆ ಸಿಕ್ರೀಟ್ ಆಗಿರುತ್ತೆ. ಆದ ಕಾರಣ ಎದೆ ಹಾಲು ಕೊಟ್ಲು ಅಂದ್ರೆ ಅವಳು ಆ ಮಗುಗೆ ಬಂದ್ರು ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ. ಸೊ ಹಾಲು ಕೊಡೋದನ್ನ ತಾಯಿ ತನ್ನ ಆರೋಗ್ಯಕ್ಕೆ ಸಂಬಂಧ ನಿಲ್ಸೋ ಅವಶ್ಯಕತೆ ಇಲ್ಲ ಇವತ್ತಿನ ದಿವಸದಲ್ಲಿ.
1: ಮೇಡಮ್, ಈಗ ತಾಯಿ ಏನಾದ್ರು ಯಾವ್ದಾದ್ರು ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದು ಯಾವ್ದಾದ್ರು ಅದಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನ ಪಡಿತಾ ಇದ್ಲು, ಮೆಡಿಸಿನ್ ತಗೊಳ್ತಾ ಇದ್ಲು ಅಂದ್ರೆ ಅವಳು ಹಾಲನ್ನ ಕುಡಿಸಬಹುದಾ?
0: ಕೆಲವೊಂದು ಸ್ಪೆಸಿಫಿಕ್ ಆಗಿ ಕಾಯಿಲೆಗಳಿದಾವೆ, ಸ್ಪೆಸಿಫಿಕ್ ಆಗಿ ಡ್ರಗ್ಸ್ ಇದಾವೆ, ಬಹಳ ಬಹಳ ಅನ್ಯೂಶುವಲ್ ಅದು. ಈಗ ಕ್ಯಾನ್ಸರ್ ಇಂದ ಬಳಲ್ತಿರ್ತಾಳೆ, ಅವು ಆಂಟಿ ಕ್ಯಾನ್ಸರ್ ಡ್ರಗ್ಸ್. ಕೆಲವೊಂದು ಮೆಡಿಕೇಶನ್ಸ್ ಅವಳು ಕೊಡೋದು ಸಂದರ್ಭದೊಳಗೆ ಮಗು ಹಾಲು ಕುಡಿಸೋದು ಅವೆಲ್ಲ ಬಹಳ ವಿರಳವಾಗಿರ್ತವೆ. ಸೊ ಅದನ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಮತ್ತೆಲ್ಲರಿಗೂ ಅದೇ ಒಂದು ತಲೆಯೊಳಗೆ ಕೂತ್ಕೋಬಹುದು. ಈವನ್ HIV ಅಂತ ಏನ್ ಹೇಳ್ತೀವಿ, ಆ ರೋಗ ಇದ್ರೂ ಸಹ ಇವತ್ತಿನ ದಿವಸ ನಾವು ಎದೆ ಹಾಲು ಕುಡಿಸಬಹುದು ಅಂತ ಹೇಳ್ತೀವಿ.
1: ಮೇಡಮ್, ಇನ್ನು ಈಗ ತಾಯಿ ಎದೆ ಹಾಲನ್ನ ಕುಡಿಸುವಂತಹ ಒಂದು ಸಂದರ್ಭದಲ್ಲಿ ಈಗ ಮನೆಯವರ ಸಹಕಾರ ಯಾವ ರೀತಿ ಬೇಕು ಅಂತ ಅವಳಿಗೆ?
0: ಮನೆಯವರ ಸಹಕಾರ ಬಹಳಷ್ಟು ಮುಖ್ಯ. ಆಕ್ಚುಲಿ ಅವ್ರ ಸಪೋರ್ಟ್ ಇದ್ರೇನೆ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಈ ಒಂದು ತಾಯಿ ಎಸ್ಪೆಷಲಿ ಮೊದಲೇ ಸಲ ಡೆಲಿವರಿ ಆದಂತ ತಾಯಿ ನೀವು ನೋಡಿದ್ರೆ ಅವಳಿಗೆ ಸಾಕಷ್ಟು ಸಮಸ್ಯೆಗಳು ಇರ್ತವೆ, ಅದ್ರೊಳಗೆ ಎದೆ ಹಾಲಿನ ಅನುಭವನೂ ಅವಳಿಗೆ ಹೊಸ್ತು. ಅಂತ ಸಂದರ್ಭದಲ್ಲಿ ಮನೆಯೊಳಗೆ ಹಿರಿಯರು ಯಾರಿರ್ತಾರೆ, ತಾಯಿ ಅತ್ತೆ ಆಗ್ಲಿ, ಈವನ್ ಯಜಮಾನ್ರು ಗಂಡ ಅಥವಾ ಯಾರಿದ್ರು ಅವಳಿಗೆ ಎಂಕರೇಜ್ ಮಾಡ್ಬೇಕು, ಅವಳಿಗೆ ಒಂದು ಪಾಸಿಟಿವಿಟಿ ಕೊಡ್ಬೇಕು. ಏನಾಗಲ್ಲ, ಇದೆಲ್ಲರಿಗೂ ಇರುತ್ತೆ, ಇದು ಕಷ್ಟ. ಎಸ್ಪೆಷಲಿ ಫಸ್ಟ್ 1 ತಿಂಗಳು ಬಹಳ ಕಷ್ಟ ಈ ತಾಯಂದ್ರಿಗೆ. ನಾವು ಪದ್ಧತಿ ಸೀರೆ ಇಟ್ಕೋಬೇಕು, ಮೇಲಿನ ಮೇಲೆ ಕುಡಿಸ್ಬೇಕು, ಅವಳಿಗೆ ಇಷ್ಟೊಂದು ಸಮಸ್ಯೆಗಳು. ಈಚ್ ಪ್ರತಿಯೊಬ್ಬ ತಾಯಿನೂ ತಾಯಿ ಸಮಸ್ಯೆಗಳು ವಿರಳವಾಗಿರ್ತವೆ, ಇಷ್ಟು ವರ್ಷ ಅನುಭವದಲ್ಲಿ ಇದು ಮಾತ್ರ ಹೇಳ್ತೀನಿ. ಇನ್ನು ಒಂದು ತಾಯಿ ಇನ್ನೊಬ್ರು ತಾಯಿ ತರ ಇರಲ್ಲ, ಅವಳ ಸಮಸ್ಯೆಗಳು ಬೇರೆ ಇರ್ತವೆ. ಅಂತ ಸಂದರ್ಭದಲ್ಲಿ ಹಿರಿಯರಾಗ್ಲಿ ಮನೆಯವರಾಗ್ಲಿ ಅವಳಿಗೆ ಅದನ್ನ ಸಪೋರ್ಟ್ ಕೊಟ್ಟು ಅವಳಿಗೆ ಏನೇ ಸಮಸ್ಯೆ ಇದ್ರು ಡಾಕ್ಟರ್ಸ್ ಹತ್ರ ಕರ್ಕೊಂಡು ಹೋಗಿ ಅಡ್ವೈಸ್ ತಗೊಳೋದಾಗ್ಲಿ, ಅವಳಿಗೆ ಮನೆಯೊಳಗೆ ರೆಸ್ಟ್ ಬೇಕಾಗುತ್ತೆ. ಈ ಒಂದು ರಾತ್ರಿ ಹಾಲು ಕುಡಿಸೋದು, ರಾತ್ರಿ ಮಗು ಅಳ್ತಿರುತ್ತೆ, ದಿನಪೂರ್ತಿ ಇದು ಕೆಲಸ ಮಾಡ್ತಿರ್ತಾಳೆ, ಅವಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಮೆಂಟಲ್ ಸಪೋರ್ಟ್ ಕೊಡಬೇಕು, ಅದೇ ತರ ಫಿಸಿಕಲ್ಲೂ ಅವಳಿಗೆ ರೆಸ್ಟ್ ಬೇಕಾಗುತ್ತೆ. ಸೊ ಅದನ್ನೆಲ್ಲ ಕೊಟ್ರೆ ಇದು ಎಂಕರೇಜ್ ಮಾಡ್ದಂಗೆ ಆಗುತ್ತೆ ನಾವು ಎದೆ ಹಾಲು ಕುಡಿಸೋಕ್ಕೋಸ್ಕರ.
1: ಮೇಡಮ್, ಇವಾಗ ತಾವು ಹೇಳಿದ ಹಾಗೆ ಈ ವರ್ಷದ ಘೋಷವಾಕ್ಯ ಅಂದ್ರೆ ಸ್ತನಪಾನಕ್ಕೆ ಆದ್ಯತೆಯನ್ನ ನೀಡೋದು ಅಂತ ಆಗಿದೆ. ಹಾಗಿದ್ರೆ ಇವಾಗ ಕೆಲಸಕ್ಕೆ ಹೋಗುವಂತಹ ಮಹಿಳೆಯರು ಅವ್ರಿಗೆ ಯಾವ ರೀತಿ ಅಂತ, ಈಗ ಹಾಲು ಕುಡಿಸ್ಬೇಕು ಅಂದ್ರೆ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ?
0: ಓಕೆ, ಈಗ ನಮ್ಮಲ್ಲಿ ಸಾಕಷ್ಟು ಇವು ಕಾನೂನುಗಳು ಬಂದಿದಾವೆ. ಸೊ ಅವ್ರು ಲೀವ್ ಎಕ್ಸ್ಟೆಂಡ್ ಮಾಡ್ಬೇಕು, 6 ಮಂತ್ಸ್ ವರ್ಗೂ ಮೆಟರ್ನಿಟಿ ಲೀವ್ ಕೊಡ್ತಾರೆ, ಈವನ್ ಪೆಟರ್ನಿಟಿ ಲೀವ್ ಕೊಡ್ತಾರೆ, ಹೌದಾ? ಸೊ ಅವಾಗೇನು ಪ್ರಾಬ್ಲಮ್ ಆಗೋದಿಲ್ಲ ಕುಡಿಸ್ಲಿಕ್ಕೆ. ಅದು ಆಗಕ್ ಸಾಧ್ಯ ಇಲ್ಲ ಅಂದ್ರೆ ಮಗುಗೆ ಯಾವ್ದೇ ಒಂದು ಸಂದರ್ಭದಲ್ಲಿ ಹಾಲು ಕೊಡ್ಬೋದು. ಸೊ ಅವಳು ಏನ್ ಮಾಡ್ಬೇಕಂದ್ರೆ ಎದೆ ಹಾಲನ್ನ ತೆಗೆದಿಟ್ಟು ಆ ಹಾಲನ್ನ ಮನೇಲಿ ಯಾರಿರ್ತಾರೆ ಅದು ಅವರು ಕೊಡ್ಲಿಕ್ಕೆ ಸಾಧ್ಯ ಇದೆ. ಬಹಳ ಹೊತ್ತು ಡ್ಯೂರೇಷನ್ ಹೊರಗೆ ಇರ್ತಿದ್ರೆ ಅವ್ರು ಎಕ್ಸ್ಪ್ರೆಸ್ ಮಾಡಿ ಹಾಲು ತೆಗೆದು

0: ಇಡ್ಬೋದು. ಓಕೆ, ಆಮೇಲೆ ತಗೊಂಬಂದು ಅದನ್ನೇ ಕುಡಿಸ್ಲಿಕ್ಕೆ ಬರುತ್ತೆ. ನಾವೊಂದು ಕೆಲವೊಬ್ರು ನನ್ನ ಹತ್ರ ತಾಯಂದ್ರ ಇದ್ರು, ಅವರು ಐ ಟಿ ಇದ್ರೊಳಗೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಅವರೊಬ್ರು ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಒಬ್ಬ ಮನುಷ್ಯನ ಇಟ್ಟಿದ್ರು. ಸೊ ಬೆಳಗ್ಗೆ ಹೋಗ್ಬೇಕಾದ್ರೆ ಕುಡಿಸಿ ಎಕ್ಸ್ಪ್ರೆಸ್ ಮಾಡಿ ಇಟ್ಟು ಹೋಗೋರು, ನಡುವೆ ಮಧ್ಯಾಹ್ನ ಬರಕ್ಕಾಗಲ್ಲ ಅಂತ ಹೇಳಿ ಅವ್ರು ಅದನ್ನ ಹಾಲ್ನ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ ವಾಪಸ್ ಮನೆಗೆ ಕಳ್ಸಿಕೊಡ್ತಿದ್ರು. ಸೊ ದಿಸ್ ಇಸ್ ದ ಎಕ್ಸ್ಟೆಂಟ್ ದೇ ಕ್ಯಾನ್ ಗೋ. ಏನಂದ್ರೆ ಒಂದೇ ಮೆಸೇಜ್, ಯಾವುದೇ ಕಾರಣಕ್ಕೂ ಹಾಲ್ ನಿಲ್ಸಬಾರದು. ಸ್ವಲ್ಪ ಕಷ್ಟ ಆಗುತ್ತೆ ನಿಜ, ಬಟ್ ಇಟ್ ಕ್ಯಾನ್ ಬಿ ಪಾಸಿಬಲ್. ಫಸ್ಟ್ ಆಪ್ಷನ್ ಅಂದ್ರೆ ಎಕ್ಸ್ಟೆಂಡ್ ಮಾಡಿ ಲೀವ್ನ. ಅದು ಸಾಧ್ಯ ಇಲ್ಲ ಅಂದ್ರೆ ಈ ತರ ಮಾಡ್ಬೇಕಾಗುತ್ತೆ. ಯಾವುದೇ ಪರಿಸ್ಥಿತಿನಲ್ಲೂ ಮೇಲಿನ ಆಹಾರ ಹಾಕಬಾರದು. ಮತ್ತೆ ಇಷ್ಟೇ ಅಲ್ಲ, ಎಲ್ಲಾ ಕಡೆಗೂ ಅವರು ಅವ್ರ ಆಫೀಸ್ ಹತ್ರ ಮಕ್ಕಳನ್ನ ಇಟ್ಕೊಳಕ್ಕೆ, ಅವ್ರು ನೋಡ್ಲಿಕ್ಕೆ ಎಲ್ಲ ಪ್ರಾವಿಷನ್ ಮಾಡ್ಕೊಡ್ತಾರೆ. ಸೊ ಏನ್ ಮೆಸೇಜ್ ಹೇಳ್ಬೇಕಂದ್ರೆ, ದೇ ಕ್ಯಾನ್ ಸ್ಟಿಲ್ ಬ್ರೆಸ್ ಫೀಡ್. ವರ್ಕಿಂಗ್ ಮದರ್ಸ್ ಇದ್ರು ಅದೊಂದು ಇದಲ್ಲ ಮೇಲಿನ ಆಹಾರ ಶುರು ಮಾಡ್ಲಿಕ್ಕೆ.
1: ಮೇಡಮ್, ಇವಾಗ ಬ್ಲಡ್ ಬ್ಯಾಂಕ್ ಇದ್ದ ಹಾಗೇನೆ ಒಂದು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅಂತಾನು ಇದೆ ಅಂತ ಕೇಳಲ್ಪಟ್ಟೆ, ಅದರ ಬಗ್ಗೆ ಮೇಡಮ್?
0: ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅಂತಂದ್ರೆ ಇದೊಂದು ಸೆಂಟರ್. ನಾವಿಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಈಗ ಏನಾಗಿದೆ ಅಂದ್ರೆ ಕೆಲವೊಂದು ಲೋ ಬರ್ತ್ ವೇಟ್ ಅಂದ್ರೆ ಕಡಿಮೆ ತೂಕದ ಮಕ್ಕಳು, ಪ್ರೀ ಟರ್ಮ್ಸ್ ಅಂದ್ರೆ ದಿನ ತುಂಬೋಕಿನ ಮುಂಚೆ ಡೆಲಿವರ್ ಆದಂತ ಮಕ್ಕಳಿನ ತಾಯಂದಿರು, ಒಂದ್ ಸ್ವಲ್ಪ ಹಾಲ್ ಬೇಗನೆ ಉತ್ಪತ್ತಿ ಆಗಲ್ಲ ಅವರೊಳಗೆ, ಬಿಕಾಸ್ ಅವ್ರಿಗೆ ಅವನದೇ ಆದ ಸಮಸ್ಯೆಗಳು ಇರ್ತವೆ. ಸೊ ಆ ಒಂದು ತಾಯಂದಿರ ಮಕ್ಕಳೇನಿರ್ತವೆ, ಹೆಚ್ಚಾನೆಚ್ಚು ಇದು NICU ಅಥವಾ ಇದು ಚಿಕ್ಕ ಮಕ್ಕಳ ನಿಗಾಘಟದಲ್ಲಿ ಇರ್ತವೆ. ಅಂತ ಮಕ್ಕಳಿಗೆ ಯಾವಾಗ ತಾಯಿ ಹಾಲು ಸಾಕಷ್ಟು ಉತ್ಪತ್ತಿ ಆಗೋದಿಲ್ಲ, ನೆಕ್ಸ್ಟ್ ಆಪ್ಷನ್ ನಾವು ಹೇಳೋದು ಡೋನರ್ ಹ್ಯೂಮನ್ ಮಿಲ್ಕ್ ಅಂತ. ಅಂದ್ರೆ ಎದೆ ಹಾಲನ್ನ ಬೇರೆ ತಾಯಂದಿರಿಂದ ತಗೊಂಡು ಅದನ್ನ ಪ್ರೋಸೆಸ್ ಮಾಡಿ ಕೊಡ್ತೀವಿ. ಸೊ ಈ ಒಂದು ಏನು ಅವ್ರದ್ದು ಸ್ಟೋರೇಜ್ ಮಾಡೋದು, ಪ್ರೋಸೆಸ್ ಮಾಡೋದು, ಮತ್ತೆ ಅದನ್ನ ಡಿಸ್ಪೆನ್ಸ್ ಮಾಡೋದು, ಇದು ಒಂದು ಸೆಂಟರ್ ಏನಿರುತ್ತೆ, ಅದಕ್ಕೆ ನಾವು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅಂತ ಕರಿತೀವಿ. ನಮ್ಮ ಆಸ್ಪತ್ರೆ ಒಳಗೆ ನಾವು 2018 ಶುರು ಮಾಡಿದ್ವಿ. ಅವತ್ತಿನಿಂದ ಇವತ್ತಿನೊಳಗು 7 ಮುಗೀತು, 8 ವರ್ಷಕ್ಕೆ ಕಾಲಿಟ್ಟಿದ್ವಿ. ನಮ್ಮಲ್ಲಿ ಹುಟ್ಟುವಂತ ಎಲ್ಲಾ ಮಕ್ಕಳು NICUದಲ್ಲಿ ಯಾರಿರ್ತಾರೆ ಅವ್ರಿಗೆಲ್ಲ ತಾಯಿ ಹಾಲು ಸಾಕಷ್ಟು ಪ್ರಮಾಣದಲ್ಲಿ ಬರ್ಲಿಲ್ಲ ಅಂತಂದ್ರೆ ನಾವು ಇದನ್ನ ಕೊಡ್ತೀವಿ, ಪ್ಯಾಸ್ಟರೈಸ್ ಮಾಡಿ ಕೊಡ್ತೀವಿ. ಸೊ ಇದು ನಮ್ಮಲ್ಲಿ ಫಸ್ಟ್ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ ಸೆಂಟರ್, ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ನಮ್ಮ ಮಿಲ್ಕ್ ಬ್ಯಾಂಕ್ ಏನಿದೆ ಅದರ ಹೆಸರು ಅಮೃತ ಅಂತ. ಸೊ ತಾಯಿ ಹಾಲು ಹೆಂಗ ಅಮೃತನೋ, ಸೊ ಇದು ಒಂದು ಅಮೃತ ಅಂತ ಹೆಸರಿಟ್ಟಿದ್ವಿ. ಸೊ ಅವತ್ತಿನಿಂದ ಇವತ್ತಿನವರು ಪ್ರತಿನಿತ್ಯ ನಾವು ಯಾವ ಮಕ್ಕಳಲ್ಲಿ, ಎಸ್ಪೆಷಲಿ NICUದಲ್ಲಿರೋ ಮಕ್ಕಳು, ಸಿಕ್ ಬೇಬೀಸ್ ಆಗ್ಲಿ, ಲೋ ಬರ್ತ್ ವೇಟ್ ಆಗ್ಲಿ, ಪ್ರೀ ಟರ್ಮ್ಸ್ ಆಗ್ಲಿ, ತಾಯಿ ಹಾಲು ಸಾಕಷ್ಟು ಇಲ್ಲ ಅಂತಂದ್ರೆ ನಮ್ಮ ಬ್ಯಾಂಕ್ ಇಂದ ಡೋನರ್ ಮಿಲ್ಕ್ ನ ಕೊಡ್ತೀವಿ.
1: ಮೇಡಮ್, ಈ ಒಂದು ಮಿಲ್ಕ್ ಬ್ಯಾಂಕ್ ನಲ್ಲಿ ಹಾಲು ಸಂಗ್ರಹ ಮಾಡುವಂತಹ ವಿಧಾನ ಯಾವ ರೀತಿ ಇರುತ್ತೆ? ಹಾಲು ಸಂಗ್ರಹ ಮತ್ತೆ ಹಾಗೇನೆ ಸಂರಕ್ಷಣೆ ಮತ್ತೆ ಸುರಕ್ಷತೆಗಾಗಿ ಯಾವ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ?
0: ಬಹಳಷ್ಟು ಪ್ರೋಸೆಸ್ ಇದೆ, ಆ ಪ್ರೋಸೆಸ್ ಪ್ರಕಾರನೇ ನಾವು ಹೋಗ್ಬೇಕಾಗತ್ತೆ. ಮೊದಲೇದಾಗಿ ಈ ಹಾಲು ಯಾರು ಕೊಡ್ತಾರೆ ಅಂತ. ಸೊ ಸಾಕಷ್ಟು ಸಲ ನಮ್ಮಲ್ಲಿ ಡೆಲಿವರಿ ಆದ ತಾಯಂದಿರು ತಮ್ಮ ಮಗುವಿಗೆ ಸಾಕಷ್ಟು ತಗೊಂಡ್ಮೇಲೆ ಎಕ್ಸ್ಟ್ರಾ ಏನು ಉಳಿಯುತ್ತೋ ಅದನ್ನ ಡೊನೇಟ್ ಮಾಡ್ತಾರೆ. ಸೊ ಇದು ಒಂದು ಪ್ರೋಸೆಸ್ ಏನು, ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ, ಅದರದ್ದು ಹೆಂಗ್ ನೀವು ಬ್ಲಡ್ ಕೊಡ್ತೀರೋ ಇದನ್ ಕೊಡ್ತೀರಾ, ಅದೇ ತರ ಹಾಲು ಕೊಡೋದನ್ನು ಒಂದು ಶ್ರೇಷ್ಠವಾದ ಕೆಲಸ ದಾನ ಮಾಡೋದು ಅಂತ ಎಲ್ಲ ಹೇಳ್ಬಿಟ್ಟ ಮೇಲೆ ಅವ್ರು ಒಪ್ಕೊಂಡ್ಮೇಲೆ ಅವ್ರದ್ದು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಅದರೊಳಗೆ ಈಗ ಕೆಲವೊಂದು ರೋಗಗಳು ಬರುತ್ತವೆ ಅಂತ ಜನಕ್ಕೆ ಹೆದರಿಕೆ ಇದೆ, ಅವೆಲ್ಲ ತಪಾಸಣೆ ಮಾಡ್ತೀವಿ. ಆ ರಿಪೋರ್ಟ್ ತಗೊಂಡ್ಮೇಲೆ ಅವ್ರ ಕನ್ಸೆಂಟ್ ಕೊಟ್ಮೇಲೆ ಅದನ್ನ ಅವ್ರ ಸೈನ್ ತಗೊಂಡ್ಬಿಟ್ಟು ಎಲ್ಲ ಲೀಗಲಿ ಇದು ಇರುತ್ತೆ, ಅವ್ರು ಒಪ್ಕೋದ್ಮೇಲೆ ಆಮೇಲೆ ನಾವು ಮಿಲ್ಕ್ನ ಅವ್ರ ಹತ್ರ ತಗೋತೀವಿ. ಒಂದೇ ಸಲ ಜಾಸ್ತಿ ತಗೊಳಲ್ಲ ನಾವು, 100-120 ml ಅಷ್ಟೇ ತಗೋತೀವಿ. ಅವ್ರ ಮೇಲಿನ ಮೇಲೆ ಬಂದು ಕೊಡ್ಬೋದು. ಅದಕ್ಕೆ ಸರಿಯಾದ ಒಂದು ಪ್ರೋಸೆಸ್ ಇರುತ್ತೆ, ಹೆಂಗೆ ಮೆಷಿನ್ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಕಲ್ ಪಂಪ್ಸ್ ಇರ್ತವೆ, ಅವು ನಾವು ಕೈಯಿಂದ ಹಾಲು ತೆಗ್ದಷ್ಟೇ ಮಗು ಹಾಲು ಕುಡಿದಷ್ಟೇ ಸೂಕ್ಷ್ಮವಾಗಿ ಕೆಲಸ ಮಾಡ್ತವೆ. ಹಾಲು ತೆಗೆದ್ಮೇಲೆ ಅದನ್ನ ನಾವು ಟೆಸ್ಟಿಂಗ್ಗೆ ಕಳಿಸ್ಕೊಡ್ತೀವಿ. ಅದರೊಳಗೆ ಏನು ಬರ್ಲಿಲ್ಲಪ್ಪ ಅಂತಂದ್ರೆ ಅದನ್ನ ಹಾಲನ್ನ ಪ್ಯಾಸ್ಟರೈಸ್ ಮಾಡ್ತೀವಿ. ಪ್ಯಾಸ್ಟರೈಸ್ ಮಾಡ್ಲಿಕ್ಕೆ ಸ್ಪೆಸಿಫಿಕ್ ಆಗಿ ಮೆಷಿನ್ ಇರುತ್ತೆ, ಅದು ಪ್ರೋಸೆಸ್ ಇರುತ್ತೆ ಹೀಟ್ ಮಾಡೋದು ಇದೆಲ್ಲ, ಅದ್ರ ಪ್ರಕಾರನೇ ಮಾಡ್ಬಿಟ್ಟು ಆಮೇಲೆ ಹಾಲು ಅದನ್ನ ಬಂದ ಮೇಲೂ ಇನ್ನೊಂದ್ಸಲ ನಾವು ಟೆಸ್ಟಿಂಗ್ ಕಳಿಸ್ತೀವಿ. ಪ್ಯಾಸ್ಟರೈಸೇಷನ್ ಆದ್ಮೇಲೆ ಅದರೊಳಗೆ ಎಲ್ಲ ನೆಗೆಟಿವ್ ಅಂತ ಬಂದ್ಮೇಲೆ ಆದ್ಮೇಲೆ ನಾವು ಅದನ್ನ ಡಿಸ್ಪೆನ್ಸ್ ಮಾಡ್ತೀವಿ. ಡಿಸ್ಪೆನ್ಸ್ ಮಾಡೋದು ಪ್ರಯಾರಿಟಿ ವೈಸ್, ಪ್ರೀ ಟರ್ಮು, ಸಿಕ್ ಬೇಬೀಸು, ಲೋ ಬರ್ತ್ ವೇಟ್ ಇದ್ರೆ ಅವಕ್ಕೆ ಪ್ರಾಮುಖ್ಯತೆ ಕೊಟ್ಬಿಟ್ಟು ಅದಕ್ಕೆ ನಾವು ಕಳಿಸ್ಕೊಡ್ತೀವಿ. ಅದಕ್ಕೂ ಅವ್ರ ಕನ್ಸೆಂಟ್ ಕೊಡ್ಬೇಕು, ತಾಯಂದ್ರು ನಾವು ತಗೊಳಕ್ಕೆ ಏನೋ ಅಭ್ಯಂತರ ಇಲ್ಲ, ನಮ್ಮ ಮಗುಗೆ ನಾವು ಈ ಹಾಲು ತಗೋತೀವಿ ಅಂದ್ಮೇಲೆ ಕೊಡ್ತೀವಿ. ಸೊ ಇದೆಲ್ಲ ಡಾಕ್ಯುಮೆಂಟ್ ಇರುತ್ತೆ, SOPs ಅಂತ ಕರಿತೀವಿ, ಪ್ರೋಟೋಕಾಲ್ಸ್, ಅದ್ರ ಪ್ರಕಾರನೇ ಎಲ್ಲ ನಡೀತಿರುತ್ತೆ. ಬಿಕಾಸ್ ನಮ್ಗೆ ಹೆಂಗ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಸಣ್ಣ ಮಕ್ಕಳ ಆರೋಗ್ಯದ ಒಂದು ಸೂಕ್ಷ್ಮ ಅಂಶ ಇದು, ಅದಕ್ಕಾಗಿ ಈ ತರ ಮಾಡ್ಕೊಂಡ್ಬರ್ಬೇಕಾಗುತ್ತೆ.
1: ಮೇಡಮ್, ಇನ್ನು ಈ ಒಂದು ಸ್ತನಪಾನ ಸಪ್ತಾಹದ ಅಂಗವಾಗಿ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಯಾವೆಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ ಅಂತ?
0: ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ, KLE ಹಾಸ್ಪಿಟಲ್ ವತಿಯಿಂದ ನಾವು ವರ್ಷ ಈ ಕಾರ್ಯಕ್ರಮ ಜೋರಾಗಿ ಮಾಡ್ತಾ ಇದೀವಿ. 1st to 7th ಬಹಳಷ್ಟು ಕಾರ್ಯಕ್ರಮಗಳು ನಡೀತವೆ. ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಹಾಸ್ಪಿಟಲ್ ಸ್ಟಾರ್ಟ್ ಆಗುತ್ತೆ, ಅಲ್ಲೊಂದು ದೊಡ್ಡ ಪ್ರೋಗ್ರಾಮ್ ಮಾಡ್ತೀವಿ, ಎಲ್ಲ ತಾಯಂದ್ರನ್ನ ಕರೆದು ಹಾಸ್ಪಿಟಲ್ ಇರೋ ತಾಯಂದ್ರನ್ನೆಲ್ಲ ಕರೆದ್ಬಿಟ್ಟು ಅವ್ರಿಗೆ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕೊಡ್ತೀವಿ, ಎದೆ ಹಾಲಿನ ಬಗ್ಗೆ ಮಾಹಿತಿ ಕೊಡ್ತೀವಿ. ಆಮೇಲಿಂದಕ್ಕೆ ಸಾಕಷ್ಟು ಈ ನರ್ಸಿಂಗ್ ಸ್ಟಾಫ್ ಇರ್ತಾರೆ, ಅವ್ರಿಗೂ ಇದ್ರ ಬಗ್ಗೆ ಎಲ್ಲ ಸ್ಕಿಲ್ ಡೆವಲಪ್ಮೆಂಟು ಅದನ್ನೆಲ್ಲ ಮಾಡ್ತೀವಿ. ಮತ್ತು ಕಮ್ಯುನಿಟಿ ಒಳಗೆ PHC

0: ಕಿಡ್ಸ್ಗೆ ಅಲ್ಲೆಲ್ಲ ಹೋಗ್ಬಿಟ್ಟು ಇದ್ರ ಬಗ್ಗೆ ಹೇಳ್ಕೊಡ್ತೀವಿ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ರೋಲ್ ಪ್ಲೇಸ್ ಮಾಡ್ತಾರೆ. ಈ ತರವಾಗಿ ಪ್ರತಿ ದಿವಸ ಒಂದೊಂದು ಕಾರ್ಯಕ್ರಮನ ಇಟ್ಕೊಂಡಿರ್ತೀವಿ.
1: ಮೇಡಮ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಯಾವ ಒಂದು ಕಿವಿ ಮಾತನ್ನ, ಯಾವ ಒಂದು ಸಲಹೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಒಂದು ಸ್ತನ ಸಪ್ತಾಹದ, ಈ ಒಂದು ವಿಶ್ವ ಸ್ತನಪಾನದ ಸಪ್ತಾಹದ ಅಂಗವಾಗಿ?
0: ಒಂದೇ ಒಂದು ಹೇಳಕ್ ಏನ್ ಬಯಸ್ತೀನಿ ಅಂದ್ರೆ, ಎಲ್ಲರೂ ನೀವೀಗ ತಾಯಂದ್ರು ಈಗ ಹಾಲ್ ಕುಡಿಸ್ತಿರ್ಬೋದು, ಇಲ್ಲ ನೀವು ಎಲ್ಲ ಫೇಸ್ ಮುಗಿಸಿರ್ಬೋದು, ಯಾವ ಎಲ್ಲ ಹೆಣ್ಮಕ್ಳು ಎದೆ ಹಾಲಿನ ಮಹತ್ವದ ಬಗ್ಗೆ ಒಬ್ರಿಗೊಬ್ರು ಮಾಹಿತಿ ಕೊಡಬೇಕು, ಅವ್ರಿಗೆ ಸಪೋರ್ಟ್ ಮಾಡಬೇಕು. ಇದಿಲ್ಲದೇ ಮಾಡಕ್ ಸಾಧ್ಯ ಇಲ್ಲ. ನಾವು ಎಲ್ಲಾ ತಾಯಂದ್ರಿಗೂ ಹಾಲು ಕುಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ಸಾಕಷ್ಟು ತಪ್ಪು ವಿಷಯಗಳು ನಾವು ಮೀಡಿಯಾದಲ್ಲಿ ನೋಡ್ತೀವಿ, ಸೋಷಿಯಲ್ ಮೀಡಿಯಲ್ಲಿ ನೋಡ್ತೀವಿ, ಟಿವಿನಲ್ಲಿ ನೋಡ್ತೀವಿ. ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬಾರ್ದು. ಸರಿಯಾದ ಒಂದು ಮಾಹಿತಿನ ಎಲ್ಲ ತಾಯಂದ್ರಿಗೆ ಕೊಟ್ಟು ಅವ್ರ ಎದೆ ಹಾಲನ್ನ ಸಕ್ಸಸ್ಫುಲ್ಲಿ ಮಾಡೋಂಗ್ ಮಾಡಿದ್ರೆ ನಮ್ಮ ದೇಶದ ಆರೋಗ್ಯ, ಎಲ್ಲ ದೊಡ್ಡವರಾದ್ಮೇಲೆ ಅವ್ರು ಎಷ್ಟು ಆರೋಗ್ಯವಂತ ನಾಗರಿಕರಾಗ್ತಾರೆ, ಅದನ್ನ ನಾವು ಇವಾಗಿಂದಾನೆ ಶುರು ಮಾಡ್ಲಿಕ್ಕೆ ಸಾಧ್ಯ. ಅದೊಂದೇ ಮೆಸೇಜ್ ಕೊಡ್ತೀನಿ.
1: ಖಂಡಿತ ಮೇಡಮ್. ಮೇಡಮ್, ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಸ್ತನಪಾನದ ಮಹತ್ವದ ಬಗ್ಗೆ, ಹಾಗೇನೆ ನಮ್ಮ ಒಂದು ತಾಯಂದಿರಲ್ಲಿರುವಂತಹ ಸಾಕಷ್ಟು ಸಂದೇಹಗಳಿಗೆ ಪರಿಹಾರವನ್ನ ಕೂಡ ನೀಡಿದ್ರಿ. ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನಪಾನ ಸಪ್ತಾಹದ ಅಂಗವಾಗಿ ಸ್ತನಪಾನದ ಮಹತ್ವವನ್ನು ಹಂಚಿಕೊಂಡವರು ಕೆಎಲ್ಇ ವಿಶ್ವವಿದ್ಯಾಲಯದ ಫ್ಯಾಕಲ್ಟಿ ಆಫ್ ಮೆಡಿಸಿನ್ ವಿಭಾಗದ ಡೀನ್ ಹಾಗೂ ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಚಿಕ್ಕ ಮಕ್ಕಳ ವಿಭಾಗದ ಪ್ರಾಧ್ಯಾಪಕರು. ಜೊತೆಗೆ ಸುಮಾರು 30 ವರ್ಷಗಳಿಂದ ಸ್ತನಪಾನದ ಮಹತ್ವದ ಬಗ್ಗೆ, ಮಗುವಿನ ಆರೋಗ್ಯದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇರುವಂತಹ ಡಾಕ್ಟರ್ ರೂಪಾ ಬೆಲ್ಲದವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9049904904ಗೆ ಕರೆ ಮಾಡಿ. ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ನಾನು ನಿಮ್ಮ ಪ್ರೀತಿಯ ಸಂಗೀತಾ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ. 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ. ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ಇಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನ ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮ್ಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM ವೇಣು

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿ ಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಓಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ ಕೆಎಲ್ಇ IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಓಪಿಡಿ ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.
1: ಹಲೋ ಎವ್ರಿವನ್, ಐ ಆಮ್ ಡಾಕ್ಟರ್ ಮಾಧವ್ ಪ್ರಭು, ಡೈರೆಕ್ಟರ್ ಆಫ್ ಕ್ಲಿನಿಕಲ್ ಸರ್ವಿಸಸ್ ಇನ್ KLE ಹಾಸ್ಪಿಟಲ್. ಐ ಆಮ್ ಹಿಯರ್ ಟು ಸ್ಪೀಕ್ ಅಬೌಟ್ ಹಾರ್ಟ್ ಅಟ್ಯಾಕ್ಸ್, ಎಸ್ಪೆಷಲಿ ದೋಸ್ ಹ್ಯಾಪನಿಂಗ್ ಇನ್ ದ ಯಂಗ್. ರೀಸೆಂಟ್ಲಿ ದೇ ಹ್ಯಾಸ್ ಬೀನ್ ಅ ಹ್ಯೂಜ್ ಔಟ್ರೇಜ್ ಅಬೌಟ್ ಪೀಪಲ್ ಕೊಲ್ಯಾಪ್ಸಿಂಗ್ ಅಂಡ್ ಡೈಯಿಂಗ್ ಎಟ್ ಅ ವೆರಿ ಯಂಗ್ ಏಜ್. ದ ಮೆಸೇಜ್ ದಟ್ ಐ ವಾಂಟ್ ಟು ಗಿವ್ ಯು ಇಸ್ ದಟ್ ಆಲ್ ಆಫ್ ದೀಸ್ ಅಟ್ಯಾಕ್ಸ್ ಆರ್ ದೀಸ್ ಕೊಲ್ಯಾಪ್ಸಿಸ್ ದಟ್ ಆರ್ ಹ್ಯಾಪನಿಂಗ್ ಇಸ್ ನಾಟ್ ಓನ್ಲಿ ಹಾರ್ಟ್ ಅಟ್ಯಾಕ್. ಸಿ, ದ ಹಾರ್ಟ್ ಹ್ಯಾಸ್ 3 ಡಿಫ್ರೆಂಟ್ ಸಿಸ್ಟಮ್ಸ್. ಒನ್ ಇಸ್ ದ ಕಂಡಕ್ಷನ್ ಸಿಸ್ಟಮ್, ಇಟ್ಸ್ ಲೈಕ್ ದ ಇಲೆಕ್ಟ್ರಿಸಿಟಿ, ಯು ನೋ, ಇಟ್ ಸಪ್ಲೈಸ್ ಕಂಡಕ್ಷನ್, ಇಟ್ ಸಪ್ಲೈಸ್ ದ ವೇವ್ಸ್ ಟು ದ ಹಾರ್ಟ್. ಅಂಡ್ ಮೇ ಬಿ ಸಮ್ಟೈಮ್ಸ್ ದ ಕಂಡಕ್ಷನ್ ಸಿಸ್ಟಮ್ ಆರ್ ದ ಇಲೆಕ್ಟ್ರಿಕಲ್ ಸರ್ಕಿಟ್ ಇಸ್ ಅಟ್ ಫಾಲ್ಟ್, ಅಂಡ್ ದೆನ್ ವಿ ಹ್ಯಾವ್ ಸಮಥಿಂಗ್ ನೋನ್ ಆಸ್ ಅರಿದ್ಮಿಯಾ ಆರ್ ಅ ಡಿಸ್ಟರ್ಬೆನ್ಸ್ ಇನ್ ದ ರಿದಮ್ ಆಫ್ ದ ಹಾರ್ಟ್. ಸೆಕೆಂಡ್ಲಿ, ದ ಮೋಸ್ಟ್ ಕಾಮನ್ ಕಾಸ್ ದಟ್ ಇಸ್ ಹಾರ್ಟ್ ಅಟ್ಯಾಕ್ಸ್ ಇಸ್ ದ ಕರೋನರಿ ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್. ದಟ್ ಮೀನ್ಸ್ ದೇರ್ ಆರ್ ಸರ್ಟನ್ ಬ್ಲಡ್ ವೆಸಲ್ಸ್ ವಿಚ್ ಸಪ್ಲೈ ಬ್ಲಡ್ ಟು ದ ಹಾರ್ಟ್. ನಾವು ದೀಸ್ ಬ್ಲಡ್ ವೆಸಲ್ಸ್ ಕ್ಯಾನ್ ಬಿ ಬ್ಲಾಕ್ಡ್, ಅಂಡ್ ವೆನ್ ದೇ ಆರ್ ಬ್ಲಾಕ್ಡ್ ದ ಸಪ್ಲೈ ಟು ದ ಹಾರ್ಟ್ ಇಸ್ ಸ್ಟಾಪ್ಡ್, ಅಂಡ್ ದಿಸ್ ಕಾಸಸ್ ಡಿಸ್ಟರ್ಬೆನ್ಸ್ ಇನ್ ದ ಪಂಪಿಂಗ್ ಆಕ್ಷನ್ ಆಫ್ ದ ಹಾರ್ಟ್. ದಿಸ್ ಇಸ್ ದ ಕ್ಲಾಸಿಕಲ್ ಮೈಕಾರ್ಡಿಯಲ್ ಇನ್ಫಾರ್ಕ್ಷನ್ ಆರ್ ದ ಹಾರ್ಟ್ ಅಟ್ಯಾಕ್ ದಟ್ ವಿ ಸ್ಪೀಕ್ ಅಬೌಟ್. ಅಂಡ್ ದ ಥರ್ಡ್ ಥಿಂಗ್ ಇಸ್ ದಟ್ ದೇರ್ ಕುಡ್ ಬಿ ಸಮ್ ಪ್ರಾಬ್ಲಮ್ಸ್ ವಿತ್ ದ ಮಸಲ್ಸ್ ಆಫ್ ದ ಹಾರ್ಟ್ ಇಟ್ಸೆಲ್ಫ್. ಸೊ ಹಾರ್ಟ್ ಇಸ್ ಅ ಪಂಪ್, ಇಟ್ ಹ್ಯಾಸ್ ಮಸಲ್ಸ್ ವಿಚ್ ವಿಲ್ ಹೆಲ್ಪ್ ಪಂಪಿಂಗ್, ಅಂಡ್ ಸಮ್ ಆಫ್ ದೀಸ್ ಮಸಲ್ಸ್ ಇಸ್ ಸಮ್ಟೈಮ್ಸ್ ಅಂಡರ್ಗೋ ಪ್ರಾಬ್ಲಮ್ಸ್ ಅಂಡ್ ದಟ್ ಕ್ಯಾನ್ ಆಲ್ಸೋ ಲೀಡ್ ಟು ಸಡನ್ ಕಾರ್ಡಿಯಾಕ್ ಡೆತ್ಸ್. ಫಾರ್ ಎಕ್ಸಾಂಪಲ್, ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ, ದಟ್ ಇಸ್ HOCM. ಸೊ ವೆನ್ ವಿ ಟಾಕ್ ಅಬೌಟ್ ಹಾರ್ಟ್ ಅಟ್ಯಾಕ್ಸ್ ಆರ್ ಕೊಲ್ಯಾಪ್ಸಿಸ್ ಆಸ್ ಸಚ್, ದೇರ್ ಆರ್ ಆಲ್ ಆಫ್ ದೀಸ್ 3 ರೀಸನ್ಸ್. ನೌ, ವೈ ಆರ್ ಹಾರ್ಟ್ ಅಟ್ಯಾಕ್ಸ್ ಮೋರ್ ಕಾಮನ್ ಇನ್ ದ ಯಂಗ್ ಇನ್ ದೀಸ್ ಡೇಸ್? That's because of our lifestyle. See, we have come very far away from our diet. We used to previously have food which was healthy. Right now, most of our diet is processed food. Most of our diet is fast food. Most of the oils that we are using now are not the same oils that our ancestors used. Most of the times we are having more of salt intake. For the fast foods, there's lot more of salt that we have. There are addictions like smoking, alcohol, which is more common. And you know what? This smoking is a much bigger problem in females, because when compared to males, if a female has alcohol, she is much more at risk of heart attacks when compared to males. Like we had Ms. Jarewal, who died recently. There are certain pharma products and beauty products that are being used, which are supposed to be antioxidants, but when taken in the wrong doses and by the wrong routes, can also cause cardiac disease. Most importantly, there is stress. There is work stress, we work for long hours, we are not sleeping well. Deprivation of sleep is also one cause for heart attack. So we see reels all night, Facebook, Netflix, we have parties. This does not allow our body to heal. You know, sleep is the time when the body heals. And since we are depriving the body of this time to heal, the heart gets tired and you can have heart attacks. Apart from this, we do not have good relationships. Marriages, there are divorces which are common. We don't make friends. We make friends on social media rather than going and meeting them in person. This is where our social interactions are going down. And this has put us under severe emotional stress. All these factors together are combining and causing an increased risk of heart attack in the young. Now, we have to also understand that all these reasons are not going to cause, or these are not permanent, and we can modify them. So how do we modify them? Well, take care, don't indulge into habits, moderate your alcohol, stop smoking, take less of stress. If you have a lot of stress, do something like yoga or meditation, which can prevent stress. You can talk with somebody, make new friends, talk with them, discuss about your problems, about your stress, and this will reduce your stress. Eat healthy food, fresh food that is cooked at home. This will reduce the cholesterol and other oily things. If you are 40 and above, go to your doctor every once in 1 or 2 years. Get your blood pressure, sugar, and ECG done. That will reduce the risk of sudden deaths. Keep yourself free, enjoy yourself, have some hobbies that you can indulge in, take your mind off the work that and the stress that is there all the time. Don't worry about vaccines and COVID. We are not given the vaccines which have caused cardiac diseases, that is the RNA vaccines in India. So these are the things that you can modify, which will to some extent keep you healthy and prevent heart attacks. Thank you.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಸ್ನೇಹಿತರೆ ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ರಾಷ್ಟ್ರೀಯ ಬಾಯಿ ಸ್ವಚ್ಛತಾ ದಿನ, ನ್ಯಾಷನಲ್ ಓರಲ್ ಹೈಜೀನ್ ಡೇ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿಯ ಲೆಕ್ಚರರ್ ಡಿಪಾರ್ಟ್ಮೆಂಟ್ ಆಫ್ ಪೀರಿಯೋಡಾಂಟಿಕ್ಸ್ ಡಾಕ್ಟರ್ ನಸೀಮಾ ನದೀಮ್ ಖಾನ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ.
0: ಎಸ್, ಇವತ್ತಿನ ಕಾರ್ಯಕ್ರಮದ ವಿಷಯ ನ್ಯಾಷನಲ್ ಓರಲ್ ಹೈಜೀನ್ ಡೇ, ರಾಷ್ಟ್ರೀಯ ಬಾಯಿ ಸ್ವಚ್ಛತಾ ದಿನ. ಇದ್ರ ಬಗ್ಗೆ ತಿಳಿಸಿ, ಅಲ್ಲಿಂದ ಪ್ರಾರಂಭ ಮಾಡೋಣ.
1: ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷ ನಮ್ಮ ಭಾರತದಲ್ಲಿ ನಾವು 1 ಆಗಸ್ಟ್ ರಂದು ರಾಷ್ಟ್ರೀಯ ಓರಲ್ ಹೈಜೀನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇದು ನಮ್ಮ ISP ಸಂಸ್ಥಾಪಕರಾದ ಡಾಕ್ಟರ್ ಜಿ ಬಿ ಶಂಕ್ವಾಲ್ಕರ್ ಅವರ ಬರ್ತ್ ಆನಿವರ್ಸರಿ ಆಗಿದೆ. ಅದರ ನೆನಪಿನಲ್ಲಿ ನಾವು ಈ ದಿನ ಆಚರಿಸುತ್ತೇವೆ. ಇದರ ಮಹತ್ವವೇನೆಂದರೆ, ಈ ದಿನ ಬಾಯಿಯ ಆರೋಗ್ಯವನ್ನು ಹೇಗೆ ಕಾಪಾಡುವುದು ಮತ್ತು ಬಾಯಿಯ ರೋಗಗಳನ್ನು ಹೇಗೆ ತಡೆಗಟ್ಟುವುದನ್ನು ಈ ದಿನ ಇದರ ಮುಖ್ಯ ಉದ್ದೇಶವಾಗಿದೆ.
0: ಉತ್ತಮ. ಅಂತ ಸಂದರ್ಭದಲ್ಲಿ ಈ ಒಂದು ದಿನ ಜನರು ಎಷ್ಟು ಇದರ ಬಗ್ಗೆ ಅರಿವಾಗಿದ್ದಾರೆ, ಹೌ ಅವೇರ್ ಪೀಪಲ್ ಆರ್, ಅಂದ್ರೆ ಅದರ ಬಗ್ಗೆ ಸ್ವಲ್ಪ.
1: ಇದರ ಅವೇರ್ನೆಸ್ ಯೂಶುವಲಿ ಸಿಟಿಯಲ್ಲಿ ಚೆನ್ನಾಗಿದೆ ಕಂಪೇರ್ ಟು ವಿಲೇಜಸ್. ಸೊ ನಮಗೆ ಮೆಜರ್ಸ್ ತಗೋಬೇಕಾಗಿದೆ ಸಿಟಿ ವಿಲೇಜಸ್ ನಲ್ಲಿನೂ ಅವೇರ್ನೆಸ್ ಇನ್ಕ್ರೀಸ್ ಮಾಡಕ್ಕೆ. ಸೊ ಅವೇರ್ನೆಸ್ ಸ್ವಲ್ಪ ಕಡಿಮೆ ಇದೆ ಕಂಪೇರ್ ಟು ಅದರ್ ಡಿಸೀಸಸ್.
0: ಸೊ ಇದು ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ, ಯಾವಾಗ ಆಚರಿಸ್ತಾರೆ ನ್ಯಾಷನಲ್ ಓರಲ್ ಹೈಜೀನ್ ಡೇ, ಅದರ ಬಗ್ಗೆ ತಿಳಿಸಿ.
1: ಇದು ಎವ್ರಿ ಇಯರ್ 1 ಆಗಸ್ಟ್ ರಂದು ಸೆಲೆಬ್ರೇಟ್ ಮಾಡ್ತಾರೆ. ಈ ದಿನ ನಾವು ಬೇರೆ ಬೇರೆ ಕ್ಯಾಂಪ್ಸ್ ಅಥವಾ ಹೀಗೆ ಇನ್ನು ರೇಡಿಯೋ ಟಾಕ್ ನಾವು ಮಾಡ್ತಾ ಇದ್ದೀವಿ, ಹೀಗೆ ಬೇರೆ ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ.
0: ಈಗ ಈ ಒಂದು ದಿನ ಯಾವೆಲ್ಲ ಚಟುವಟಿಕೆಗಳು ನೀವು ಹಮ್ಮಿಕೊಂಡಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಇವತ್ತು ನಾವು ಈ ಓರಲ್ ಹೈಜೀನ್ ದಿನದಲ್ಲಿ ಫಸ್ಟ್ ಅಂದ್ರೆ ಇದು ರೇಡಿಯೋ ಟಾಕ್ ಇದೆ, ಅದು ಬಿಟ್ಟು ಒಂದು ಲೇಸರ್ ಟಾಕ್ ಇದೆ. ನಮ್ಮ ಬೇರೆ ಸ್ಟಾಫ್ ಒಂದು ಲೆಕ್ಚರ್ ಅರೇಂಜ್ ಮಾಡಿದ್ದಾರೆ. ಅದು ಬಿಟ್ಟು ಮತ್ತೆ ಒಂದೆರಡು ಕ್ಯಾಂಪ್ಸ್ ಪ್ಲಾನ್ ಮಾಡಿದ್ದೀವಿ ಇದರ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ.
0: ಉತ್ತಮ. ಈಗ ಬಾಯಿ ಸ್ವಚ್ಛತೆ ಕುರಿತು ನಾವು ಮಾತನಾಡೋಕೆ, ಅಂದ್ರೆ ಓರಲ್ ಹೈಜೀನ್ ಇದೆ, ಅಂತ ಸಂದರ್ಭದಲ್ಲಿ ಉತ್ತಮ ಬಾಯಿ ಸ್ವಚ್ಛತೆ ಎಂದರೇನು, ಅದನ್ನು ಹೇಗೆ ಕಾಪಾಡಿಕೊಳ್ಳಬಹುದು, ಅದರ ಬಗ್ಗೆ ತಿಳಿಸಿ.
1: ಉತ್ತಮ ಬಾಯಿ ಸ್ವಚ್ಛತೆ ಅಂದರೆ ಬರೇ ಹಲ್ಲಿನ ಸ್ವಚ್ಛತೆ ಅಷ್ಟೇ ಅಲ್ಲ, ಬಸಡು ಮತ್ತು ಬೇರೆ ಬಾಯಿಯ ಪಾರ್ಟ್ಸ್ ಗಳ ಸ್ವಚ್ಛತೆ ಮೇಂಟೈನ್ ಮಾಡುವುದು ಉತ್ತಮ ಬಾಯಿ ಸ್ವಚ್ಛತೆ ಅಂತ ಹೇಳಬಹುದು. ಸೊ ಅದಕ್ಕೆ ಮೇಂಟೈನ್ ಮಾಡಕ್ಕೆ ಡೈಲಿ 2 ಸಲ ಬ್ರಷ್ ಮಾಡಬೇಕು, 1 ಸಲ ಫ್ಲಾಸ್ ಮಾಡಬೇಕು, ಮೌತ್ ವಾಶ್ ಯೂಸ್ ಮಾಡಬೇಕು ರೆಗ್ಯುಲರ್ಲಿ. ಏನಾದರೂ ಸ್ವೀಟ್ ಅಥವಾ ಏನಾದರೂ ತಿಂಡಿ ಆದ ಮೇಲೆ ಇಮಿಡಿಯೇಟ್ಲಿ ಬಾಯಿ ಮುಕ್ಕಳಿಸಬೇಕು ನೀರಿನಿಂದ. ಮತ್ತೆ ಸ್ವೀಟ್ ಮತ್ತೆ ಸ್ಟಿಕ್ಕಿ ಫುಡ್ ಅವಾಯ್ಡ್ ಮಾಡಬೇಕು. ಮತ್ತೆ ಎವ್ರಿ 6 ಮಂತ್ಸ್ ಒಂದ್ಸಲ ಡೆಂಟಿಸ್ಟ್ಗೆ ವಿಸಿಟ್ ಮಾಡಬೇಕು.
0: ಸಾಮಾನ್ಯವಾಗಿ ಇದು ಒಂದು ಬಹಳ ದೊಡ್ಡ ಪ್ರಶ್ನೆ, ನೀವು ಅದನ್ನ ಅಡ್ರೆಸ್ ಮಾಡಿದ್ರಿ. ದಂತ ವೈದ್ಯರನ್ನ ಅವಾಗ ಭೇಟಿ ಆಗ್ತಾರೆ ಯಾವಾಗ ಬಹಳ ತೀವ್ರವಾದ ಒಂದು ಸಂದರ್ಭದಲ್ಲಿ ಬಂದಿರುತ್ತೆ. ನಾರ್ಮಲಿ 6 ತಿಂಗಳಿಗೆ ಒಮ್ಮೆ ಬನ್ನಿ ಅಂತ ಹೇಳಿದ್ರೆ ದಂತ ವೈದ್ಯರು ಇಸಿಕೊಳ್ತು ಒಂದು ಅಂಜಿಕೆ ಇರುತ್ತೆ ಎಲ್ಲರಿಗೂ. ಅಂತ ಸಂದರ್ಭದಲ್ಲಿ ರಾಷ್ಟ್ರೀಯ ಬಾಯಿ ಸ್ವಚ್ಛತಾ ದಿನ, ಜನರು ತಮ್ಮ ಟೆಸ್ಟ್ ಅನ್ನ ಮಾಡ್ಕೋಬಹುದು ಆ ದಿನ, ಏನಾದರೂ ಆಸ್ಪತ್ರೆಯಲ್ಲಿ ಅಂತ ಒಂದು ಇದೆಯಾ ಫೆಸಿಲಿಟಿ, ಅದ್ರ ಬಗ್ಗೆ.
1: ಹೌದು, ನೀವು ಹೇಳಿದ ಹಾಗೆ ಡೆಂಟಲ್ ವಿಸಿಟ್ಸ್ ಯಾವಾಗ ಆಗುತ್ತೆ, ಯೂಶುವಲಿ ರೋಗಿಗಳು ನೋವು ಬಂದ ಮೇಲೆನೆ ನಮ್ ಕಡೆ ಬರ್ತಾರೆ. ಆದ್ರೆ ಆ ಸ್ಟೇಜ್ ಯಾವಾಗಿರುತ್ತೆ, ಆಲ್ರೆಡಿ ಸೀರಿಯಸ್ ಸ್ಟೇಜ್ ಆಗಿರುತ್ತೆ. ಹುಳ ಕ್ಯಾವಿಟಿ ಏನ್ ಹೇಳ್ತೀವಿ ಅದು ಆಲ್ರೆಡಿ ನರಕ್ಕೆ ರೀಚ್ ಆಗಿರುತ್ತೆ. ಸೊ ಆ ಸ್ಟೇಜ್ ಅಲ್ಲಿ ನಾವು ಸ್ವಲ್ಪ ಇನ್ವೇಸಿವ್ ಟ್ರೀಟ್ಮೆಂಟ್ಸ್ ಮಾಡ್ಬೇಕಾಗತ್ತೆ. ಅದಕ್ಕೆ ಅದು ಅವಾಯ್ಡ್ ಮಾಡಕ್ಕೆ ಎವ್ರಿ 6 ಮಂತ್ಸ್ ಪೇಷಂಟ್ಸ್ ನಮ್ಗೆ ವಿಸಿಟ್ ಮಾಡಿದ್ರೆ ಅಂತದ್ದು ಏನಾದ್ರು ಸೀರಿಯಸ್ ಪ್ರಾಬ್ಲಮ್ ಆಗೋಕ್ಕಿಂತ ಮುಂಚೆನೆ ನಾವು ಅದು ಕರೆಕ್ಟ್ ಮಾಡಬಹುದು. ಸಣ್ಣ ಸಣ್ಣ ಹುಳಗಳು ಜಿಂಜೈವೈಟಿಸ್ ಅಂತ ಹೇಳ್ತೀವಿ, ಸ್ವಲ್ಪ ಬಾಯಿಯಲ್ಲಿ ಸ್ವಲ್ಪ ರಕ್ತ ಬರುವುದು ಅದು ಅಂತ ಇದ್ದರೆ ಅದನ್ನು ನಾವು ಇನಿಷಿಯಲ್ ಸ್ಟೇಜ್ ಅಲ್ಲೇ ಕರೆಕ್ಟ್ ಮಾಡಬಹುದು. ಅದರಿಂದ ನಿಮ್ಮ ಟೈಮ್ ಮತ್ತೆ ನಿಮ್ಮ ಮನಿ ಎರಡೂ ಸೇವ್ ಆಗಬಹುದು.
0: ಬಹಳ ಉತ್ತಮವಾಗಿ ತಿಳಿಸಿದ್ರಿ ಸ್ನೇಹಿತರೆ. ನೀವು ಕೇಳ್ತಾ ಇದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ನ್ಯಾಷನಲ್ ಓರಲ್ ಹೈಜೀನ್ ಡೇ, ರಾಷ್ಟ್ರೀಯ ಬಾಯಿ ಸ್ವಚ್ಛತಾ ದಿನ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿಯ ಲೆಕ್ಚರರ್ ಡಿಪಾರ್ಟ್ಮೆಂಟ್ ಆಫ್ ಪೀರಿಯೋಡಾಂಟಿಕ್ಸ್ ಡಾಕ್ಟರ್ ನಸೀಮಾ ನದೀಮ್ ಖಾನ್ ಅವರು. ಕಾರ್ಯಕ್ರಮದಲ್ಲಿ ಈಗ ಬಾಯಿ ಸ್ವಚ್ಛತೆ ಅಂದ್ರೆ ಎಲ್ಲರೂ ಒಂದೇ ವಿಚಾರಕ್ಕೆ ಬರ್ತಾರೆ, ಹಲ್ ತಿಕ್ಕೋದುವ. ಅಂತ ಸಂದರ್ಭದಲ್ಲಿ ಬಾಯಲ್ಲಿ ಇನ್ನೊಂದು ವಿಷಯ ಇದೆ, ನಾಲಿಗೆ. ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದು, ನಾಲಿಗೆ ಸ್ವಚ್ಛತೆ ಎಷ್ಟು ಮುಖ್ಯ?
1: ಬಾಯಿ ಸ್ವಚ್ಛತೆ ಅಂದ್ರೆ ಬ್ರಷಿಂಗ್ ಅಷ್ಟೇ ಅಲ್ಲ, ನಾಲಿಗೆ ಸ್ವಚ್ಛತೆನೂ ಅದರಲ್ಲಿ ಬರುತ್ತೆ. ನಾಲಿಗೆ ಸ್ವಚ್ಛತೆ ಅಂತ ನಾವು ಮಾರ್ಕೆಟ್ ಅಲ್ಲಿ ಟಂಗ್ ಕ್ಲೀನರ್ಸ್ ವಿ ಗೆಟ್, ಅದು ಯೂಶುವಲಿ ಯೂಸ್ ಮಾಡಬೇಕು. ನಾಲಿಗೆಯ ಮೇಲಿನ ಭಾಗವಷ್ಟೇ ಅಲ್ಲ, ಕೆಳಗಿನ ಭಾಗವನ್ನು ಕೂಡ ನಾವು ಕ್ಲೀನ್ ಮಾಡಬೇಕು. ಏಕೆಂದರೆ ನಾಲಿಗೆಯ ಕೆಳಗಡೆ ಕೂಡ ಬ್ಯಾಕ್ಟೀರಿಯಾ ಇರುತ್ತೆ, ಅದು ನಾವು ಸರಿಯಾಗಿ ಸ್ವಚ್ಛತೆ ಮಾಡಿಲ್ಲ ಅಂದ್ರೆ ಬಾಯಿಯಿಂದ ದುರ್ವಾಸನೆ ಬರುವುದು ಆಗಬಹುದು. ಅದಕ್ಕೆ ಅದನ್ನು ಕೂಡ ಸರಿಯಾಗಿ ಸ್ವಚ್ಛತೆ ಮಾಡಬೇಕು.
0: ವೆರಿ ನೈಸ್. ಅಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ, ಬಾಯಿ ಆರೋಗ್ಯ ಆರೋಗ್ಯದ ಪ್ರಾಮುಖ್ಯತೆ ತಮ್ಮ ದೇಹದ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಇಫ್ ವಿ ನೆಗ್ಲೆಕ್ಟ್, ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸಿ.
1: ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಆಗಿದೆ ಇವತ್ತಿನದು. ಯಾಕೆಂದ್ರೆ ಬಾಯಿ ಆರೋಗ್ಯ ಅಂದ್ರೆ ಜನರು ಬರೇ ಬಾಯಿಯಷ್ಟೇ ಸೀಮಿತವಾಗಿದೆ ಎಂದು ತಿಳಿಯುತ್ತಾರೆ, ಆದ್ರೆ ಅದು ಹಾಗೆ ಇಲ್ಲ. ಬಾಯಿಯ ಆರೋಗ್ಯವು ಬೇರೆ ದೇಹದ ಅಂಗಗಳಿಗೂ ಅಫೆಕ್ಟ್ ಮಾಡುತ್ತೆ. ಅದರಲ್ಲಿ ಕಾರ್ಡಿಯಾಕ್ ಇಶ್ಯೂಸ್, ಹೃದಯದ ಇಶ್ಯೂ, ಸ್ಟ್ರೋಕ್, ಮತ್ತೆ ಬೇರೆ ಅಥಿರೋಸ್ಕ್ಲೋರೋಸಿಸ್ ಅಂತ ಹೇಳ್ತೀವಿ, ಹಾರ್ಟ್ ಅಟ್ಯಾಕ್ ಅಂತೀವಿ, ಇಂಥ ಬೇರೆ ಸೀರಿಯಸ್ ಕಾರ್ಡಿಯಾಕ್ ಇಶ್ಯೂಸ್ ಮೇಲೇನು ಅಫೆಕ್ಟ್ ಆಗಬಹುದು. ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾ ರಕ್ತದ ಮೂಲಕ ದೇಹದ ಬೇರೆ ಅಂಗಗಳಿಗೆ ರೀಚ್ ಆಗಿ ಅಲ್ಲಿ ಅಫೆಕ್ಟ್ ಮಾಡುತ್ತೆ. ಒಂದಂದ್ರೆ ಕಾರ್ಡಿಯಾಕ್ ಇಶ್ಯೂಸ್, ನೆಕ್ಸ್ಟ್ ಅದು ಡಯಾಬಿಟೀಸ್ ಆಲ್ಸೋ ಅದು ಇಂಡ್ಯೂಸ್ ಮಾಡಬಹುದು. ಮತ್ತೆ ಯಾರಿಗೆ ಡಯಾಬಿಟೀಸ್ ಇರುತ್ತೆ ಅವರಿಗೆ ವಸಡು ರೋಗ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಬಿಟ್ಟು ಬೇರೆ ಪಲ್ಮನರಿ ಡಿಸೀಸಸ್ ಅಂತೀವಿ, ಅದನ್ನು ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ, ಕೋವಿಡ್ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ ಇದರಿಂದ. ಅದು ಬಿಟ್ಟು ಮತ್ತೆ ಪ್ರೀ ಟರ್ಮ್ ಲೋ ಬರ್ತ್ ವೇಟ್ ಅಂತ ಹೇಳ್ತೀವಿ ಅದು, ಮತ್ತೆ ಮಗು ಜನ್ಮವಾಗುವಾಗ ಕಡಿಮೆ ತೂಕದಲ್ಲಿ ಜನ್ಮವಾಗುತ್ತೆ. ಇದು ಎಲ್ಲಾ ಸೈಡ್ ಎಫೆಕ್ಟ್ಸ್ ಇದೆ ಓರಲ್ ಡಿಸೀಸ್ ದು ಜನರಲ್ ಡಿಸೀಸ್ ಮೇಲೆ. ಸೊ ಇದು ಕಂಟ್ರೋಲ್ ಮಾಡಕ್ಕೆ ನಾವು ಮೊದಲು ಬಾಯಿಯ ಆರೋಗ್ಯವನ್ನು ಕಾಪಾಡಬೇಕು, ಅದರಿಂದ ಇದು ಜನರಲ್ ಹೆಲ್ತ್ ನಮ್ದು ಸರಿಯಾಗಿರುತ್ತೆ.
0: ಒಂದು ಬಾಯಿಯ ಆರೋಗ್ಯ ನಿರ್ಲಕ್ಷಣೆ ವಹಿಸಿದ್ರೆ ಇಷ್ಟೆಲ್ಲಾ ರೋಗಗಳು ಇರುತ್ತವೆ.
1: ಹೌದು ಹೌದು,
0: ಇವತ್ತು ನಮ್ಗೆ ಗೊತ್ತಾಯ್ತು, ಅದು ಬಹಳ ಮುಖ್ಯವಾದ ವಿಷಯ. ಅಂತ ಸಂದರ್ಭದಲ್ಲಿ ಕಾಳಜಿ ವಹಿಸುವುದು ಬಹಳ ಮುಖ್ಯವಾಗುತ್ತೆ.
1: ಹೌದು
0: ಖಂಡಿತ. ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.
2: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಸು ಆದಂಗೆ. ಅದಲ್ಲ ಅದು, ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿಂದ ಮಲ್ಲಿಕಾರ್ಜುನ್ ಮನ್ಸೂರರ್ ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳ್ದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆ ಆಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
4: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
3: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ, ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
4: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
3: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
4: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0838552552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
4: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ವಿರಾಮದ ನಂತರ ತಮ್ಮೆಲ್ಲರಿಗೂ ಸ್ವಾಗತ. ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಸ್ನೇಹಿತರೆ ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ ರಾಷ್ಟ್ರೀಯ ಬಾಯಿ ಸ್ವಚ್ಛತಾ ದಿನ, ನ್ಯಾಷನಲ್ ಓರಲ್ ಹೈಜೀನ್ ಡೇ. ಈ ಒಂದು ವಿಷಯದ ಕುರಿತು ಲೆಕ್ಚರರ್ ಡಿಪಾರ್ಟ್ಮೆಂಟ್ ಆಫ್ ಪೀರಿಯೋಡಾಂಟಿಕ್ಸ್ ಡಾಕ್ಟರ್ ನಸೀಮಾ ನದೀಮ್ ಖಾನ್ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ದಿನದಲ್ಲಿ ಎಷ್ಟು ಬಾರಿ ಬ್ರಷ್ ಮಾಡಬೇಕು ಅದರ ಬಗ್ಗೆ ತಿಳಿಸಿ.
1: ದಿನದಲ್ಲಿ ಯೂಶುವಲಿ 2 ಬಾರಿ ಬ್ರಷ್ ಮಾಡಬೇಕು. ಮುಂಜಾನೆ ಎದ್ದ ತಕ್ಷಣ ರಾತ್ರಿ ಮಲಗುವಕ್ಕಿಂತ ಮುಂಚೆ ಬ್ರಷ್ ಮಾಡಬೇಕು.
0: ಬ್ರಷ್ ಮಾಡುವ ಕರೆಕ್ಟ್ ಆದ ವಿಧಾನ ವೈದ್ಯರಾದ ನೀವು ಏನ್ ಹೇಳಿಕೆ ಇಷ್ಟ?
1: ಯೂಶುವಲಿ ನಾವು ಪೇಷಂಟ್ಸ್ಗೆ ಕೇಳಿದ್ರೆ ಅವರು ಕ್ಲಬ್ ಮಾಡುವಂಗೆ ಹೇಳ್ತಾರೆ, ಆದ್ರೆ ಅದು ಹಂಗ್ ಮಾಡಿದ್ರೆ ವಸಡಿ ಮೇಲೆ ಬೇರೆ ಪರಿಣಾಮ ಆಗುತ್ತೆ. ಅದಕ್ಕಿಂತ ನಾವು ಹೇಗೆ ಕರೆಕ್ಟ್ ಮೆಥಡ್ ಬ್ರಷ್ ಮಾಡೋದು ಅಂದ್ರೆ, ಬ್ರಷ್ ದ ಇನ್ ನಾರುಗಳು ಇರುತ್ತೆ ಅದು ಗಮ್ ಲೈನ್ ಮೇಲೆ 45 ಡಿಗ್ರಿ ಆಂಗ್ಲೇಷನ್ ಅಲ್ಲಿ ಇಡಬೇಕು. ಅಲ್ಲಿ ಇಟ್ಟು ಬ್ರಷ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮೂವ್ ಮಾಡಬೇಕು. ಫಸ್ಟ್ ಅಂದ್ರೆ ಮೂರ್ ಹಲ್ ಸೆಲೆಕ್ಟ್ ಮಾಡಬೇಕು. ನಾವು ಒಂದ್ ಸೈಡ್ ಇಂದ ಮೂರ್ ಹಲ್ ಸೆಲೆಕ್ಟ್ ಮಾಡಿ ಗಮ್ ಲೈನ್ ಮೇಲೆ ಬ್ರಷ್ ಹೆಡ್ ಇಟ್ಟು ಸರ್ಕ್ಯುಲರ್ ಮೋಷನ್ ಅಲ್ಲಿ ಬ್ರಷ್ ಮಾಡಿ ಅದಾದ್ಮೇಲೆ ಬಾಯನ್ನು ಮುಕ್ಕಳಿಸಬಹುದು. ಆದ್ರೆ ಬ್ರಷ್ ಸ್ಕ್ರಬ್ ಅಂತ ಯೂಸ್ ಮಾಡಿದ್ರೆ ಅದು ಗಮ್ಸ್ ಅನ್ನು ಕೆಳಗೆ ಮಾಡುತ್ತದೆ, ಅದರಿಂದ ಬೇರೆ ಡಿಸೀಸಸ್ ಆಗಬಹುದು. ಅದಕ್ಕೆ ಕರೆಕ್ಟ್ ಮೆಥಡ್ ಬ್ರಷ್ ಮಾಡುವುದು ಬಹಳ ಮುಖ್ಯ. ಅಟ್ ಲೀಸ್ಟ್ 2 ಮಿನಿಟ್ಸ್ ಬ್ರಷ್ ಮಾಡಬೇಕು ಮತ್ತೆ ದಿನಕ್ಕೆ 2 ಸಲ ಬ್ರಷ್ ಮಾಡಬೇಕು.
0: ಬಹಳ ಮುಖ್ಯವಾಗಿ ದಿನಕ್ಕೆ 2 ಸಲ ಬ್ರಷ್ ಮಾಡುವುದು ಅದು ಮುಖ್ಯ. ಅದರೊಂದಿಗೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಇದು ಸೋಷಿಯಲ್ ಮೀಡಿಯಾ ಯುಗ, ಮಾಹಿತಿ ಎಲ್ಲ ಕಡೆ ಇದೆ, ಅದರೊಂದಿಗೆ ಫಾಲ್ಸ್ ಇನ್ಫಾರ್ಮೇಶನ್ ಅಷ್ಟೇ ಸ್ಪ್ರೆಡ್ ಆಗುತ್ತೆ. ಈಗ ಹಲ್ಲು ಸ್ಟ್ರಾಂಗ್ ಇಡಲು ಈ ಪೌಡರ್ ಬಳಸಿ, ಆ ಪೌಡರ್ ಬಳಸಿ, ಅಥವಾ ಇದನ್ನ ಮನೆಯಿಂದ ನೀವು ಉಪ್ಪಿನಿಂದ ಹಲ್ಲನ್ನ ಬ್ರಷ್ ಮಾಡಬಹುದು, ಇದು ಅದು ಅಂತ ಹೇಳ್ತಾರೆ. ವೈದ್ಯರಾದ ನೀವು ಏನ್ ಹೇಳಿಕೆ?
1: ಯಾವುದು ಪೌಡರ್ ಏನು ಅಷ್ಟು ಎಫೆಕ್ಟಿವ್ ಇರುವುದಿಲ್ಲ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನೀವು ಹೇಗೆ ಬ್ರಷ್ ಮಾಡ್ತಾ ಇದ್ದೀರಾ, ಅದು ಬಹಳ ಮುಖ್ಯ. ನೀವು ಏನ್ ಯೂಸ್ ಮಾಡ್ತಾ ಇದ್ದೀರಾ ಅದಕ್ಕಿಂತ ಮುಖ್ಯ ನೀವು ಹೇಗೆ ಬ್ರಷ್ ಮಾಡ್ತಾ ಇದ್ದೀರಾ ಅದು. ಸೊ ಫ್ಲೋರಿಡೇಟೆಡ್ ಟೂತ್ ಪೇಸ್ಟ್ ಇರಬೇಕು, ಅಂದ್ರೆ ಟೂತ್ ಪೇಸ್ಟ್ ಅಲ್ಲಿ ಫ್ಲೋರೈಡ್ ಇರಬೇಕು ಮತ್ತೆ ಸಾಫ್ಟ್ ಬ್ರಿಸಲ್ಡ್ ಬ್ರಷ್ ಇರಬೇಕು. ಸಾಫ್ಟ್ ಬ್ರಿಸಲ್ ಅಂದ್ರೆ ಸ್ಮೂತ್ ನಾರುಗಳು ಇರಬೇಕು ಅದಕ್ಕೆ, ಮತ್ತೆ ಸ್ಮಾಲ್ ಸೈಜ್ ಹೆಡ್ ಇರಬೇಕು ಬ್ರಷ್ ಇಂದು. ಸೊ ಇಂಥ ಬ್ರಷ್ ಯೂಸ್ ಮಾಡಿ ಸ್ಲೈಟ್ ಪ್ರೆಷರ್ ಹಾಕಿ ಬ್ರಷ್ ಮಾಡಬೇಕು, ಜಾಸ್ತಿ ಪ್ರೆಷರ್ ಹಾಕಬಾರದು.
0: ಬ್ರಷ್ ಬಗ್ಗೆನೇ ಮಾತನಾಡೋಣ. ಸಾಮಾನ್ಯವಾಗಿ ಬ್ರಷ್ ಕಳೆದು ಹೋಗೋ ಮಟ್ಟ ನಾವು ಇನ್ನೊಂದು ಬ್ರಷ್ ತಗೊಳ್ಳೋದಿಲ್ಲ. ಕೈಂಡ್ಲಿ ಟೆಲ್ ಯಾವಾಗ ಯಾವಾಗ ಚೇಂಜ್ ಮಾಡಬೇಕು?
1: ಯೂಶುವಲಿ ನಾವು ಪೇಷಂಟ್ಸ್ಗೆ ಎವ್ರಿ 3 ಮಂತ್ಸ್ ಅಲ್ಲಿ ಒಂದ್ಸಲ ಬ್ರಷ್ ಚೇಂಜ್ ಮಾಡಬೇಕು ಅಂತ ಹೇಳ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಅದು ಬ್ರಷ್ ಏನಾದ್ರೂ ಡ್ಯಾಮೇಜ್ ಆಯ್ತು, ಫ್ರೇ ಆಯ್ತು, ಏನಾದ್ರೂ ಆಯ್ತು ಅಂದ್ರೆ ಅದು ಚೇಂಜ್ ಮಾಡಬಹುದು. ಆದ್ರೆ ಎವ್ರಿ 3 ಮಂತ್ಸ್ ಅಲ್ಲಿ ಒಂದ್ಸಲ ಬ್ರಷ್ ಚೇಂಜ್ ಮಾಡಬೇಕು.
0: ಉತ್ತಮ. ಈಗ ದಂತ ರೋಗದ ಬಗ್ಗೆ, ಸಾಮಾನ್ಯವಾಗಿ ದಂತ ರೋಗಗಳು ಯಾವು ಕಂಡು ಬರುತ್ತದೆ ಇಫ್ ವಿ ಇಗ್ನೋರ್ ಓರಲ್ ಹೈಜೀನ್, ಅದರ ಬಗ್ಗೆ ತಿಳಿಸಿ.
1: ಇಫ್ ಯು ಇಗ್ನೋರ್ ಓರಲ್ ಹೈಜೀನ್, ದ ಮೋಸ್ಟ್ ಕಾಮನ್ಲಿ ಸೀನ್ ಡಿಸೀಸ್ ವಿಲ್ ಬಿ ಡೆಂಟಲ್ ಕೆರೀಸ್. ಕೆರೀಸ್ ಅಂದ್ರೆ ಹಲ್ಲು ಹುಳುಗ. ಮೋಸ್ಟ್ ಕಾಮನ್ಲಿ ಈವನ್ ಕಿಡ್ಸ್ ಆಲ್ಸೋ ಕಂಪ್ಲೇನ್ ಅಬೌಟ್ ದಿಸ್. ಸಣ್ಣ ಮಕ್ಕಳು ಮತ್ತು ಎಲ್ಡರ್ಸ್ ಎಲ್ಲರೂ ಈ ಕಂಪ್ಲೇನ್ ಇಂದ ಬರ್ತಾರೆ. ಡೆಂಟಲ್ ಕೆರೀಸ್ ಆದ್ಮೇಲೆ ಜಿಂಜೈವೈಟಿಸ್ ಅಂತ ಹೇಳ್ತೀವಿ, ವಸಡು ರೋಗ. ಅದು ಪ್ರಾಪರ್ ಕ್ಲೀನಿಂಗ್ ಬ್ರಷಿಂಗ್ ಮಾಡೋದಿಲ್ಲ ಅಂದ್ರೆ ಆಗುತ್ತೆ. ಅದರಲ್ಲಿ ಬ್ಲೀಡಿಂಗ್ ಗಮ್ಸ್ ನೋಡಬಹುದು, ಗಮ್ಸ್ ಇಂದ ಬ್ಲೀಡಿಂಗ್ ಆಗುತ್ತೆ. ಅದು ಬಿಟ್ಟು ಮತ್ತೆ ಪೆರಿಯೋಡಾಂಟೈಟಿಸ್ ಅಂತ ಹೇಳ್ತೀವಿ, ವಸಡಿನ ಕೆಳಗಡೆ ಏನು ಎಲುಬು ಇರುತ್ತೆ ಅದರದ ಇನ್ಫೆಕ್ಷನ್ ಆದ್ರೆ ಪೆರಿಯೋಡಾಂಟೈಟಿಸ್ ಅಂತೀವಿ, ಅದು ನಾವು ನೋಡಬಹುದು. ಮತ್ತೆ ಓರಲ್ ಕ್ಯಾನ್ಸರ್ ಕಾಮನ್ಲಿ ನಾವು ಕಾಣಿಸಬಹುದು, ಹ್ಯಾಲಿಟೋಸಿಸ್ ಅಂತೀವಿ, ಬ್ಯಾಡ್ ಬ್ರೆತ್, ಅದನ್ನು ನಾವು ಮೋಸ್ಟ್ ಕಾಮನ್ಲಿ ಪೇಷಂಟ್ಸ್ ಅಲ್ಲಿ ನೋಡ್ತೀವಿ.
0: ಆಹಾರದ ಬಗ್ಗೆ ಮಾತನಾಡೋಣ. ಇತ್ತೀಚಿನ ದಿನಗಳಲ್ಲಿ ಆಹಾರದ ಒಂದು ಪದ್ಧತಿ ಬದಲಾವಣೆ ಆಗಿದೆ. ಎಲ್ಲರೂ ತಮ್ಮ ಜೀವನದಲ್ಲಿ ಜಂಕ್ ಫುಡ್, ಸ್ವೀಟ್ಸ್, ಸಿಹಿಯಾದ ಪದಾರ್ಥಗಳನ್ನ ಜಾಸ್ತಿ ಸೇವಿಸ್ತಾರೆ. ಅಂತ ಸಂದರ್ಭದಲ್ಲಿ ಯಾವ ರೀತಿ ಸಮಸ್ಯೆ ಹಲ್ಲಿಗೆ ಬಾಯಿಗೆ ಆಗುತ್ತೆ ಅದರ ಬಗ್ಗೆ ತಿಳಿಸ್ಬೋದು?
1: ಡಯಟ್ ಹ್ಯಾಬಿಟ್ಸ್ ಬಹಳ ಎಫೆಕ್ಟ್ ಮಾಡುತ್ತೆ ಹಲ್ಲಿನ ಹೆಲ್ತ್ ಗೆ. ಸೊ ಶುಗರ್ ಇಂಟೇಕ್, ಸ್ವೀಟ್ ಇಂಟೇಕ್, ಸ್ಟಿಕ್ಕಿ ಫುಡ್, ಇದು ಎಲ್ಲ ತಿಂದ್ರೆ ಬಾಯಿಯಲ್ಲಿನ ಬ್ಯಾಕ್ಟೀರಿಯಾ ಆ ಸ್ವೀಟ್ ಕಂಟೆಂಟ್ಸ್ ಜೊತೆಗೆ ರಿಯಾಕ್ಟ್ ಮಾಡಿ ಸ್ವಲ್ಪ ಆಸಿಡ್ ರಿಲೀಸ್ ಮಾಡುತ್ತೆ. ಈ ಆಸಿಡ್ ಹಲ್ಲಿನ ಮೇಲಿನ ಲೇಯರ್ ಆದ ಇನಾಮಲ್ ಅದನ್ನು ಸ್ಲೋಲಿ ಸ್ಲೋಲಿ ಕಡಿಮೆ ಮಾಡುತ್ತಾ ಹೋಗುತ್ತೆ. ಅದರಿಂದ ಕೆರೀಸ್, ಹಲ್ಲು ಹುಳುಗಳು ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಸ್ಟಿಕ್ಕಿ ಫುಡ್ ಮತ್ತೆ ಶುಗರ್ ಫುಡ್ ಅವಾಯ್ಡ್ ಮಾಡಬೇಕು. ತಿಂದ್ರೂ ತಕ್ಷಣ ಬಾಯಿ ನೀರಿನಿಂದ ಮುಕ್ಕಳಿಸಬೇಕು.
0: ಚಿಕ್ಕ ಮಕ್ಕಳಿನ ಬಗ್ಗೆ ಮಾತನಾಡೋಣ. ಅವರು ಕಾಳಜಿ ವಹಿಸುವುದಿಲ್ಲ, ಅಂತ ಸಂದರ್ಭದಲ್ಲಿ ಪಾಲಕರು ಅವರ ಬಗ್ಗೆ ಕಾಳಜಿ ಹೇಗೆ ವಹಿಸಬಹುದು?
1: ಚಿಕ್ಕ ಮಕ್ಕಳಿಗೆ ಪೋಷಕರು ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಅವ್ರ ಪ್ರೆಸೆನ್ಸ್ ಅಲ್ಲೇ ಅವ್ರು ಬ್ರಷ್ ಮಾಡ್ತಾರೇನು ಇಲ್ಲ ಅಂತ ಚೆಕ್ ಮಾಡಬೇಕು. ಅವ್ರು ಬ್ರಷ್ ಮಾಡ್ತಾ ಇಲ್ಲ ಅಂದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಬ್ರಷ್ ಬ್ರಷಸ್ ಬರುತ್ತೆ, ಕಾರ್ಟೂನ್ ಅದು ಇರುತ್ತೆ ಅದ್ರ ಮೇಲೆ, ಅದು ಕೊಡಬೇಕು. ಮತ್ತೆ ಫ್ಲೇವರ್ ಟೂತ್ ಪೇಸ್ಟ್ ಇರುತ್ತೆ, ಅವ್ರಿಗೆ ಏನು ಫ್ಲೇವರ್ ಇಷ್ಟ ಇರುತ್ತೆ ಆ ಫ್ಲೇವರ್ ಪೇಸ್ಟ್ ಅವ್ರಿಗೆ ಕೊಡಬಹುದು. ಅತಿ ಚಿಕ್ಕದಾದ ಮಕ್ಕಳು, 1 ವರ್ಷಗಿಂತ ಕಡಿಮೆ ಇದ್ದ ಮಕ್ಕಳಿಗೆ ಯೂಶುವಲಿ ನರ್ಸಿಂಗ್ ಬಾಟಲ್ ಕೇರೀಸ್ ಅಂತ ನಾವು ನೋಡ್ತೀವಿ. ಅದು ಹೇಗೆ ಆಗುತ್ತೆ ಅಂದ್ರೆ, ರಾತ್ರಿ ಇಡೀ ನೀವು ಮಕ್ಕಳಿಗೆ ಬಾಟಲ್ ಕೊಟ್ಟು ಸ್ಲೀಪಿಂಗ್ಗೆ ಇದು ಮಾಡ್ತೀರಿ, ಅದರಿಂದ ಏನಾಗುತ್ತೆ, ರಾತ್ರಿ ಇಡೀ ಆಸಿಡ್ ರಿಲೀಸ್ ಆಗಿ ಹಲ್ಲಿಗೆ ಹುಳ ಹಿಡಿಯೋದು ಚಾನ್ಸಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಅರ್ಲಿ ಚೈಲ್ಡ್ಹುಡ್ ಕೇರೀಸ್ ಅಂತೀವಿ. ಸೊ ಅದು ಅವಾಯ್ಡ್ ಮಾಡೋಕ್ಕೆ ನಾವು ಯಾವಾಗಲೂ ಬಾಟಲ್ ಮಗುವಿನ ಬಾಯಿಯಲ್ಲಿ ರಾತ್ರಿ

0: ಬಿಡಬಾರ್ದು. ಅದು ಫೀಡಿಂಗ್ ಆದ್ಮೇಲೆ ಇಮಿಡಿಯೇಟ್ಲಿ ಬಾಯಿ ಸ್ವಚ್ಛ ಮಾಡಿ ಮಗುವಿಗೆ ಮಲಗಿಸಬೇಕು.
1: ಸಾಮಾನ್ಯವಾಗಿ ಸೀರಿಯಲ್, ಸಿನಿಮಾಗಳಲ್ಲಿ, ಜಾಹೀರಾತುಗಳಲ್ಲಿ ನಾವು ನೋಡ್ತೇವೆ ತಂಬಾಕು ಸೇವನೆ ಸಿಗರೇಟ್ ದಿಂದ ಬಾಯಿಗೆ ಕ್ಯಾನ್ಸರ್ ಆಗುತ್ತೆ ಅಂತ. ವೈದ್ಯರಾದ ನೀವು ಏನ್ ಹೇಳಕ್ ಇಷ್ಟಪಡ?
0: ಅದು ಒಂದೇ ಇದರಿಂದ ಆಗೋದಿಲ್ಲ, ಬೇರೆ ಬಾಡಿ ಪಾರ್ಟ್ಸ್ ದ ಬೇರೆ ಎಫೆಕ್ಟ್ನೂ ಇರುತ್ತೆ. ಆದರೆ ಅದು ಒಂದು ಮೋಸ್ಟ್ ಕಾಮನ್ ರೀಸನ್ ನಾವು ಅಂತ ಹೇಳಬಹುದು. ತಂಬಾಕು, ಗುಟ್ಕಾ, ಪಾನ್ ಇದೆಲ್ಲ ಸೇವನೆ ಬಾಯಿಯಲ್ಲಿ ಓರಲ್ ಕ್ಯಾನ್ಸರ್ ಮಾಡುವ ಚಾನ್ಸಸ್ಸನ್ನು ಇನ್ಕ್ರೀಸ್ ಮಾಡುತ್ತೆ. ಸೊ ಅದಕ್ಕೆ ಅದು ಬಿಡುವುದು ಒಂದು ಬೆಸ್ಟ್ ಸೊಲ್ಯೂಷನ್.
1: ಬಾಯಿ ಕ್ಯಾನ್ಸರ್ ಪ್ರಾರಂಭಿಕ ಲಕ್ಷಣ ಬಗ್ಗೆ ತಿಳಿಸಬಹುದಾ?
0: ಇನಿಷಿಯಲಿ ಪ್ರಾರಂಭಿಕದಲ್ಲಿ ನೀವು ಅಲ್ಸರ್ಸ್ ನೋಡಬಹುದು. ಅಲ್ಸರ್ಸ್ ಅದು ಹೀಲ್ ಆಗುದಿಲ್ಲ, ನಾವು ಟ್ರೀಟ್ಮೆಂಟ್ ಮಾಡಿದ್ರು ಅದು ಹೀಲ್ ಆಗುದಿಲ್ಲ. 1 ವೀಕ್, 2 ವೀಕ್ ನೋಡಬಹುದು. ಅದಾದ್ಮೇಲೆ ಅದು ಇನ್ನ ಇದೆ, ಅಲ್ಸರ್ ಹೋಗ್ತಾನೆ ಇಲ್ಲ ಅಂದ್ರೆ ಅದು ಒಂದು ಕ್ಯಾನ್ಸರ್ದ ದೊಡ್ಡ ಲಕ್ಷಣ. ಅದು ಬಿಟ್ಟು ವೈಟ್ ಅಂಡ್ ರೆಡ್ ಲೀಜನ್ ಅಂತ ಹೇಳ್ತೀವಿ, ಬಿಳಿ ಮತ್ತು ರೆಡ್ ಕಲರ್ ಲೀಜನ್ಸ್ ಇರುತ್ತೆ ಬಾಯಿಯಲ್ಲಿ. ಸೊ ಅದನ್ನು ಒಂದು ದೊಡ್ಡದಾದ ಲಕ್ಷಣ. ಅದು ಬಿಟ್ಟು ಮತ್ತೆ ಸ್ಮಾಲ್ ಸೈಜ್ ಗಡ್ಡೆ ಆಗುತ್ತೆ ನೆಕ್ ಕಡೆ. ಸೊ ಅದು ಸೈಜ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಆದ್ರೆ ನೋವೇನು ಇರೋದಿಲ್ಲ. ಅಂತ ಕಂಡೀಷನ್ ಇದ್ರೆ ಕ್ಯಾನ್ಸರ್ ಅದು ಲಕ್ಷಣಗಳು. ಇಂಥ ಸಮಯದಲ್ಲಿ ನೀವು ಡಾಕ್ಟರ್ ಕಡೆ ಯಾವಾಗ ಹೋಗ್ಬೇಕಂದ್ರೆ ಇಮಿಡಿಯೇಟ್ಲಿ ಇದೇನಾದ್ರೂ ಅಲ್ಸರ್ ಕಾಣಿಸಿತ್ತು ಅಂದ್ರೆ ವೈಟ್ ಅಂಡ್ ರೆಡ್ ಲೀಜನ್ ಏನಾದ್ರೂ ಕಾಣಿಸ್ತಾ ಇದೆ, ನಿಮ್ಗೆ ಊಟ ಮಾಡಕ್ಕೆ ಡಿಫಿಕಲ್ಟಿ ಆಗ್ತಾ ಇದೆ, ಸ್ವಾಲೋಯಿಂಗ್ಗೆ ಡಿಫಿಕಲ್ಟಿ ಆಗ್ತಾ ಇದೆ, ಮೌತ್ ಓಪನ್ ಮಾಡಕ್ಕೆ ಡಿಫಿಕಲ್ಟಿ ಆಗ್ತಾ ಇದೆ, ಇಲ್ಲಾಂದ್ರೆ ಟಂಗ್ ಮೂಮೆಂಟ್ಸ್ಗೆ ಏನಾದ್ರೂ ಡಿಫಿಕಲ್ಟಿ ಆಗ್ತಾ ಇದ್ರೆ, ಮತ್ತೆ ಸ್ವಲ್ಪ ಸ್ಲೈಟ್ಲಿ ವಾಯ್ಸ್ ಚೇಂಜ್ ಆಗುತ್ತೆ, ಹೋರ್ಸ್ನೆಸ್ ಆಫ್ ವಾಯ್ಸ್ ಅಂತೀವಿ, ಹಂಗೆ ಕಾಣಿಸಿದ್ರೆ ನೀವು ಇಮಿಡಿಯೇಟ್ಲಿ ಡಾಕ್ಟರ್ ಕಡೆ ಕನ್ಸಲ್ಟ್ ಮಾಡಬೇಕು.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು, ನ್ಯಾಷನಲ್ ಓರಲ್ ಹೈಜೀನ್ ಡೇ, ರಾಷ್ಟ್ರೀಯ ಬಾಯಿ ಸ್ವಚ್ಛತಾ ದಿನ ಕುರಿತು ವಿವರವಾದ ಮಾಹಿತಿ ಲೆಕ್ಚರರ್ ಡಿಪಾರ್ಟ್ಮೆಂಟ್ ಆಫ್ ಪೀರಿಯೋಡಾಂಟಿಕ್ಸ್ ಡಾಕ್ಟರ್ ನಸೀಮಾ ನದೀಮ್ ಖಾನ್ ಅವರು ಕೊಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಈಗ ಹೋಮ್ ರೆಮಿಡೀಸ್ ಬಗ್ಗೆ ಮಾತನಾಡೋಣ. ಸಾಮಾನ್ಯವಾಗಿ ಹಲ್ಲು ನೋವು ಬಂದಾಗ ಥಟ್ಟಂತೆ ಹೋಗುದಿಲ್ಲ, ಮನೆಯಿಂದ ಏನಾದರೂ ಮನೆ ಮದ್ದುಗಳನ್ನು ಮಾಡ್ತಾರೆ, ಅದು ಎಷ್ಟು ಸುರಕ್ಷಿತ? ವೈದ್ಯರಾದ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರ?
0: ಸ್ವಲ್ಪ ಮನೆ ಮದ್ದುಗಳು ಕರೆಕ್ಟ್ ಇದೆ. ಫಾರ್ ಎಕ್ಸಾಂಪಲ್, ಕ್ಲವ್ ಆಯಿಲ್ ಏನು ಯೂಸ್ ಮಾಡ್ತೀರಾ, ಅದು ಯೂಜಿನಾಲ್ ಅದರಲ್ಲಿ ಇರುತ್ತೆ, ಅದು ನೋವಿಗೆ ಸ್ವಲ್ಪ ಕಡಿಮೆ ಮಾಡುತ್ತೆ. ಆದರೆ ಅದು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಯೂಸ್ ಮಾಡಬೇಕು. ಜಾಸ್ತಿ ಯೂಸ್ ಮಾಡಿದ್ರಿ ಮತ್ತೆ ಗಮ್ಸ್ ಮೇಲೆ ಅದರದ್ದು ಎಫೆಕ್ಟ್ ಆಯಿತು ಅಂದರೆ ಗಮ್ಸ್ ಬರ್ನ್ ಆಗಬಹುದು. ಸೊ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇಲ್ಲ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಒಂದು ಸ್ವಲ್ಪ ಕಾಟನಲ್ಲಿ ಇಟ್ಟು ಹಲ್ಲಿನ ಮೇಲೆ, ಗಮ್ಸ್ ಮೇಲೆ ಇಲ್ಲ, ಹಲ್ಲಿನ ಮೇಲೆ ಡೈರೆಕ್ಟ್ಲಿ ಅದು ಅಪ್ಲೈ ಮಾಡಬೇಕು, ಅದರಿಂದ ನೋವು ಕಡಿಮೆ ಆಗುತ್ತೆ. ಸೊ ಅದು ಒಂದಿದೆ. ಮತ್ತೆ ಬಾಯಿ ಮುಕ್ಕುಳಿಸುವುದು, ಬಿಸಿ ನೀರಿನಲ್ಲಿ ಉಪ್ಪು ಹಾಕಿ ಬಾಯಿ ಮುಕ್ಕುಳಿಸುವುದು, ಇದೂ ಒಂದು ಗುಡ್ ಹ್ಯಾಬಿಟ್ ಅನ್ಬಹುದು. ಅದರಿಂದ ಏನಾಗುತ್ತೆ, ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾದು ಡೆತ್ ಆಗಿ ಬಾಯಿ ಹೆಲ್ತ್ ಅನ್ನು ಅದು ಇಂಪ್ರೂವ್ ಮಾಡುತ್ತೆ. ಮತ್ತೆ ಇನ್ನೊಂದು ಮೋಸ್ಟ್ ಕಾಮನ್ಲಿ ನಾವೇನ್ ಹೇಳ್ತೀವಿ ಪೇಷಂಟ್ಸ್ಗೆ, ಕೋಲ್ಡ್ ಪ್ಯಾಕ್ ಯೂಸ್ ಮಾಡ್ರಿ, ಐಸ್ ಯೂಸ್ ಮಾಡ್ರಿ ಅಂತ. ಅದರಿಂದ ರಕ್ತದ ನಾರಗಳಲ್ಲಿ ಕಾಂಪ್ರೆಷನ್ ಆಗುತ್ತೆ, ಅದರಿಂದ ನೋವು ಕಡಿಮೆ ಆಗುತ್ತೆ, ಬಾವು ಕೂಡ ಕಡಿಮೆ ಆಗುತ್ತೆ. ಸೊ ಅದು ಕೋಲ್ಡ್ ಪ್ಯಾಕ್ ಯೂಸ್ ಮಾಡೋದು ಸರಿಯಾಗಿದೆ. ಆದರೆ ಏನು ಹಾಟ್ ಥಿಂಗ್ಸ್ ಇರುತ್ತಲ್ಲ ಅದು ಯೂಸ್ ಮಾಡಬಾರ್ದು, ಮತ್ತು ಹಾಟ್ ಕಾಂಪ್ರೆಸ್ ಯೂಸ್ ಮಾಡಬಾರ್ದು. ಅದರಿಂದ ನೋವು ಮತ್ತು ಬಾವು ಎರಡೂ ಜಾಸ್ತಿ ಆಗುತ್ತೆ, ಕಡಿಮೆ ಆಗುದಿಲ್ಲ. ಸೊ ಅದು ಅವಾಯ್ಡ್ ಮಾಡಬೇಕು. ಮತ್ತು ಮೋಸ್ಟ್ ಕಾಮನ್ಲಿ ವಿಲೇಜರ್ಸ್ ಏನ್ ಮಾಡ್ತಾರೆ, ಝಂಡುವಾಮ್ ಅಪ್ಲೈ ಮಾಡ್ತಾರೆ ಬಾಯಿ ಮೇಲೆ, ಅದರಿಂದ ಕೂಡ ಜಾಸ್ತಿ ಆಗುವ ಇದು ಚಾನ್ಸಸ್ ಇದೆ. ಸೊ ಅದು ಅವಾಯ್ಡ್ ಮಾಡಬೇಕು.
1: ಆಲ್ರೈಟ್, ಗರ್ಭಿಣಿ ಮಹಿಳೆಯರ ಬಗ್ಗೆ ಮಾತನಾಡೋಣ, ಅವರು ಯಾವ ರೀತಿ ಕಾಳಜಿ ವಹಿಸಬೇಕು?
0: ಗರ್ಭಿಣಿ ಮಹಿಳೆಯರು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೋಬೇಕು. ಯಾಕೆಂದ್ರೆ ಇಲ್ಲಿ ಗರ್ಭಿಣಿ ಸ್ಟೇಟ್ ಅಲ್ಲಿ ನಮ್ಮ ಬಾಡಿಯಲ್ಲಿ ಎರಡು ಹಾರ್ಮೋನ್ಸ್, ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್, ಈ ಹಾರ್ಮೋನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ಅದರಿಂದ ಬೇರೆ ವಸಡಿನ ಮೇಲೆ ಬಹಳ ಪರಿಣಾಮವಾಗುತ್ತೆ, ಬ್ಲೀಡಿಂಗ್ ಇನ್ಕ್ರೀಸ್ ಆಗುತ್ತೆ, ಮತ್ತೆ ಬೇರೆ ಬೇರೆ ಕಾಯಿಲೆಗಳು ಆಗುವ ಚಾನ್ಸಸ್ ಇರುತ್ತೆ. ಸೊ ನೀವು ರೆಗ್ಯುಲರ್ ಡೆಂಟಲ್ ವಿಸಿಟ್ಸ್ಗೆ ಬರಬೇಕು, ರೆಗ್ಯುಲರ್ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಬೇಕು. ಯೂಶುವಲಿ ಏನು ಹೇಳ್ತೀವಿ, 2 ಸಲ ಬ್ರಷ್ ಮಾಡಬೇಕು, 1 ಸಲ ಫ್ಲಾಸ್ ಮಾಡಬೇಕು, 1 ಸಲ ಮೌತ್ ವಾಶ್ ಯೂಸ್ ಮಾಡಬೇಕು, ಇದೆಲ್ಲ ನೀವು ರೆಗ್ಯುಲರ್ಲಿ ಮೇಂಟೈನ್ ಮಾಡಿದರೆ ಪ್ರೆಗ್ನೆನ್ಸಿ ಕೂಡ ಒಂದು ಓರಲ್ ಹೆಲ್ತ್ ನೀವು ಮೇಂಟೈನ್ ಮಾಡಬಹುದು ಚೆನ್ನಾಗಿ.
1: ಗರ್ಭಿಣಿಯರ ಬಗ್ಗೆ ಆಯಿತು, ಹಿರಿಯ ನಾಗರಿಕರು ತಮ್ಮ ಬಾಯಿ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬಹುದು ಅದರ ಬಗ್ಗೆ ತಿಳಿಸಿ.
0: ಹಿರಿಯ ನಾಗರಿಕರಿಗೆ ಸೇಮ್ ಅಪ್ಲೈ ಆಗುತ್ತೆ, ಆದರೆ ಅವರಿಗೆ ಅಷ್ಟು ಎನರ್ಜಿ ಇಲ್ಲ ಯೂಸ್ ಮಾಡೋದು ಬ್ರಷ್ ಅಂದರೆ, ಪವರ್ ಟೂತ್ ಬ್ರಷ್ ಅವರು ಯೂಸ್ ಮಾಡಬೇಕು. ಅದು ಬಿಟ್ಟು ಬೇರೆ ಎಲ್ಲ ರೂಲ್ಸ್ ಸೇಮ್ ಇದೆ ಓರಲ್ ಹೈಜಿನ್ ಮೇಂಟೈನ್ ಮಾಡಲು.
1: ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯದ ಬಗ್ಗೆ ನಾವು ಮಾತನಾಡಿದ್ವಿ, ಈಗ ಬಹಳ ಮುಖ್ಯವಾಗಿ ಈ ದಿನದ ಕುರಿತು ಸ್ವಲ್ಪ ವಿಷಯಗಳನ್ನು ಮಾತನಾಡೋಣ. ಈ ದಿನ ಒಬ್ಬ ಪೇಷಂಟ್ ಆಗಲಿ, ಒಬ್ಬರು ತಮ್ಮ ಬಾಯಿ ಆರೋಗ್ಯದ ಬಗ್ಗೆ ಸೀರಿಯಸ್ ಆದರೆ ಅವರಿಗೆ ವೈದ್ಯರಾದ ನೀವು 5 ಸಲಹೆ ಏನು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? 5 ಸಲಹೆಗಳು ಟು ಕೀಪ್ ದ ಮೌತ್ ಕ್ಲೀನ್.
0: ಮೊದಲಾಗಿ ಬ್ರಷಿಂಗ್ 2 times a day, ಮತ್ತೆ ಫ್ಲಾಸಿಂಗ್ 1 times a day, ದೆನ್ ಮೌತ್ ವಾಶ್ ಯೂಸ್ ಮಾಡುವುದು, ಮತ್ತೆ ಏನಾದರೂ ತಿಂದ ಮೇಲೆ ಇಮಿಡಿಯೇಟ್ಲಿ ಬಾಯಿ ಮುಕ್ಕುಳಿಸುವುದು, ಮತ್ತೆ ತಂಬಾಕು ಮತ್ತು

0: ಬೇರೆ ಚಟುವಟಿಕೆಗಳನ್ನು ಸ್ಟಾಪ್ ಮಾಡಬೇಕು, ತಂಬಾಕು, ಗುಟ್ಕಾ ಇದು ಎಲ್ಲ. ಮತ್ತು ಎವ್ರಿ 6 ಮಂತ್ಸಲ್ಲಿ ಒಂದ್ಸಲ ಡೆಂಟಿಸ್ಟ್ಗೆ ವಿಸಿಟ್ ಮಾಡಬೇಕು. ಇದು ನಾನು ಕೊಡುವ ಸಲಹೆ.
1: ಅಂತಹ ಸಂದರ್ಭದಲ್ಲಿ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿಯಲ್ಲಿರೋ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಯಾವೆಲ್ಲ ಇದೆ ಅದರ ಬಗ್ಗೆ ತಿಳಿಸಿ.
0: KLE VKIDS ಅಲ್ಲಿ ನಾವು ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಇಲ್ಲಿ ನಾವು ಲೇಸರ್ ಟೆಕ್ನಾಲಜಿ ಇದೆ, ಅದು ಪಿನ್ಲೆಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಮತ್ತೆ CBCT ಅದನ್ನು ಒಂದು 3D ಎಕ್ಸ್ರೇ ಮಷೀನ್ ಇದೆ, ಅದರಲ್ಲಿ ನೀವು 3D ಇಮೇಜ್ ನೋಡಬಹುದು ಬಾಯಿಯಲ್ಲಿ. ಮತ್ತೆ ಎಲ್ಲ ಅಡ್ವಾನ್ಸ್ ಇನ್ಸ್ಟ್ರೂಮೆಂಟ್ಸ್ ನಮ್ಮ ಕಾಲೇಜಲ್ಲಿ ಅವೈಲೇಬಲ್ ಇದೆ.
1: ಖಂಡಿತ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಸಾಮಾನ್ಯ ಜನರು ಓರಲ್ ಹೆಲ್ತ್ ಅಂದ್ರೆ ಅಷ್ಟೇ ಓರಲ್ ಹೆಲ್ತ್ಗೆ ಅಷ್ಟೇ ಸೀಮಿತವಾಗಿದೆ ಅಂತ ತಿಳಿಯುತ್ತಾರೆ. ಸೊ ಅದಕ್ಕೆ ಇವತ್ತು ನಾನು ಏನು ಹೇಳಬೇಕು ಅಂದರೆ, ನೀವು ನಿಮ್ಮ ಓರಲ್ ಹೆಲ್ತ್ನ ಪ್ರಾಪರ್ ಕೇರ್ ತೊಗೊಂಡ್ರೆ ಓವರ್ಆಲ್ ಬಾಡಿ ಹೆಲ್ತ್ನು ಚೆನ್ನಾಗಿರುತ್ತೆ. ಸೊ ಟೇಕ್ ಗುಡ್ ಕೇರ್ ಆಫ್ ಯುವರ್ ಓರಲ್ ಹೆಲ್ತ್.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಬಾಯಿ ಸ್ವಚ್ಛತಾ ದಿನ, ನ್ಯಾಷನಲ್ ಓರಲ್ ಹೈಜೀನ್ ಡೇ ಕುರಿತು ವಿವರವಾದ ಮಾಹಿತಿ ಕೊಟ್ಟರು. ಕಾರ್ಯಕ್ರಮದ ಅತಿಥಿ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿಯ ಲೆಕ್ಚರರ್, ಡಿಪಾರ್ಟ್ಮೆಂಟ್ ಆಫ್ ಪೀರಿಯೋಡಾಂಟಿಕ್ಸ್, ಡಾಕ್ಟರ್ ನಜೀಮಾ ನದೀಮ್ ಖಾನ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: KLE Cancer Hospital Belagavi.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE Cancer Hospital, KLE's Dr. Prabhakar Kore Hospital and MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE Cancer Hospital ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE Cancer Hospital ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE Cancer Hospital ಬೆಳಗಾವಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: KLE Cancer Hospital, Belagavi.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE Cancer Hospital, KLE's Dr. Prabhakar Kore Hospital and MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE Cancer Hospital, ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE Cancer Hospital, ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್, ಬೆಳಗಾವಿ.

0: ಎಲ್ಲರಿಗೂ ನನ್ನ ನಮಸ್ಕಾರಗಳು.
1: ಈಗ ತಾವು ಬಹಳ ಒಂದು ಡಿಫ್ರೆಂಟ್ ಆಗಿ ಅಷ್ಟೇ ರುಚಿಕರವಾಗಿ ಅಡುಗೆಯನ್ನ ಮಾಡ್ತೀರಾ. ಇವತ್ತು ನಮಗಾಗಿ ಯಾವ ರೆಸಿಪಿಗಳನ್ನ ತಗೊಂಡು ಬಂದಿದ್ದೀರಾ?
0: ನೋಡಿ, ಇವತ್ತು ನಾನು ಬ್ರೆಡ್ ನಿಂದ ಮಾಡಬಹುದಾದ ಒಂದು 4 ರೆಸಿಪಿ ತಗೊಂಡ್ ಬಂದಿದ್ದೀನಿ ರೀ.
1: ಇವಾಗ ನಾವು ಬ್ರೆಡ್ ನೇತ ಅಂದ್ರೆ ಸಾಮಾನ್ಯವಾಗಿ ಸ್ಯಾಂಡ್ವಿಚ್ ಮಾಡ್ತೀವಿ ಅಥವಾ ಜಾಮ್ ಹಾಕೊಂಡು ತಿಂತೀವಿ, ಬಟರ್ ಹಾಕೊಂಡು ತಿಂತೀವಿ. ನೀವು ಯಾವ ತರ ಡಿಫ್ರೆಂಟ್ ರೆಸಿಪಿನ?
0: ಇದು ಸ್ಯಾಂಡ್ವಿಚ್ ಅನ್ನೇ, ಹಾಗೇನೆ ಈಗಿನ ಕಾಲದ ಮಕ್ಕಳಿಗೆಲ್ಲ ಇಷ್ಟವಾಗುವಂತ ರೆಸಿಪಿನೇ ಇದು. ಅಂದ್ರೆ ಮಕ್ಕಳಿಗಷ್ಟೇ ಅಲ್ಲ, ಎಲ್ಲರಿಗೂ, ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ತಿನ್ಬಹುದಾದ ರೆಸಿಪಿ. ಮೊದಲೇದಾಗಿ ನಾನು ಹೇಳ್ತೀನಿ, ಚೀಸ್ ಚಿಲ್ಲಿ ಟೋಸ್ಟ್ ಮಾಡೋದನ್ನ ಹೇಳ್ತೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ಬ್ರೆಡ್ ಬೇಕ್ರಿ. ನೀವು ಬ್ರೆಡ್ ಅನ್ನ, ನೀವು ನಿಮಗೆ ಮೈದಾ ಬ್ರೆಡ್ ಬೇಕಂದ್ರೆ ಇದಕ್ಕೆ ನೀವು ಎಲ್ಲ ತರ ಬ್ರೆಡ್ ಅನ್ನು ಬಳಸ್ಬೋದು. ಈಗ ಮಾರ್ಕೆಟ್ ಅಲ್ಲಿ ನಿಮಗೆ ರಾಗಿ ಬ್ರೆಡ್ ಸಿಗುತ್ತೆ, ವೀಟ್ ಬ್ರೆಡ್ ಅಂತ ಸಿಗುತ್ತೆ, ಮತ್ತೆ ನಾನಾ ನಮ್ನೆಯ ಬ್ರೆಡ್ಗಳೆಲ್ಲ ಸಿಗುತ್ತಲ್ಲ, ನಿಮ್ಗೆ ಯಾವ್ದು ಬೇಕು ಆ ಬ್ರೆಡ್ ಅನ್ನ ತಗೊಂಡ್ ಮಾಡ್ಕೋಬಹುದ್ರಿ. ಆದ್ರೆ ಬಹಳ ರುಚಿ ಆಗೋದಂದ್ರೆ ಇದು ವೈಟ್ ಬ್ರೆಡ್ ಅನ್ನ ರೀ, ಆ ಬ್ರೆಡ್ ದಿಂದನ ಬಹಳ ಟೇಸ್ಟಿ ಆಗುತ್ತೆ. ಇದಕ್ಕೆ ಏನೇನ್ ಮತ್ತೇನೇನ್ ಬೇಕು ನಾ ಹೇಳ್ತೀನಿ. ಇದಕ್ಕೆ ಚೀಸ್ ಬೇಕಾಗುತ್ತೆ ರೀ, ಪ್ರೊಸೆಸ್ ಚೀಸ್, ಆಮೇಲೆ ಮೊಜರೆಲ್ಲ ಚೀಸನ್ನು ಬೇಕಾಗುತ್ತೆ ರೀ, ಆಮೇಲೆ ಹಸಿ ಮೆಣಸಿನ್ಕಾಯಿ, ಬೆಣ್ಣೆ, ಉಪ್ಪು, ಕಾಳು ಮೆಣಸಿನ ಪುಡಿ, ಚಿಲ್ಲಿ ಫ್ಲೇಕ್ಸ್, ಒರೆಗ್ಯಾನೋ ಸೀಸನಿಂಗ್, ಹಸಿರು ದಪ್ಪ ಮೆಣಸಿನ್ಕಾಯಿ ಇರುತ್ತಲ್ರಿ, ಹೈಬ್ರಿಡ್ ದಪ್ಪ ಮೆಣಸಿನ್ಕಾಯಿ ಬೇಕಾಗುತ್ತೆ ರೀ. ಮತ್ತೆ ಇಷ್ಟೇ ಇದನ್ನ ಮಾಡೋದನ್ನ ಹೇಳ್ತೀನಿ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನಾಗ ರೀ ಏನೇನು ಹಾಕೋಬೇಕಂದ್ರೆ, ಪ್ರೊಸೆಸ್ ಚೀಸ್ ಇರುತ್ತಲ್ಲ ಅದನ್ನ ಗ್ರೇಟ್ ಮಾಡಿ ಹಾಕೋಬೇಕ್ರಿ, ತುರಿದು ನೀಟಾಗಿ ತುರಿದು ಹಾಕೋಬೇಕು. ಒಂದು 4-5 ಕ್ಯೂಬ್ಸ್ ಬೇಕಾಗುತ್ತೆ ರೀ. ಆಮೇಲೆ ಮೊಜರೆಲ್ಲ ಚೀಸು ಒಂದು, ಅದೊಂದು ಪ್ಯಾಕೆಟ್ ಸಿಗುತ್ತಲ್ಲ 200 ಗ್ರಾಮದ್ದು, ಒಂದು 100 ಗ್ರಾಮ್ದಷ್ಟು ಹಾಕೋಬಹುದು. ಆಮೇಲೆ ಹಸಿರು ಮೆಣಸಿನ್ಕಾಯಿ, ಇದು ನೀವು ಖಾರ ಎಷ್ಟು ತಿಂತಿರಲ್ಲ ಅದ್ರ ಮೇಲೆ ಡಿಪೆಂಡ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. 2 ಅಥವಾ 3 ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕಾಗುತ್ತೆ ರೀ. ಆಮೇಲೆ ಬೆಣ್ಣೆ, ಬೆಣ್ಣೆ ಹಾಕೋಬೇಕು. ಆಮೇಲೆ ಇದಕ್ಕೆ ನಿಮ್ಗೆ ಇನ್ನೂ ಟೇಸ್ಟ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಹಾಲಿನ ಮೇಲಿನ ಕೆನೆ ಹಾಕೋಬೇಕ್ರಿ. ಇದನ್ನ ಸ್ಕಿಪ್ ಮಾಡ್ಬೋದು, ಕಂಪ್ಲೀಟ್ಲಿ ಆಪ್ಷನಲ್ ಇದು. ಆಮೇಲೆ ಸ್ವಲ್ಪ ಸ್ವಲ್ಪ ಉಪ್ಪು, ಚಿಟಿಕೆ ಉಪ್ಪು, ಜಾಸ್ತಿ ಉಪ್ಪು ಹಿಡಿಯೋದಿಲ್ರಿ ಇದು. ಆಮೇಲೆ ಕಾಳು ಮೆಣಸಿನ ಪುಡಿ ಹಾಕೋಬೇಕು, ಚಿಲ್ಲಿ ಫ್ಲೇಕ್ಸ್ ಹಾಕೋಬೇಕು, ಆಮೇಲೆ ಒರೆಗ್ಯಾನೋ ಹಾಕೋಬೇಕು. ಇದು ಹಸಿರು ದಪ್ಪ ಮೆಣಸಿನ್ಕಾಯಿ ಇರುತ್ತಲ್ರಿ, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು ಮಿಕ್ಸಿಂಗ್ ಬೌಲ್ಗೆ. ಇಷ್ಟೆಲ್ಲ ಹಾಕೊಂಡು ನೀಟಾಗಿ ಇದನ್ನ ಕಲಸ್ಕೋಬೇಕ್ರಿ. ಎಲ್ಲ ಕಲಿಸಾದ ನಂತರ ಬ್ರೆಡ್ ತಗೊಂಡು ಅದಕ್ಕೆ ಒಂದ್ ಸೈಡ್ ಅಷ್ಟೇ ಸ್ವಲ್ಪ ಬೆಣ್ಣೆ ಹಚ್ಕೋಬೇಕು. ಬೆಣ್ಣೆ ಹಚ್ಕೊಂಡು ಇದೇನ್ ಮಿಕ್ಸ್ಚರ್ ಇರುತ್ತಲ್ಲ ಇದನ್ನೆಲ್ಲ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಬೇಕು ಮಿಕ್ಸ್ಚರ್
1: ಬ್ರೆಡ್ ಮೇಲೆ.
0: ಹಾ, ಬ್ರೆಡ್ ಮೇಲೆ ಒಂದ್ ಸೈಡ್, ಒಂದ್ ಹಿಂದಿನ ಸೈಡ್ ಎಲ್ಲ ಬೆಣ್ಣೆ ಹಚ್ಕೊಂಡಿರ್ತೀರಿ, ಮೇಲಿನ ಸೈಡ್ ಎಲ್ಲ ಇದನ್ನೆಲ್ಲ ಮಿಕ್ಸ್ಚರ್ ಸ್ಪ್ರೆಡ್ ಮಾಡಿ ಇದನ್ನ ನೀವು ಅವನ್ ಅಲ್ಲೂ ಮಾಡ್ಕೋಬಹುದು, ಮತ್ತೆ ತವಾ ಮೇಲೂ ಮಾಡ್ಕೋಬಹುದು, ನೀವು ಇದ್ರೊಳಗೂ ಮಾಡ್ಕೋಬಹುದು, ಅವನ್ ಅಲ್ಲೂ ಮಾಡ್ಕೋಬಹುದ್ರಿ, ಮತ್ತ ತವಾ ಮೇಲೂ ಮಾಡ್ಕೋಬಹುದು. ಇವಾಗ ನಾನು ತವಾ ಮೇಲೆ ಹೆಂಗ್ ಮಾಡ್ಕೋಬೇಕಂತ ಹೇಳ್ತೀನಿ. ಈಗ ಒಂದ್ ಸೈಡ್ ಬೆಣ್ಣೆ ಹಚ್ಚಿರ್ತೀವಿ, ಮೇಲೆ ಇದ್ರ ಸ್ಪ್ರೆಡ್ ಎಲ್ಲ ಹಾಕಿರ್ತೀವಲ್ಲ, ತವಾ ಸ್ವಲ್ಪ ಫ್ರೀ ಹೀಟ್ ಮಾಡ್ಕೋಬೇಕ್ರಿ. ಅದನ್ನ ನೀವು ಅವನ್ನಾಗ ಮಾಡ್ಕೋಬೇಕಾದ್ರೂ ಅದನ್ನೂ ಒಂದ್ ಸ್ವಲ್ಪ ಫ್ರೀ ಹೀಟ್ ಮಾಡ್ಬೇಕಾಗುತ್ತೆ. ತವಾ ಮೊದಲೇ ಕಾಸಿ ಇಟ್ಕೋಬೇಕು, ಇಟ್ಕೊಂಡು ಇವಾಗ ಇದನ್ನ ಫಿಲ್ಲಿಂಗ್ ಹಚ್ಚಿದ್ದು ಬ್ರೆಡ್ ಅನ್ನ ಅದ್ರ ಮೇಲೆ ಇಟ್ಟು ಮೇಲೆ ನಿಮ್ಗೆ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಮೊಜರೆಲ್ಲ ಚೀಸ್ ಹಾಕೋಬೇಕಾಗುತ್ತೆ ರೀ. ಮತ್ತೆ ಮೇಲ್ಗಡೆ ಒಂದು ಸ್ವಲ್ಪ ಹಾಕಿ ಒಂದು ತವಾ ಮೇಲೆ ಒಂದು ಸಣ್ಣ ಬಟ್ಲ್ನಲ್ಲಿ ನೀರ್ ತುಂಬಿ ಇಟ್ಕೋಬೇಕಾಗುತ್ತೆ ರೀ.
1: ತವಾ
0: ಒಳಗಡೆ, ಆಮೇಲೆ ಇದ್ರ ಇದಕ್ಕೆ ಒಂದು ಮುಚ್ಚಳ ಮುಚ್ಚಬೇಕಾಗುತ್ತೆ ರೀ. ಮುಚ್ಚಿ ಒಂದ್ ಸಿಮ್ಮಲ್ಲೇನೆ ಒಂದ್ 5-10 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ರೀ. ಆಮೇಲೆ ತೆಗೆದು ಅಂದ್ರೆ ಅದು ಎಲ್ಲ ಚೀಸ್ ಎಲ್ಲ ಮೆಲ್ಟ್ ಆಗಿ ಒಂಥರ ಇದನ್ನಾಗುತ್ತೆ, ಅದು ಪಿಜ್ಜಾ ಮೇಲೆಲ್ಲ ಹೆಂಗ್ ಮೆಲ್ಟ್ ಆಗಿರ್ತೈತಲ್ರಿ ಹಂಗ್ ಮೆಲ್ಟ್ ಆಗಿರುತ್ತೆ. ಹೊರಗಡೆ ತೆಗೆದು ಮೇಲೆ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ನೀವು ಅವ್ರಿಗೇನು ಎಲ್ಲ ಹಾಕೊಂಡು ದಿನ ಸಾಸ್ ಜೋಡಿನೂ ತಿನ್ಬಹುದು, ಮೇಯೋನೀಸ್ ಜೊತೆನೂ ತಿನ್ಬಹುದು. ಇದು ಈವ್ನಿಂಗ್ ಸ್ನ್ಯಾಕ್ ತರ, ಆಮೇಲೆ ಮಳೆಗಾಲದ ರೆಸಿಪಿ ಅನ್ಬಹುದು ಇದಕ್ಕ್ರಿ. ಸಂಜೆ ಟೈಮಲ್ಲಿ ಇತರ ಜೋಡೆ ಕಾಫಿ ಇದ್ರೆ ಬಹಳ ಚಲೋ, ಒಳ್ಳೆ ಕಾಂಬಿನೇಷನ್ ಆಗುತ್ತೆ ರೀ, ತಿನ್ಬಹುದು.
1: ನೀವು ತವಾ ಮೇಲೆ ಆ ಬಟ್ಲಲ್ಲಿ ನೀರ್ ಇಡಬೇಕು ಅಂದ್ರಲ್ಲ, ಅದ ಯಾಕೆ ಇಡೋದು ಅಂತ ರೀ?
0: ಯಾಕಂದ್ರೆ ಅದು ಒಳಗಿಂದ ಟೆಂಪರೇಚರ್ ಕಂಟ್ರೋಲ್ ಮಾಡುತ್ತೆ ರೀ, ಅದ ನೀರ್ ತುಂಬಿಡೋದ್ರಿಂದ ಅದ್ರ ಈವನ್ಲಿ ಅದು ಬ್ರೆಡ್ ಎಲ್ಲ
1: ಬೇಯುತ್ತಿಲ್ರಿ,
0: ಹೊತ್ತೋದಿಲ್ಲ, ಅದು ನೀರ್ ಇರೋದ್ರಿಂದ ಚೆನ್ನಾಗ್ ಬೇಯುತ್ತೆ ರೀ.
1: ಅಂದ್ರೆ ಕೆಲವೊಂದ್ ಸತಿ ನಮ್ಗೆ ಏನಾಗುತ್ತೆ, ನಾಲ್ಗೆಗೂ ಟೇಸ್ಟ್ ಬೇಕು ಅನ್ಸುತ್ತೆ ಆರೋಗ್ಯದ ಜೊತೆ ಜೊತೆಗೆ, ಹಾಗಾಗಿ ನೀವು ವೈಟ್ ಬ್ರೆಡ್ ಅಲ್ಲೇ ಇದನ್ನ ಮಾಡಿ ಅಂತ ಹೇಳ್ತಿದ್ರೆ
0: ಚೆನ್ನಾಗಿರುತ್ತೆ ರೀ,
1: ಖಂಡಿತ ಟ್ರೈ ಮಾಡ್ತೀವಿ. ಸ್ನೇಹಿತರೆ, ಈಗ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ,

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಅಡುಗೆ ಅರಮನೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿ ಅವರು. ನಮ್ರತಾ ಅವರೇ, ಮುಂದಿನ ರೆಸಿಪಿ ಯಾವ ರೆಸಿಪಿಯನ್ನ ಹೇಳ್ಕೊಡ್ತಾ ಇದ್ದೀರಾ?
2: ಹಾ, ನನ್ನ ಮುಂದಿನ ರೆಸಿಪಿ ಅವಕಾಡೋ ಟೋಸ್ಟ್.
1: ಹಾ, ಇವಾಗ ನೋಡಿ, ಮುಂಚೆ ಹೇಳಿದ್ರಿ ನಾಲಿಗೆಗೆ ರುಚಿ ಕೊಡುವಂತ ರೆಸಿಪಿ, ಇವಾಗ ನಾಲಿಗೆಯ ಜೊತೆಗೆ ಆರೋಗ್ಯದ ದೃಷ್ಟಿಯಿಂದ ಕೂಡ
2: ದೃಷ್ಟಿಯಲ್ಲೂ ಚೆನ್ನಾಗಿರುತ್ತೆ. ಇದನ್ನ ತಿನ್ನಕ್ಕೆ ಡಯಟ್ ಮಾಡೋರು ತಿನ್ಬಹುದು ಇದನ್ನ. ಇದಕ್ಕೆ ಏನೇನ್ ಬೇಕಂತ ಹೇಳ್ತೀನಿ. ಇದಕ್ಕೆ ಅವಕಾಡೊ ಹಣ್ಣು, ಬೆನೆ ಹಣ್ಣು ಅಂತಾರಲ್ಲ, ಅದು ಒಂದು ಬೇಕಾಗುತ್ತೆ. ಆಮೇಲೆ ಹೆಚ್ಚಿದ ಈರುಳ್ಳಿ ಒಂದ್ ಅರ್ಧ ಕಪ್ಪು, ಕೊತ್ತಂಬರಿ, ಲಿಂಬೆ ರಸ, ಕೆಂಪು ಟೊಮ್ಯಾಟೊ ಬೀಜ ತೆಗೆದು ಚಿಕ್ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕ್ರಿ. ಈರುಳ್ಳಿನೂ ಅಷ್ಟೇ ಚಿಕ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದು, ಸ್ವಲ್ಪ ಉಪ್ಪು, ಇದ ಚಿಲಿ ಫ್ಲೆಕ್ಸು, ಒರ್ಗ್ಯಾನೋ, ಆಮೇಲೆ ಬ್ರೆಡ್, ಆಮೇಲೆ ಬೆಣ್ಣೆ. ಬೆಣ್ಣೆ ಆಪ್ಷನಲ್, ಇದಕ್ಕೆ ನಿಮಗೆ ರುಚಿ ಜಾಸ್ತಿ ಬೇಕಂದ್ರೆ ಬೆಣ್ಣೆ ಬೇಕಾಗುತ್ತೆ.
1: ಇವಾಗ ಅವಕಾಡೊ ಅಂತ ಹೇಳಿದ್ರಲ್ಲ, ಅದು ಹಣ್ಣನ್ನ ನಾವು ತಗೋಬೇಕಾದ್ರೆ ಯಾವ ತರ ಇರಬೇಕು ಅಂತ ಹಣ್ಣು?
2: ಇದು ಹಣ್ಣು, ಅವಕಾಡೊ ಹಣ್ಣು ಮೇಲೆಲ್ಲ ಕಪ್ಪಾಗಿರ್ಬೇಕು. ಒಂದ್ ಸ್ವಲ್ಪ ನಮ್ಮ ಬೆರಳು ಅದಕ್ಕೆ ಚುಚ್ಚಿದ್ರೆ ಒಳಗಡೆ ಹೋಗ್ಬೇಕು, ಅಂದ್ರೆ ಅದು ಪೂರಾ ಹಣ್ಣಾಗಿದೆ ಅಂತ ಅರ್ಥ.
1: ಮೆತ್ತಿಗೆ
2: ಮೇಲಿನ ಸಿಪ್ಪೆ ಎಲ್ಲ ಕಪ್ಪಾಗ್ಬೇಕ್ರಿ. ಅದು ಗ್ರೀನ್ ಕಲರ್ದೆಲ್ಲ ತಗೊಂಡ್ ಬರ್ಬೋದು, ಆದ್ರೆ ಅದು ಹಣ್ಣಾಗೋಕ್ ಟೈಮ್ ಹಿಡುತ್ತೆ ರೀ. ಅದು ಫ್ರಿಜ್ ನಾಗ ಇಟ್ರನು ಅದು ಹಣ್ಣಾಗೋದಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ ರೀ. ಅಂದ್ರೆ ಅದು ಇದನ್ನೇ ಆಗುದಿಲ್ಲ, ಅದು
1: ಒಂದೊಂದ್ಸತಿ
2: ಹಣ್ಣೇ ಆಗುದಿಲ್ಲ, ಆಮೇಲೆ ಒಳಗಡೆ ಕೊಳತ್ ಬಿಡುತ್ತೆ. ಅದಕ್ಕೆ ನಾವು ಮಾರ್ಕೆಟ್ ದಿಂದ ತರ್ಬೇಕಾದ್ರೇನೆ ನೋಡ್ ತಗೊಂಡ್ ಬರ್ಬೇಕಾಗುತ್ತೆ ರೀ. ಅದನ್ನ ಮೇಲೆ ಕಪ್ಪಾಗಿರ್ಬೇಕು, ಸ್ವಲ್ಪ ನಮ್ಮ ಬೆರಳು ಅದ್ರ ಒಳಗಡೆ ಹೋಗ್ಬೇಕಾಗುತ್ತೆ ರೀ. ಅಂತ ಹಣ್ಣು ತಗೋಬೇಕು. ಮತ್ತೆ ಇದಕ್ಕೆ ಒಂದ್ ಹಸಿರು ಮೆಣಸಿನ್ಕಾಯಿಯೂ ಬೇಕಾಗುತ್ತೆ ರೀ, ಸಣ್ಣಾಗಿ ಕಟ್ ಮಾಡ್ಕೊಂಡಿದ್ದು. ಆಮೇಲೆ ಇವಾಗ ಮಾಡೋ ವಿಧಾನ ಹೇಳ್ತೀನಿ. ಮೊದಲು ಒಂದ್ ಮಿಕ್ಸರ್ ಬೌಲ್ಗೆ ಅವಕಾಡೊ ಹಣ್ಣ ಕಟ್ ಮಾಡ್ಬೇಕು. ಅದನ್ನ ನಡುವೆ ಒಂದು ದೊಡ್ಡ ಬೀಜ ಬರುತ್ತೆ ರೀ, ಅದನ್ನೆಲ್ಲ ತೆಗೆದು ನೀಟಾಗಿ ಒಂದು ಸ್ಪೂನ್ ದಿಂದ ಅದನ್ನೆಲ್ಲ ತೆಗೆದು ಬೌಲ್ಗೆ ಹಾಕೋಬೇಕು. ಹಾಕೊಂಡು ಅದು ಬಹಳ ಸಾಫ್ಟ್ ಇರುತ್ತೆ ರೀ, ಒಳಗಿನ ತಿರುಳು ಸೇಮ್ ಬೆಣ್ಣೆ ತರಾನೇ ಇರುತ್ತೆ, ಅದಕ್ಕೆ ಅದನ್ನ ಬೆಣ್ಣೆ ಹಣ್ಣು ಅಂತಾರ ಅಂತ ನಾ ಗೆಸ್
1: ಮಾಡ್ಕೊಂಡಿ.
2: ಬೆಣ್ಣೆ ಹಣ್ಣು ಅಂತಾರೆ ಅದನ್ನ. ಒಂದು ಪೋಕ್ ಸಹಾಯದಿಂದ ಸ್ವಲ್ಪ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡ್ರೆ ಅದು ಬೆಣ್ಣೆ ತರಾನೇ ಪೂರಾ ಮೆತ್ತಗಾಗಿ ಆಗುತ್ತೆ. ಆಮೇಲೆ ಅದಕ್ಕೆ ಒಂದೊಂದಾಗಿ ಎಲ್ಲ ಆಡ್ ಮಾಡ್ಕೋಬೇಕಾಗುತ್ತೆ ರೀ. ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಲಿಂಬೆ ರಸ, ಆಮೇಲೆ ಟೊಮ್ಯಾಟೊ
1: ಹೆಚ್ಚಿಟ್ಟು,
2: ಚಿಲಿ ಫ್ಲೆಕ್ಸು, ಆರ್ಗ್ಯಾನೋ ಎಲ್ಲ ನೀಟಾಗಿ ಅದನ್ನೆಲ್ಲ, ಹಾ ಈರುಳ್ಳಿ ಹೇಳಿದೆ, ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು. ಆಮೇಲೆ ಈ ಕಡೆ ಒಂದು ತವಾ ಮೇಲೆ ಇದನ್ನ ಬ್ರೆಡ್ ಬೇಯಿಸ್ಕೋಬೇಕಾಗುತ್ತೆ. ನಿಮಗೆ ಜಾಸ್ತಿ ರುಚಿ ಬೇಕಂದ್ರೆ ಬೆಣ್ಣೆ ಹಚ್ಚಿ ಬ್ರೆಡ್ ಅನ್ನ ಎರಡು ಬದಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಬೇಯಿಸ್ಕೋಬೇಕು.
1: ಮೊದಲೇ ಬೇಯಿಸಿಟ್ಕೊಂಡ್ಬಿಡ್ಬೇಕು.
2: ಹಾ, ಬೇಯಿಸಿಟ್ಕೋಬೇಕು. ಮೊದಲೇ ಅಂದ್ರೆ ಬಹಳ ಮೊದಲು ಬೇಯಿಸ್ಕೋಬಾರ್ದ್ರಿ, ಯಾಕಂದ್ರೆ ಅದು ಬ್ರೆಡ್ ಎಲ್ಲ ಒಂಥರ ಮೆತ್ತಗಾಗ್ಬಿಡುತ್ತೆ, ಸೋಗಿ ಆಗುತ್ತೆ.
1: ಇವಾಗ ತಿಂತಾ ಇದೀವಿ.
2: ಹಾ, ತಿಂತಾ ಇದೀವಿ ಅಂದ್ರೆ ಬೇಯಿಸಿ ಒಂದ್ 5 ನಿಮಿಷ ಬಿಟ್ಟು ಸ್ವಲ್ಪ ಆರಿದ ತಕ್ಷಣ ಇದನ್ನ ಎಲ್ಲ ಸ್ಪ್ರೆಡ್ ಹತ್ರ ಮೇಲೆ ಹಾಕೋಬೇಕಾಗುತ್ತೆ. ಇಲ್ಲ ತಂದ್ರೆ ನಿಮ್ ಇದನ್ನ ತವಾ ಮೇಲೂ ಬೇಯಿಸ್ಕೋಬಹುದು, ಇಲ್ಲ ತಂದ್ರೆ ಟೋಸ್ಟರ್ ಇರುತ್ತಲ್ಲ, ಟೋಸ್ಟರ್ ನಲ್ಲೂ ಕ್ರಿಸ್ಪಿ ಆಗಿ ಟೋಸ್ಟ್ ಮಾಡ್ಕೋಬಹುದು. ಮಾಡ್ಕೊಂಡ್ ತಕ್ಕೊಂಡು ಇದೆಲ್ಲ ಮಿಕ್ಸ್ಚರ್ ಎಲ್ಲ ಸ್ಪ್ರೆಡ್ ಮಾಡಿ ಸವಿಬಹುದು, ಕಾಫಿ ಟೀ ಜೊತೆಗೆ ಸವಿಬಹುದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಂಡ್ ತಿಂದ್ರೆ ಬಹಳ ಚೆನ್ನಾಗಿರುತ್ತೆ.
1: ಇವಾಗ ನೀವು ಹೇಳ್ತಾ ಇರೋದ್ ಕೇಳಿದ್ರೆ ಹಾಗೆ ಒಂದು ಬೈಟ್ ತಿಂತಾ ಇದ್ರೆ ಎಲ್ಲೋ ಕಾಫಿ ಶಾಪ್ ಅಲ್ಲಿ ಕುತ್ಕೊಂಡು ತಿಂತಾ ಇದೀವನೋ ಅನ್ನೋ ತರ ಫೀಲ್ ಬರ್ತಾ ಇದೆ ಅಲ್ಲ.
2: ಇದಕ್ಕೆ ಇದು ಅವಕಾಡೊ, ಇದೇನ ಇದು ಮಿಕ್ಸ್ಚರ್ ಮಾಡಿದವಲ್ಲ, ಇದಕ್ಕೆ ಗೋಕಾಮೊಲಿನು ಅಂತಾರೆ. ಅದಕ್ಕೆ ಇನ್ನೊಂದು ಹೆಸರು ಅವಕಾಡೊ ಟೋಸ್ಟ್ ಅನ್ನು ಅಂತಾರೆ. ಇದು ಇದನ್ನ ಬರೇ ಬ್ರೆಡ್ ಜೊತೆಗೇನೆ ತಿಂದ್ರೆ ಚೆನ್ನಾಗಿ ಇರುತ್ತೆ ಅಂತ ತಿಳ್ಕೊಬೇಡ್ರಿ ನೀವು. ಇದನ್ನ ಚಪಾತಿ ಜೊತೆನೂ ತಿನ್ಬಹುದು, ನಾವು ಪೂರಿ ಜೊತೆನೂ ತಿನ್ಬಹುದು.
1: ನೀವು ಇದೇನ್ ಮಿಕ್ಸ್ ಮಾಡಿ
2: ಚಟ್ನಿ, ಅವಕಾಡೊ ಚಟ್ನಿ ಇರುತ್ತಲ್ಲ ಮಿಕ್ಸ್ಚರು, ಇದನ್ನ ಎತ್ತರ ಬೇಕ ಜೊತೆಗೂ ತಿನ್ಬಹುದು ನೀವು, ಚೆನ್ನಾಗಿರುತ್ತೆ.
1: ಖಂಡಿತ ನಾವು ಟ್ರೈ ಮಾಡ್ತೀವಿ ನಮ್ರತಾ ಅವರೇ. ಸ್ನೇಹಿತರೆ, ಈಗ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ.
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
3: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
3: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಸ್ನೇಹಿತರೆ, ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಅಡುಗೆ ಅರಮನೆ. ನಮ್ಮ ಇಂದಿನ ಅಡುಗೆ ಅರಮನೆಯಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿ ಅವರು. ನಮ್ರತಾ ಅವರೇ, ಈಗ ಮುಂದಿನ ರೆಸಿಪಿ ಯಾವ ರೆಸಿಪಿ ಈ ಬ್ರೆಡ್ನಿಂದ?
1: ಮುಂದಿನ ರೆಸಿಪಿ ಪನೀರ್ ಕಾರ್ನ್ ಸ್ಯಾಂಡ್ವಿಚ್. ಇದಕ್ಕೆ ಏನೇನ್ ಬೇಕು ಹೇಳ್ತೇನ್ರಿ. ಪನೀರ್ ಬೇಕಾಗುತ್ತೆ ರೀ, ಸ್ವೀಟ್ ಕಾರ್ನ್ ಬೇಯಿಸಿದ್ದು 1 ಕಪ್, ಅದೆಲ್ಲ ನೀಟಾಗಿ ಸುಲಿದು ಕಾಳೆಲ್ಲ ಬಿಡಿಸ್ಕೊಂಡು ಬೇಯಿಸಿದ್ದಿರುತ್ತಲ್ರಿ, ಅದೊಂದು ಕಪ್ ಬೇಕಾಗುತ್ತೆ. ಆಮೇಲೆ ಪ್ರೊಸೆಸ್ ಚೀಸ್ ಬೇಕು. ಆಮೇಲೆ ಬ್ರೆಡ್ ಬೇಕು, ಆರ್ಗ್ಯಾನೋ, ಚಿಲ್ಲಿ ಫ್ಲೆಕ್ಸ್, ಬೆಣ್ಣೆ, ಕಾಳುಮೆಣಸಿನ ಪುಡಿ, ಉಪ್ಪು, ಇಷ್ಟು ಬೇಕಾಗುತ್ತೆ ರೀ. ಆಮೇಲೆ ಇದನ್ನ ಹೆಂಗ್ ಮಾಡೋದಂತ ಹೇಳ್ತೀನಿ. ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗ ಪನೀರು ಗ್ರೇಟ್ ಮಾಡ್ಕೊಂಡು ತಗೋಬೇಕು. ಆಮೇಲೆ ಹಾಗೇನೆ ಚೀಸನ್ನು ರೀ, ಪ್ರೊಸೆಸ್ ಚೀಸ್ ಅಷ್ಟೇ, ಇದಕ್ಕೆ ಮೊಜರೆಲ್ಲ ಎಲ್ಲ ಬೇಕಾಗುದಿಲ್ಲ. ಆಮೇಲೆ ಬೇಯಿಸಿದ ಕಾರ್ನ್ ಇರುತ್ತಲ್ರಿ, ಅದನ್ನ ಒಂದು ಸುತ್ತು ಗ್ರೈಂಡರ್ ಮಾಡ್ಕೋಬೇಕ್ರಿ, ಪಲ್ಸ್ ಮೋಡಲ್ಲಿ ಒಂದ್ ಸುತ್ತು,
0: ಸ್ವಲ್ಪ
1: ತರಿ ತರಿಯಾಗಿ, ಅಂದ್ರೆ ಅದು ಫೈನ್ ಪೇಸ್ಟ್ ಆಗಬಾರ್ದು ಅದು. ಆಮೇಲೆ ಚಿಲ್ಲಿ ಫ್ಲೆಕ್ಸ್, ಆರ್ಗ್ಯಾನೋ, ಬೆಣ್ಣೆ, ಕಾಳುಮೆಣಸಿನ ಪುಡಿ, ಉಪ್ಪು ಎಲ್ಲ ಹಾಕಿ ನೀಟಾಗೆ ಅದನ್ನೆಲ್ಲ ಮಿಕ್ಸ್ಚರ್ ಮಾಡ್ಕೋಬೇಕ್ರಿ. ಮಾಡ್ಕೊಂಡಾದ ತಕ್ಷಣ ಇದಿರುತ್ತಲ್ಲ ಬ್ರೆಡ್ ಇರುತ್ತಲ್ಲ, ಅದಕ್ಕೆ ಒಂದ್ ಸೈಡ್ ಬೆಣ್ಣೆ ಹಚ್ಕೋಬೇಕಾಗುತ್ತೆ ರೀ. ಒಂದ್ ಸೈಡ್ ಬೆಣ್ಣೆ ಹಚ್ಕೊಂಡು ಅದ್ರ ಹಿಂಬದಿ ಒಳಗೆ ಇದೆಲ್ಲ ಫಿಲ್ಲಿಂಗ್ ಇರುತ್ತಲ್ಲ ಇದನ್ನ ಹಚ್ಚಿ, ಆಮೇಲೆ ಇನ್ನೊಂದ್ ಮೇಲ್ ಮತ್ತೆ ಬ್ರೆಡ್ ಇಟ್ಟು ಮತ್ತೆ ಅದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಬೆಣ್ಣೆ ಹಚ್ಚಬೇಕಾಗುತ್ತೆ. ಇದು ಅಷ್ಟೇ, ಇದನ್ನ ಸ್ಯಾಂಡ್ವಿಚ್ ಮೇಕರ್ ಅಲ್ಲೂ ಮಾಡ್ಕೋಬಹುದು, ಗ್ರಿಲ್ ಸ್ಯಾಂಡ್ವಿಚ್ ಮೇಕರ್ ಇರುತ್ತಲ್ಲ ಅದಿದ್ರೆ, ಇಲ್ಲ ಅನ್ನೋರು ತವಾ ಮೇಲನು ಬೇಯಿಸ್ಕೋಬಹುದು. ಆದ್ರೆ ಇದನ್ನ ತವಾ ಮೇಲೆ ಬೇಯಿಸ್ಕೊಳ್ಳೋರು ಇದಕ್ಕೆ ಮುಚ್ಚಳ ಮುಚ್ಚಬಾರ್ದ್ರಿ, ಹಾಗೇನೆ ಓಪನ್ ಆಗಿನೇ ಬೇಯಿಸ್ಕೋಬೇಕು. ಎರಡು ಮೈ ಚೆನ್ನಾಗಿ ರೋಸ್ಟ್, ಅದ ಮೇಲೆ ಗೋಲ್ಡನ್ ಬ್ರೌನ್ ಬರುವವರೆಗೂ ಚೆನ್ನಾಗಿ ಎರಡು ಸೈಡ್ ಬೇಯಿಸ್ಕೋಬಹುದು.
0: ಅಂದ್ರೆ ಮುಚ್ಚಳ ಮುಚ್ಚಿದ್ರೆ ಅದೇನ್ ಮೆತ್ತಗಾಗುತ್ತೆ?
1: ಹಾ, ಮೆತ್ತಗಾಗುತ್ತೆ ರೀ,
0: ನಮಗೆ ಕ್ರಿಸ್ಪಿ ಬೇಕು.
1: ಹಾ, ಕ್ರಿಸ್ಪಿ ಇದು, ಇದು ಮೇಲೆ ಒಂದು ಸ್ವಲ್ಪ ಸಿಮ್ಮಲ್ಲಿಟ್ಟು ತವಾ ಮೇಲೆ ಬೇಯಿಸಿದ್ರೆ ಏಕದಮ್ ಕ್ರಿಸ್ಪಿ ಆಗುತ್ತೆ. ಇಲ್ಲ ಅಂತಂದ್ರೆ ಸ್ಯಾಂಡ್ವಿಚ್ ಮೇಕರ್ ಅಲ್ಲಿ ಅಂತೂ ಅದು ಅದ್ರ ಟೈಮಿಂಗ್ ಇರುತ್ತಲ್ಲ, ಅದಾದ ತಕ್ಷಣ ಅದು ಗೋಲ್ಡನ್ ಬ್ರೌನ ಮತ್ತೆ ಕ್ರಿಸ್ಪಿ ಆಗಿನೇ ಹೊರಗೆ ಬರುತ್ತೆ ಅಲ್ರಿ. ಎರಡು ತರ ಮಾಡ್ಕೋಬಹುದು ಇದನ್ನ. ಆಮೇಲೆ ಇದ್ರ ಜೊತೆ ಮೇಯೋನೀಸ್ ಅಥವಾ ಸಾಸ್ ಹಚ್ಕೊಂಡು ಸವಿಬಹುದು.
0: ಖಂಡಿತ ಟ್ರೈ ಮಾಡ್ತೀವಿ ಸ್ನೇಹಿತರೆ. ನೀವು ಕೂಡ ಇಂತಹ ಸ್ಟೈಲಿಶ್ ಹಾಗೇನೆ ಪೌಷ್ಟಿಕ ರೆಸಿಪಿಯನ್ನ ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ನಮ್ಗೆ ತಿಳಿಸಿ ಕಾರ್ಯಕ್ರಮದಲ್ಲಿ. ಈಗ ಚಿಕ್ಕದೊಂದು ವಿರಾಮ.

0: ಕಾರ್ಯಕ್ರಮಕ್ಕೆ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಅಡುಗೆ ಅರಮನೆ ಕಾರ್ಯಕ್ರಮವನ್ನ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿ ಅವರು. ನಮ್ರತಾ ಅವರೇ, ಈಗ ಈ ಬ್ರೆಡ್ ನಿಂದ ಯಾವ ರೆಸಿಪಿಯನ್ನ ಹೇಳ್ಕೊಡ್ತಾ ಇದ್ದೀರಾ?
1: ಹಾ, ನನ್ನ ಮುಂದಿನ ರೆಸಿಪಿ ಅಂದ್ರೆ ನಾಲ್ಕನೇದು ಪುದೀನಾ ಸ್ಯಾಂಡ್ವಿಚ್. ಇದಕ್ಕೆ ಏನೇನು ಬೇಕು ಹೇಳ್ತೇನ್ರಿ. ಪುದೀನಾ ಕಟ್ಬೇಕು ಒಂದೆರಡು, ಆಮೇಲೆ ಕೊತ್ತಂಬರಿ ಸ್ವಲ್ಪ, ಹಸಿ ಕೊಬ್ಬರಿ ಬೇಕಾಗುತ್ತೆ ರೀ, ಕೊಬ್ಬರಿ ತುರಿ, ಆಮೇಲೆ ಪುಟಾಣಿ, ಆಮೇಲೆ ಹಸಿ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಹಸಿ ಮೆಣಸಿನ್ಕಾಯಿ, ಬೆಣ್ಣೆ, ಆಮೇಲೆ ಸೌತೆಕಾಯಿ ರೌಂಡ್ ಸ್ಲೈಸ್ ಮಾಡಿದ್ದು, ರೌಂಡಾಗಿ ಕಟ್ ಮಾಡ್ಕೊಂಡಿರೋದು. ಟೊಮ್ಯಾಟೊ ಅದು ಸೇಮ್ ಬೀಜ ಎಲ್ಲ ತೆಗೆದು ರೌಂಡಾಗಿ ಕಟ್ ಮಾಡ್ಕೊಂಡಿರೋದು. ಈರುಳ್ಳಿನೂ ರೌಂಡಾಗಿ ಕಟ್ ಮಾಡ್ಕೊಂಡಿರೋದು ಬೇಕು. ಸ್ವಲ್ಪ ಲಿಂಬೆ ಹಣ್ಣಿನ ರಸ.
0: ಅಂದ್ರೆ ಇವಾಗ ಪುದೀನ ಅಂದ ತಕ್ಷಣ ಅದ್ರದೊಂದು ಪರಿಮಳ, ಅದ್ರೊಂದು ಸುಗಂಧನೇ ನಮಗೆ ಒಂದು ಮೈಂಡ್ ರಿಫ್ರೆಶ್ ಮಾಡ್ಬಿಡುತ್ತಲ್ಲ ರೀ.
1: ಮತ್ತೆ ಇದು ಡೈಜೆಷನ್ಗೂ ಬಹಳ ಉಪಯುಕ್ತ ಅಲ್ರಿ, ತಿನ್ನಕನು ಚೆನ್ನಾಗಿರುತ್ತೆ.
0: ಹೌದ್ರಿ. ಮಾಡೋದು ಹೆಂಗ್ರಿ ಇದನ್ನ?
1: ಮಾಡೋದ ಮೊದಲ ಪುದೀನ ಇದಕ್ಕೆ ಚಟ್ನಿ ಮಾಡ್ಕೋಬೇಕಾಗುತ್ತೆ ರೀ. ಇದಕ್ಕೆ ಒಂದು ಗ್ರೈಂಡರ್ ಜಾರಲ್ಲಿ ಪುದೀನ ಕ್ಲೀನ್ ಆಗಿ ಅದನ್ನೆಲ್ಲ ಸೋಸ್ಕೊಂಡು ತೊಳ್ಕೊಂಡು ಆಮೇಲೆ ಅದನ್ನ ಗ್ರೈಂಡರ್ ಜಾರಲ್ಲಿ ಹಾಕಿ ಅದಕ್ಕೆ ಹಸಿ ಕೊಬ್ಬರಿ ಒಂದು ಬಟ್ಲು, ಪುಟಾಣಿ ಸ್ವಲ್ಪ, ಹಸಿ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಹಸಿ ಮೆಣಸಿನ್ಕಾಯಿ, ಆಮೇಲೆ ಎಲ್ಲ ಹಾಕಿ ನೀಟಾಗಿ ಇದನ್ನ ಫೈನ್ ಪೇಸ್ಟ್ ಮಾಡ್ಕೋಬೇಕ್ರಿ. ಮಾಡಿಕೊಂಡು ಬ್ರೆಡ್ ತಗೊಂಡು ಅದಕ್ಕೆ ಒಂದ್ ಸೈಡ್ ಪುದೀನ ಚಟ್ನಿ ಎಲ್ಲ ಲೇಪಿಸ್ಬೇಕ್ರಿ, ಒಂದ್ ಸೈಡ್ ಬೆಣ್ಣೆ ಲೇಪಿಸ್ಬೇಕಾಗುತ್ತೆ ರೀ. ಹಚ್ಚಬೇಕು. ಹಚ್ಚಿ ಆಮೇಲೆ ಇದ್ರ ನಡುವೆ ಪುದೀನ ಚಟ್ನಿ ಹಚ್ಚಿರ್ತೇವಲ್ಲ ಅದ್ರ ಮೇಲ್ಗಡೆ ಸೌತೆಕಾಯಿ, ಆಮೇಲೆ ಟೊಮ್ಯಾಟೊ, ಈರುಳ್ಳಿ ಎಲ್ಲ ನೀಟಾಗಿ
0: ರೌಂಡ್ ರೌಂಡ್ ಕಟ್ ಮಾಡಿರ್ತೀವಲ್ಲ
1: ಅದನ್ನೆಲ್ಲ ಇಟ್ಟು ಮತ್ತೊಂದು ಸ್ಲೈಸ್ ಬ್ರೆಡ್ ತಗೊಂಡು ಅದಕ್ಕೇನು ಒಂದ್ ಸೈಡ್ ಇದು ಪುದೀನ ಚಟ್ನಿ ಹಚ್ಚಿ ಅದನ್ನ ಇದು ಈರುಳ್ಳಿ ಸೌತೆಕಾಯಿ ಮೇಲ್ಗಡೆ ಇಡ್ಬೇಕು. ಇಟ್ಟು ಅದ್ರ ಮೇಲಿನ ಭಾಗಕ್ಕೆ ಮತ್ತೆ ಒಂದ್ ಸ್ವಲ್ಪ ಬೆಣ್ಣೆ ಹಚ್ಬೇಕ್ರಿ. ಹಚ್ಚಿ ಇದನ್ನು ಸೇಮ್ ಬೇಕಂದ್ರೆ ತವಾ ಮೇಲೆ ಬೇಯಿಸ್ಕೋಬಹುದು, ಇಲ್ಲ ತಂದ್ರೆ ಸ್ಯಾಂಡ್ವಿಚ್ ಮೇಕರ್ ಅಲ್ಲಿನು ಮಾಡ್ಕೋಬಹುದು. ಇದನ್ನ ಸೇಮ್ ಪ್ರೊಸೆಸ್ ಇದ್ರದ್ದು ಕಾರ್ನ್ ಸ್ಯಾಂಡ್ವಿಚ್ ತರ ಇದನ್ನು ಮಾಡ್ಕೋಬಹುದು. ಆಮೇಲೆ ಇದಕ್ಕೆ ನಿಮಗೆ ಬೇಕಾದಂತ ತರಕಾರಿ ಹಾಕೋಬಹುದ್ರಿ. ನೀವು ಇದಕ್ಕೆ ಗಜ್ಜರಿನೂ ಹಾಕೋಬಹುದು, ಬೀಟ್ರೂಟ್ ಹಾಕೋಬಹುದು.
0: ಅಂದ್ರೆ ತುರ್ದ್ ಹಾಕ್ಬೇಕಾಗ?
1: ಇಲ್ಲ ತುರ್ದಿಲ್ಲ, ಗಜ್ಜರಿನೂ ಅದನ್ನು ತಿನ್ನಕ್ ಸ್ಲೈಸ್ ಮಾಡಿನ ಹಾಕೋಬಹುದು. ಆಮೇಲೆ ಇದಂತು ಬೀಟ್ರೂಟ್ ಹಾಕೋಬಹುದು, ಗಜ್ಜರಿನೂ ಹಾಕೋಬಹುದು, ಆಮೇಲೆ ದಪ್ಪ ಮೆಣಸಿನ್ಕಾಯಿ ಅದು ಬಹಳ ಚೆನ್ನಾಗಿರುತ್ತೆ ರೀ ಹಾಕಿದ್ರೆ, ಅದನ್ನು ಹಾಕೋಬಹುದು. ಮತ್ತೆ ಸ್ವಲ್ಪ ಕ್ಯಾಬೇಜ್ ಬೇಕಾದ್ರೂ ಹಾಕೋಬಹುದು. ಒಳಗಡೆ ನೀವು ಯಾವ್ದು ತರಕಾರಿ ನಿಮ್ಗೆ ಇಷ್ಟನೋ ಅದನ್ನ ಹಾಕೋಬಹುದು ಒಳಗಡೆ, ಎಲ್ಲಾ ಒಂದೊಂದರ ರುಚಿ ಕೊಡುತ್ತೆ ರೀ ಅದು. ಇದನ್ನ ಬೆಳಗ್ಗೆನ ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬಹುದು ಇದನ್ನ.
0: ಅಂದ್ರೆ ನಮ್ರತ, ಈಗ ನೀವು ಬ್ರೆಡ್ ಅನ್ನೋದು ಯಾರ್ದಾದ್ರೂ ಒಬ್ರು ಕಲಾತ್ಮಕ ಒಂದು ಕೈಗೆ ಬಂದಾಗ ಅದು ಕ್ರಿಯೇಟಿವಿಟಿನ ಯಾವ ರೀತಿ ತಗೊಳ್ತದೆ ಅನ್ನೋದನ್ನ ಹೇಳ್ಕೊಟ್ರಿ. ಅಂದ್ರೆ ಹೆಲ್ತ್ಗೂ ಸೈ, ಈ ಕಡೆ ನಾಲ್ಗೆ ರುಚಿಗೂ ಸೈ ಅನ್ನುವಂತ ಅದ್ಭುತ ರೆಸಿಪಿಯನ್ನ ಒಂದು ಬ್ರೆಡ್ ಅನ್ನ ಬಳಸಿ ಹೇಳ್ಕೊಟ್ರಿ. ಖಂಡಿತ ನಮ್ಮ ಸ್ನೇಹಿತರು ಹಾಗೆ ನಾವು ಕೂಡ ಅದನ್ನ ಟ್ರೈ ಮಾಡ್ತೀವಿ. ಸ್ನೇಹಿತರೆ, ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಹಾಗೆಯೇ ನಿಮ್ಮ ರೆಸಿಪಿ ಕೂಡ ನಮ್ಮ ಒಂದು ಅಡುಗೆ ಅರಮನೆಯಲ್ಲಿ ಪ್ರಸಾರ ಆಗಬೇಕು ಅಂದರೆ ನೀವು ನಮಗೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತಷ್ಟು ರೆಸಿಪಿಗಳೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೇಳಿ ವೇಣುಧ್ವನಿ 90.4 FM. ನಮ್ರತಾ ಅವರೇ, ನಮ್ಮ ಅಡುಗೆ ಅರಮನೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: KLE ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362. ಮೊಬೈಲ್ ಸಂಖ್ಯೆ 9448998.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: KLE Cancer Hospital, Belagavi.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE Cancer Hospital, KLE's Dr. Prabhakar Kore Hospital and MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE Cancer Hospital ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE Cancer Hospital ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: शिक्षण, आरोग्य आणि समाजसेवेची उज्ज्वल परंपरा जपणारे लाखो विद्यार्थ्यांचे प्रेरणास्थान केली विश्वविद्यालयाचे कुलाधिपती पद्मश्री डॉक्टर प्रभाकर कोरे यांना केली वेणुधोनी 90.4 FM कडून 79 व्या वाढदिवसानिमित्त हार्दिक शुभेच्छा.
3: ಒಂದು ಕನಸು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಬದಲಾಯಿಸಿತು. ಒಂದು ಸಂಕಲ್ಪ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗೆ ಹೊಸ ದಿಕ್ಕನ್ನೇ ನೀಡಿತು. ಆ ವಿಷನ್ನ ಹೆಸರು ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಬಿ ಕೋರೆ. 79ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸರ್. ವಿತ್ ಇಮ್ಮೆನ್ಸ್ ಪ್ರೈಡ್

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: केली विश्वविद्यालयाच्या केली स्कूल ऑफ म्युझिक कडून सादर होत आहे समूह गायन स्पर्धा, ज्यामध्ये हायस्कूल आणि प्री युनिव्हर्सिटी पार्टिसिपेट करू शकतात. हायस्कूल साठी पॅट्रियोटिक सॉंग्स आणि प्री युनिव्हर्सिटी साठी फोक सॉंग्स. 11 ऑगस्ट 2026 रोजी सकाळी 9 वाजल्यापासून. स्थळ आहे केली कन्व्हेन्शन सेंटर, 300 सीटर हॉल, JNMC कॅम्पस, नेहरू नगर, बेळगावी. अधिक माहितीसाठी संपर्क करा 9886103520 आणि 9916467993.
2: ಶಿಕ್ಷಣ, ಸೇವೆ, ಆರೋಗ್ಯ, ಕೃಷಿ, ರಾಜಕೀಯ ಮತ್ತು ನಾಡಿನ ಸಮಗ್ರ ಬೆಳವಣಿಗೆಯ ಹರಿಕಾರ ಹಾಗೂ KLE ವಿಶ್ವವಿದ್ಯಾಲಯದ ಕುಲಪತಿ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ 79th ಜನ್ಮದಿನ ಇಂದು. KLE ಸಂಸ್ಥೆಯ ಬಳಗದವರಿಂದ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು.
3: ಕನಸುಗಳಿಗೆ ದಾರಿ ತೋರಿದ ಮಾರ್ಗದರ್ಶಕರು, ಜ್ಞಾನದ ಜ್ಯೋತಿ ಬೆಳಗಿದ ಶಿಕ್ಷಣ ಪ್ರೇಮಿ, ಸೇವೆ, ಸಂಕಲ್ಪ ಮತ್ತು ದೂರದೃಷ್ಟಿಯಿಂದ ಲಕ್ಷಾಂತರ ಬದುಕುಗಳಿಗೆ ಸ್ಫೂರ್ತಿಯಾದ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಬಿ ಕೋರೆ ಅವರಿಗೆ 79th ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ವಿತ್ ಪ್ರೈಡ್, ರಿಸ್ಪೆಕ್ಟ್ ಅಂಡ್ ವಾರ್ಮ್ ವಿಶಸ್, KLE ಫ್ಯಾಮಿಲಿ.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 ಹಾಗೂ 8123

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ज्यांच्या दूरदृष्टीने घडली असंख्य आयुष्य, ज्यांच्या नेतृत्वाने उजळल्या अनेक दिशा, केली विश्वविद्यालयाचे कुलाधिपती पद्मश्री डॉक्टर प्रभाकर कोरे यांना 79व्या वाढदिवसानिमित्त केली परिवाराकडून खूप खूप शुभेच्छा.
2: एक स्वप्न ज्याने लाखो विद्यार्थ्यांचं भविष्य घडवलं, एक संकल्प ज्याने शिक्षण आणि आरोग्य सेवेला दिली नवी दिशा, ती द्रष्टा व्यक्ती म्हणजे पद्मश्री डॉक्टर प्रभाकर बी कोरे.
3: सर, आपणास 79व्या वाढदिवसाच्या मनपूर्वक शुभेच्छा.
2: कारण तुम्ही आहात केएलई परिवाराचा अभिमान.

ನಮಸ್ಕಾರ ಸ್ನೇಹಿತರೆ, ಭಾವಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಭಾವಸಂಗಮ ಕಾರ್ಯಕ್ರಮಕ್ಕೆ ನಿಮ್ಮೊಂದಿಗೆ ನಾನು ಅನುಪಮ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಪರಿಚಯ ಇರುವಂತಹ ಕವಿ ಎಂ ಗೋಪಾಲಕೃಷ್ಣ ಅಡಿಗರು. ಈ ಕಾರ್ಯಕ್ರಮದಲ್ಲಿ ಗೋಪಾಲಕೃಷ್ಣ ಅಡಿಗರ ಕಿರು ಪರಿಚಯ, ಹಾಗೆಯೇ ಕೆಲವೊಂದಷ್ಟು ಹಾಡುಗಳು ನಿಮಗಾಗಿ ನಿಮ್ಮ ವೇಣುಧ್ವನಿಯಲ್ಲಿ. ಇದು 90.4 FM KLE ಕನಸು. ಕಾರ್ಯಕ್ರಮದಲ್ಲಿ ಆರಂಭ

ಕಾರ್ಯಕ್ರಮಕ್ಕೆ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ, ಇದು 90.4 FM. ಅಡಿಗರು ಕರದ ಕಾವ್ಯ ಕ್ಷೇತ್ರಗಳಲ್ಲಿ ನವ್ಯತೆ ಎಂಬ ಹೊಸ ಸಂಪ್ರದಾಯವನ್ನ ಬಳಸಿದ್ರು. ಕನ್ನಡ ಸಾಹಿತ್ಯಕ್ಕೆ ಹೊಸ ಆಯಾಮವನ್ನ ನೀಡಿ ಯುಗ ಪ್ರವರ್ತಕ ಕವಿಯಾದ್ರು. ನವ್ಯದ ಸಾಹಿತ್ಯದ ನಾಯಕವನ್ನ ವಹಿಸಿ ಸುಮಾರು ಕಾಲು ಶತಮಾನಗಳ ಕಾಲ ಅಡಿಗರು ಕನ್ನಡ ಕಾವ್ಯ ಲೋಕದ ಶಿಖರದಲ್ಲಿದ್ರು. ಕಾವ್ಯದಲ್ಲಿ ಅವರು ಮಾಡಿದ ಕ್ರಾಂತಿಕಾರಿ ಪರಿವರ್ತನೆ, ಕತೆ, ಕಾದಂಬರಿ, ನಾಟಕ, ವಿಮರ್ಶೆ ಮುಂತಾದ ಇತರ ಸಾಹಿತ್ಯ ಪ್ರಕಾರಗಳ ಮೇಲೂ ಪ್ರಭಾವವನ್ನ ಬೀರಿ ಸಮಗ್ರ ಕನ್ನಡ ಸಾಹಿತ್ಯಕ್ಕೆ ಹೊಸ ಆಯಾಮವನ್ನ ನೀಡಿದ್ರು. ಅಡಿಗರು ಕನ್ನಡ ವಿಮರ್ಶೆಯಲ್ಲಿಯೂ ಸಹ ಪ್ರಬುದ್ಧತೆಯನ್ನ ತಂದ್ರು. ಸಾಕ್ಷಿ ಎಂಬ ಉನ್ನತ ಮಟ್ಟದ ಸಾಹಿತ್ಯ ಪತ್ರಿಕೆಯನ್ನ ಸುಮಾರು 20 ವರ್ಷಗಳ ಕಾಲ ನಡೆಸಿ ಹೊಸ ಸಂವೇದನೆಯನ್ನ ಹೊಸ ಲೇಖಕರನ್ನ ಪ್ರೋತ್ಸಾಹಿಸಿದ್ರು. ತಮ್ಮ ಕಾವ್ಯ, ಗದ್ದೆ, ವೈಚಾರಿಕತೆ, ವ್ಯಕ್ತಿತ್ವ, ಪ್ರಭಾವ, ಮಾರ್ಗದರ್ಶನಗಳ ಮೂಲಕ ಅಡಿಗರು ಮಾಡಿದಂತಹ ಸಾರಸ್ವತ್ವ ಸಾಧನೆ ಅನನ್ಯವಾಗಿದೆ. ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ, ರಾಜಕೀಯ ಹೀಗೆ ವಿವಿಧ ವಿಷಯಗಳ ಬಗ್ಗೆ ಅಡಿಗರು ಅನೇಕ ಲೇಖಕಗಳನ್ನ ಬರೆದಿದ್ದಾರೆ. ಇವರು ಫೆಬ್ರವರಿ 18, 1918 ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮುಗೇರಿಯಲ್ಲಿ ರಾಮಪ್ಪ ಹಾಗೂ ಗೌರಮ್ಮನ ಮಗನಾಗಿ ಜನಿಸಿದರು. ಅಮೃತ ವಾಹಿನಿಯೊಂದು

ಮತ್ತೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ವೇಣು ಧ್ವನಿ. ಇದು 90.4 FM KLE ಕನಸು ಕಾರ್ಯಕ್ರಮವಿದು ಭಾವಸಂಗಮ. ಒಂದು ಸಾರಿ ಅಡಿಗರು ಮೆಟ್ಟಲೇರಿ ಹೋಗ್ತಾ ಇದ್ರಂತೆ. ಸುತ್ತು ಕಡೆಯಿಂದ ನಮ್ಮ ವೇಣುಧ್ವನಿ ತರದ್ದೆ ರೇಡಿಯೋ ಕೇಳಿಸ್ತಾ ಇತ್ತಂತೆ. ಮೆಟ್ಲು ಹತ್ತುತ್ತಿದ್ದಂತೆಯೇ ಅವರಿಗೆ ಅಚಾನಕ್ ಆಗಿ ಅಲ್ಲಿ ಕರೆಂಟ್ ಹೋಗಿದ್ದರಿಂದ ಅವರಿಗೆ ಆ ಧ್ವನಿ ಕೇಳದಂತಾಯಿತಂತೆ. ಆ ಸಂದರ್ಭದಲ್ಲಿ ದೂರದಲ್ಲೆಲ್ಲೋ ಕೊಳಲು ಊದುವ ಧ್ವನಿ ಕೇಳಿಸ್ತಂತೆ. ಆಗ ಅವರ ತಲೆಯಲ್ಲಿ ಹೊಳೆದ ಕವಿತೆಯೇ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಈ ಕೊಳಲ ಧ್ವನಿ ಅವರಿಗೆ ಪ್ರೇರಣೆಯನ್ನ ಕೊಡ್ತಂತೆ. ಹಾಗೆ ಆ ಸಾಲುಗಳನ್ನ ಬಳಸಿ ಇಡೀ ಜೀವನ ತತ್ವಗಳನ್ನ ಅದರಲ್ಲಿ ತುಂಬಿ ಅತ್ಯಂತ ಮನೋಜ್ಞವಾಗಿ ಕಾವ್ಯ ರಚನೆ ಮಾಡ್ತಾರೆ. ಅದರಲ್ಲಿ ಬುದ್ಧನ ತತ್ವ ಇದೆ, ಬುದ್ಧ ಸನ್ಯಾಸತ್ವವನ್ನು ಸ್ವೀಕರಿಸಿದ ಬಗೆ ಇದೆ. ಹಾಗೆಯೇ ಇರುವುದೆಲ್ಲವ ಬಿಟ್ಟು ಇರದುದರ ಕಡೆಗೆ ತುಡಿಯುವುದೇ ಜೀವನ ಅನ್ನೋದನ್ನ ಅದರಲ್ಲಿ ಮನೋಜ್ಞವಾಗಿ ವಿವರಿಸಿದ್ದಾರೆ. ಈಗ ಕಾರ್ಯಕ್ರಮದಲ್ಲಿ ನಿಮಗಾಗಿ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಕಾರ್ಯಕ್ರಮದಲ್ಲಿ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. ಗೋಪಾಲಕೃಷ್ಣ ಅಡಿಗರಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಅಪಾರ. ಅದರಲ್ಲಿ 1974 ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1957 ಅಡಿಗರಿಗೆ ವರ್ಧಮಾನ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಾಗೆಯೇ 1979 ಕೇರಳದ ಪ್ರತಿಷ್ಠಿತ ಕುಮಾರ್ ಸನ್ಮಾನ್ ಪ್ರಶಸ್ತಿ, ಹಾಗೆಯೇ 1979 ಧರ್ಮಸ್ಥಳದಲ್ಲಿ ನಡೆದ 51ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ, 1980 ಸಮಗ್ರ ಕಾವ್ಯಕ್ಕೆ ಮೂಡುಬಿದ್ರೆಯ ವರ್ಧಮಾನ ಪ್ರಶಸ್ತಿ, 1982 ಪ್ಯಾರಿಸ್ ಯುಗೋಸ್ಲೋವಿಯಾಗಳಲ್ಲಿ ನಡೆದ ವಿಶ್ವಕಲಾ ಸಮ್ಮೇಳನದಲ್ಲಿ ಆಹ್ವಾನಿತರಾಗಿದ್ದರು. ಹಾಗೆಯೇ 1986 ಮಧ್ಯಪ್ರದೇಶ ಸರ್ಕಾರ ಆರಂಭಿಸಿದ ಪ್ರಥಮ ಕಬೀರ್ ಸನ್ಮಾನ ಪ್ರಶಸ್ತಿ, 1986 ರಾಜ್ಯೋತ್ಸವ ಪ್ರಶಸ್ತಿ, 1988 ಥೈಲ್ಯಾಂಡಿನ ಬ್ಯಾಂಕಾಕ್ ನಗರದಲ್ಲಿ ನಡೆದ ಜಾಗತಿಕ ಕವಿ ಸಮ್ಮೇಳನದಲ್ಲಿ ವರ್ಲ್ಡ್ ಅಕಾಡೆಮಿ ಆಫ್ ಆರ್ಟ್ಸ್ ಅಂಡ್ ಕಲ್ಚರ್ ಸಂಸ್ಥೆ ಅವರಿಗೆ ಡಾಕ್ಟರೇಟ್ ಮತ್ತು ಲಿಟರೇಚರ್ ಪ್ರಶಸ್ತಿ ನೀಡಿ ಗೌರವಿಸಿತು. ಅಡಿಗರ ಮೊದಲ ಕವನ ಸಂಕಲನ ಭಾವತರಂಗ ಪ್ರಕಟವಾದದ್ದು 1946. ನಂತರದಲ್ಲಿ ಅವರ 11 ಕವನ ಸಂಕಲನಗಳು ಪ್ರಕಟವಾದವು. ಕಟ್ಟುವೆವು ನಾವು, ನಡೆದು ಬಂದ ದಾರಿ, ಚಂಟೆ ಮದ್ದಳೆ, ಭೂಮಿಗೀತ, ವರ್ಧಮಾನ, ಇದನ್ನು ಬಯಸಿರಲಿಲ್ಲ, ಮೂಲಕ ಮಹಾಶಯರು, ಬತ್ತಲಾರದ ಗಂಗೆ, ಚಿಂತಾಮಣಿಯಲ್ಲಿ ಕಂಡ ಮುಖ, ಸುವರ್ಣ ಪುತ್ತಳಿ ಹಾಗೂ ಬಾ ಇತ್ತ ಇತ್ತ, ಅಡಿಗರು, ಅನಾಥ, ಆಕಾಶದೀಪ ಎಂಬ ಎರಡು ಕಾದಂಬರಿಗಳನ್ನು ಸಹ ಬರೆದಿದ್ದಾರೆ. ಕಾರ್ಯಕ್ರಮದಲ್ಲಿ ಈಗೊಂದು ಗೀತೆ.

ಪ್ರೀತಿಯ ಸ್ವಾಗತ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ. ಇದು ವೇಣುಧ್ವನಿ 90.4 FM KLE ಕನಸು. ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಇದ್ದೆ ಗೋಪಾಲಕೃಷ್ಣ ಅಡಿಗರ ಬಗ್ಗೆ. ಸ್ವಾತಂತ್ರ್ಯ ಪೂರ್ವದ ಬಹುತೇಕ ಕನ್ನಡದ ಸಾಹಿತಿಗಳು ಪೌರಾಣಿಕ ಇತಿಹಾಸ ಹಾಗೇನೆ ಕೆಲವೊಬ್ಬರು ಸಾಮಾಜಿಕ ವಿಷಯಗಳನ್ನ ತಮ್ಮ ಬಹುತೇಕ ಬರಹಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದರೆ, ಅಡಿಗರು ಮಾತ್ರ ಕನ್ನಡ ಕಾವ್ಯ ಕ್ಷೇತ್ರದಲ್ಲಿ ನವ್ಯತೆ ಎಂಬ ಹೊಸ ಸಂಪ್ರದಾಯವನ್ನ ಬೆಳೆಸಿದ್ರು. ಬೇಂದ್ರೆ ಕಾರಂತರಂತಹ ದಿಗ್ಗಜರುಗಳೇ ಅವರ ಕಾವ್ಯ ಸೃಷ್ಟಿಗೆ ಮಾರುಹೋಗಿದ್ದರು. ನವ್ಯ ಸಾಹಿತ್ಯದ ಮುಂದಾಳತ್ವವನ್ನು ವಹಿಸಿ ತಾವು ಬರೆದಿದ್ದಲ್ಲದೆ ಇನ್ನೂ ನೂರಾರು ಲೇಖಕರಿಗೆ ಪ್ರೋತ್ಸಾಹ ನೀಡುತ್ತಾ ದಾರಿದೀಪವಾದ ಶ್ರೀ ಎಂ ಗೋಪಾಲಕೃಷ್ಣ ಅಡಿಗರು ನಿಜವಾಗ್ಲೂ ನಮ್ಮ ಹೆಮ್ಮೆಯ ಕನ್ನಡದ ಕವಿಗಳು ಅಂತ ಹೇಳ್ತಾ, ಮತ್ತೊಬ್ಬ ಕವಿ ಮತ್ತಷ್ಟು ಗೀತೆಗಳೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ KLE ವೇಣುಧ್ವನಿಯನ್ನ. ಇದು 90.4

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು, ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕೇಳ್ಬರ್ತಾ ಇರುವಂತಹ ಗಂಭೀರ ಆರೋಗ್ಯ ಸಮಸ್ಯೆಯಾದ ಶ್ವಾಸಕೋಶದ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಕೆಎಲ್ಇ ಕ್ಯಾನ್ಸರ್ ಆಸ್ಪತ್ರೆಯ ಸರ್ಜಿಕಲ್ ಆಂಕಾಲಜಿ ವಿಭಾಗದ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಮಹೇಶ್ ಕಲ್ಲೋಳಿ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ಈ ಒಂದು ಶ್ವಾಸಕೋಶದ ಕ್ಯಾನ್ಸರ್ ಅಂದ್ರೆ ಏನು, ಸರಳವಾಗಿ ವಿವರಿಸುವುದಾದ್ರೆ ಸಾಮಾನ್ಯವಾಗಿ ಕ್ಯಾನ್ಸರ್ ಬರೋದಕ್ಕೆ ಕಾರಣಗಳು ಏನೇನು ಅಂತ? ಸರ್,
1: ಶ್ವಾಸಕೋಶದ ಕ್ಯಾನ್ಸರ್ ಬರಕ್ಕೆ ಮೇನ್ ಕಾರಣ ಧೂಮಪಾನ, ಸಿಗರೇಟ್ ಇರ್ಬೋದು, ಬೀಡಿ ಇರ್ಬೋದು, ಚುಟ್ಟ ಇರ್ಬೋದು. ಈ ಧೂಮಪಾನದಿಂದಾನೇ ಆಲ್ಮೋಸ್ಟ್ 85% ಆಫ್ ಲಂಗ್ ಕ್ಯಾನ್ಸರ್ ಅದರಿಂದಾನೇ ಆಗುತ್ತೆ.
0: ಸರ್, ಈಗ ತಾವ್ ಹೇಳ್ತಾ ಇದ್ರಿ ಧೂಮಪಾನದಿಂದ ಈ ಒಂದು ಲಂಗ್ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್ ಬರುತ್ತೆ ಅಂತ, ಆ ಕಾರಣವನ್ನ ಹೊರತುಪಡಿಸಿ ಬೇರೆ ಯಾವ ಎಲ್ಲ ಕಾರಣಗಳಿಂದ ಬರಬಹುದು ಸರ್?
1: ಅದ್ ಬಿಟ್ಟು ಇವನ್ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತೀವಿ, ಕೆಲವೊಬ್ರು ಸ್ಮೋಕ್ ಮಾಡ್ತಿರಲ್ಲ, ಬಟ್ ಅವ್ರ ಜೊತೆಗೆ ಸ್ಮೋಕ್ ಮಾಡೋರ ಜೊತೆಗೆ ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ, ಅದಕ್ಕೆ ಪರೋಕ್ಷ ಧೂಮಪಾನ ಅಂತೀವಿ. ಅದರಿಂದನು ರಿಸ್ಕ್ ಇರುತ್ತೆ ರೀ, ಅರೌಂಡ್ 20-30% ರಿಸ್ಕ್ ಅದರಿಂದನು ಆಗುತ್ತೆ. ಇದು ಬಿಟ್ಟರೆ ಏರ್ ಪೊಲ್ಯೂಷನ್, ವಾಯು ಮಾಲಿನ್ಯ, ಅದರಲ್ಲಿ ಸುಮಾರು ಕೆಮಿಕಲ್ಸ್ ಲೈಕ್ ಅಸ್ಬೆಸ್ಟೋಸಿಸ್, ಆರ್ಸೆನಿಕ್, ನಿಕೆಲ್, ಕ್ರೋಮಿಯಂ ಅಂತ ತುಂಬಾ ರಾಸಾಯನಿಕ ಕೆಮಿಕಲ್ಸ್ ಅಂತೀವಿ, ಕೆಲವೊಂದು ಕೆಮಿಕಲ್ಸ್ ಇಂದ ಕ್ಯಾನ್ಸರ್ ಆಗುತ್ತೆ, ಅದಕ್ಕೆ ಕಾರ್ಸಿನೋಜೆನ್ಸ್ ಅಂತೀವಿ. ಸೊ ಅದನ್ನ ತುಂಬಾ ಹೊತ್ತು ಆತರ ಏರ್ ಪೊಲ್ಯೂಟೆಡ್ ಏರ್ ನ ನಾವು ಉಸಿರಾಡ್ತಾ ಇದ್ರೆ ಅದರಿಂದನು ಲಂಗ್ ಕ್ಯಾನ್ಸರ್ ಆಗುತ್ತೆ. ಅಥವಾ ಕೆಲವೊಮ್ಮೆ ಆಕ್ಯುಪೇಷನಲ್ ಹಜಾರ್ಡ್ ಅಂತೀವಿ, ಕೆಲವೊಂದು ಫ್ಯಾಕ್ಟ್ರಿಯಲ್ಲಿ ಕೆಲವರು ವರ್ಕ್ ಮಾಡ್ತಿರ್ತಾರೆ, ಅಲ್ಲಿ ದೇ ಆರ್ ಎಕ್ಸ್ಪೋಸ್ ಟು ಅಂದ್ರೆ ಈ ತರ ಪೊಲ್ಯೂಟೆಡ್ ಏರಿಗೆ ಅಥವಾ ಸ್ಮೋಕ್, ಕೆಮಿಕಲ್ ಸ್ಮೋಕಿಗೆ ಉಸಿರಾಡ್ತಿರ್ತಾರೆ. ಸೊ ಅದರಿಂದನು ಕೆಲವೊಮ್ಮೆ ಆಕ್ಯುಪೇಷನಲ್ ಇಂದನು ಕೆಲವೊಮ್ಮೆ ಲಂಗ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ.
0: ಸರ್, ಈಗ ಈ ಒಂದು ಶ್ವಾಸಕೋಶದ ಕ್ಯಾನ್ಸರ್ ಆರಂಭಿಕ ಹಂತದಲ್ಲೇ ನಾವು ಪತ್ತೆ ಹಚ್ಚಬೇಕು ಅನ್ನೋದಾದ್ರೆ ಯಾವ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ? ಸರ್,
1: ಲಂಗ್ ಕ್ಯಾನ್ಸರ್ ಅಲ್ಲಿ ಆತರ ಅರ್ಲಿ ಸೈನ್ ಸಿಂಪ್ಟಮ್ಸ್ ತುಂಬಾ ಕಡಿಮೆ ರೀ, ಯಾಕಂದ್ರೆ ಯೂಶಲಿ ತುಂಬಾ ಜಾಸ್ತಿ ಆದಾಗ ಸಿಂಪ್ಟಮ್ಸ್ ಬರುತ್ತೆ. ಬೇರೆ ಕ್ಯಾನ್ಸರ್ ಅಲ್ಲಿ ಲೈಕ್ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಗಂಟು ಸಿಗುತ್ತೆ, ಬಾಯಿ ಕ್ಯಾನ್ಸರ್ ಅಲ್ಲಿ ಹುಣ್ಣ ಆಗುತ್ತೆ, ಅಥವಾ ಕರಳು ಕ್ಯಾನ್ಸರ್ ಅಲ್ಲಿ ಟಾಯ್ಲೆಟ್ ಅಲ್ಲಿ ರಕ್ತ ಹೋಗುತ್ತೆ. ಈ ತರ ತುಂಬಾ ಕ್ಯಾನ್ಸರ್ ಅಲ್ಲಿ ತುಂಬಾ ಅರ್ಲಿ ಸೈನ್ಸ್ ಇದೆ, ಬಟ್ ಲಂಗ್ ಕ್ಯಾನ್ಸರ್ ಅಲ್ಲಿ ಅಷ್ಟು ಅರ್ಲಿ ಸೈನ್ಸ್ ತುಂಬಾ ಕಡಿಮೆ. ಬಟ್ ಒಂದ್ಸಲ ಕ್ಯಾನ್ಸರ್ ಬೆಳೀತಾ ಹೋದಂಗೆ ಅವ್ರಿಗೆ ಪೇಷಂಟ್ಗೆ ಒಣ ಕೆಮ್ಮು ಜಾಸ್ತಿ ಬರಕ್ ಸ್ಟಾರ್ಟ್ ಆಗುತ್ತೆ, ಡ್ರೈ ಕಾಫ್ ಅಂತೀವಿ, ಇರಿಟೇಬಲ್ ಡ್ರೈ ಕಾಫ್. ಅದ್ ಬಿಟ್ರೆ ಎದೆಯಲ್ಲಿ ನೀರು ತುಂಬಿದ್ರೆ ಅವ್ರಿಗೆ ಉಸಿರಾಡಕ್ಕೆ ದಾಪ್ ಹತ್ಬಹುದು, ಲಂಗ್ಸ್ ಅಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ. ಅಥವಾ ಕೆಲವೊಮ್ಮೆ ಕೆಮ್ಮಿ ಕಫದಲ್ಲಿ ಬ್ಲಡ್ ಬೀಳ್ಬಹುದು. ಸೊ ಅದು ಒಂದು ಲಂಗ್ ಕ್ಯಾನ್ಸರ್ ಸಿಂಪ್ಟಮ್. ಅಥವಾ ಮೋಸ್ಟ್ ಕಾಮನ್ ಸಿಂಪ್ಟಮ್ ತುಂಬಾ ಜಾಸ್ತಿ ಇದ್ದಾಗ ಪೇಷಂಟ್ಗೆ ಊಟ ರುಚಿ ಹತ್ತಲ್ಲ, ಮತ್ತೆ ಅವ್ರ ತೂಕ ಕಡಿಮೆ ಆಗ್ತಾ ಹೋಗ್ತಿರುತ್ತೆ, ಇವೆಲ್ಲ ಲಂಗ್ ಕ್ಯಾನ್ಸರ್ ಸಿಂಪ್ಟಮ್ಸ್ ರೀ.
0: ಸರಿ, ಇವಾಗ ಯಾವ ಒಂದು ಲಕ್ಷಣ ಕಾಣಿಸ್ಕೊಂಡ್ರೆ ನಿರ್ಲಕ್ಷ್ಯ ಮಾಡಬಾರ್ದು ಅಂತ?
1: ಯಾವುದೇ ಈಗ ಸ್ಪೆಷಲಿ ಧೂಮಪಾನ ಹಿಸ್ಟ್ರಿ ಇರೋರು, ಓಲ್ಡ್ 50+ ಇರೋರು, ಬಹಳ ತುಂಬಾ ವರ್ಷದಿಂದ ಸ್ಮೋಕ್ ಮಾಡಿದಾರು, ಈಗ ಪ್ಯಾಕ್ ಇಯರ್ಸ್ ಅಂತೀವ್ರಿ, ಹೌ ಮೆನಿ ಪ್ಯಾಕ್ ಇಯರ್ಸ್, ಎಷ್ಟು ಪ್ಯಾಕ್ ಇಯರ್ಸ್ ಸ್ಮೋಕ್ ಮಾಡಿದಾರಂತ. ಸೊ ಆತರ ಜಾಸ್ತಿ ಪ್ಯಾಕ್ ಇಯರ್ಸ್ ಇರೋರು ಯಾವುದೇ ಲಂಗ್ ಸಿಂಪ್ಟಮ್ಸ್ ಆಗಲಿ, ಎದೆನೋವು, ಕೆಮ್ಮು, ಉಸಿರಾಡಕ್ ದಾಪ್, ಆತರ ಯಾವುದೇ ಇದ್ರೆ ಇಮಿಡಿಯೇಟ್ ತೋರಿಸ್ಕೊತಾ ಇರಬೇಕು.
0: ಸರ್, ಈಗ ಬಹಳಷ್ಟು ಜನಕ್ಕೆ ಕೆಮ್ಮು ವಾರಗಂಟ್ಲೆ ಇರುತ್ತೆ, ಅವಾಗ ಈಗ ಸಾಮಾನ್ಯ ಕೆಮ್ಮಿಗೂ ಈ ಒಂದು ಶ್ವಾಸಕೋಶದ ಕೆಮ್ಮಿಗೂ ಏನ್ ವ್ಯತ್ಯಾಸ ಸರ್?
1: ಸಾಮಾನ್ಯ ಕೆಮ್ಮು ಬಂದು ಅದ್ ವೆದರ್ ಮೇಲೆ ಹೋಗುತ್ತೆ, ಕೆಲವೊಮ್ಮೆ ಏನಾದ್ರು ವೆದರ್ ಚೇಂಜ್ ಆದಾಗ, ಈಗ ನಮ್ಗೆ ಬಿಸಿಲಿಂದ ಮಳೆ ಸ್ಟಾರ್ಟ್ ಆಗಿದೆ, ಈ ತರ ಇದ್ದಾಗ ಕೆಮ್ಮು ಬರ್ಬೋದು, ಅಥವಾ ಥಂಡಿ ಜಾಸ್ತಿ ಆದಾಗ ಬರ್ಬೋದು. ಬಟ್ ಅದು ಎಷ್ಟೇ ಇದ್ರೂ ಒಂದು ವಾರ ಎರಡು ವಾರದಲ್ಲಿ ಹೋಗುತ್ತೆ. ಈ ಕೆಮ್ಮು ತುಂಬಾ ತಿಂಗಳಾನ್ಗಂಟ್ಲೆ ಇರುತ್ತೆ, ಹೋಗಲ್ಲ, ಏನೇ ಮೆಡಿಕೇಶನ್ ತಗೊಂಡ್ರು ಹೋಗಲ್ಲ. ಮತ್ತೆ ಸಾಮಾನ್ಯ ಕೆಮ್ಮಲ್ಲಿ ಕೆಲವೊಮ್ಮೆ ಜ್ವರ ಬರ್ಬೋದು, ನೆಗಡಿ ಇರುತ್ತೆ, ಬಟ್ ಕ್ಯಾನ್ಸರ್ ರಿಲೇಟೆಡ್ ಕೆಮ್ಮಲ್ಲಿ ಜ್ವರ ಇರೋದು ಅಥವಾ ನೆಗಡಿ ಬರೋದು ಆತರ ಏನಿರಲ್ಲ. ಸೊ ಅದೇ ಡಿಫ್ರೆನ್ಸ್.
0: ಸರ್, ಈಗ ತಾವು ಕೆಲವರಿಗೆ ರಕ್ತ ಬರುತ್ತೆ ಅಂತ ಹೇಳಿದ್ರಿ ಕೆಮ್ಮುವಾಗ, ಆತರ ರಕ್ತ ಬಂದ್ರೆ ಅದು ಕ್ಯಾನ್ಸರ್ನ ಲಕ್ಷಣನ? ಎಲ್ಲಾ ಕೆಮ್ಮು
1: ಕೆಮ್ಮಲ್ಲಿ ರಕ್ತ ಬರೋಕೆ ತುಂಬಾ ರೀಸನ್ಸ್ ಇದಾವೆ, ಅದು ಮತ್ತೆ ನಾನು ಮೆಡಿಕಲ್ ಸರ್ಜಿಕಲ್ ಅಂತೆಲ್ಲ ಹೇಳ್ಕೊಂಡ್ ಕೊಡ್ಬೇಕು. ಬಟ್ ಲಂಗ್ ಕ್ಯಾನ್ಸರಲ್ಲಿ ಯಾವಾಗ ಕೆಲವೊಮ್ಮೆ ಉಸಿರಾಡ ಪೈಪಲ್ಲಿ ಗಂಟಿತ್ತು ಅಂದರೆ, ಈಗ ಲಂಗ್ಸಲ್ಲಿ ದೂರ ಸೈಡ್ ಪೆರಿಫರಿ ಅಂತೀವಿ, ಸೈಡಲ್ಲಿ ಇದ್ರೆ ಕಡಿಮೆ, ಬಟ್ ಮೇನ್ ಬ್ರಾಂಕಸ್ ಅಥವಾ ಟ್ರೀಕಿಯ ಕೆಳಗಡೆ ಮೇನ್ ಬ್ರಾಂಕಸ್ ಸೆಕೆಂಡ್ರಿ ಬ್ರಾಂಕಸ್ ಉಸಿರಾಡ ಪೈಪಲ್ಲೇ ಗಂಟಿತ್ತು ಅಂದರೆ ಅವಾಗ ಯಾವಾಗ ಪೇಷಂಟ್ ಕೆಮ್ತಾನೆ ಆ ಕೆಮ್ಮಿನ ಫೋರ್ಸಿಗೆ ಅದು ಕ್ಯಾನ್ಸರ್ ಗಂಟು ಸ್ವಲ್ಪ ಇದಾಗಿ ಅದರಿಂದ ರಕ್ತ ಕಫದಲ್ಲಿ ಬರುತ್ತದೆ. ಸೊ ಆವಾಗೇ ಅಂಥವೆಲ್ಲ ಸಿಂಪ್ಟಮ್ಸ್ ಇದ್ರೆ ತಕ್ಷಣ ಹೋಗಿ ಅವರು ಕ್ಯಾನ್ಸರ್ ಆಂಕೋಲಜಿಸ್ಟ್ಗೆ ತೋರಿಸ್ಬೇಕ್ರಿ.
0: ಸರ್, ಈಗ ಈ ಒಂದು ಲಂಗ್ ಕ್ಯಾನ್ಸರ್ನಲ್ಲಿ ಎಷ್ಟು ವಿಧ ಇದೆ ಸರ್?
1: ಮೇನ್ಲಿ ಎರಡು ಟೈಪ್ ಲಂಗ್ ಕ್ಯಾನ್ಸರಲ್ಲಿ ಎರಡು ಟೈಪ್ ಇದ್ದಾರೆ, ಒಂದು ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಅಂತೀವಿ, ಇನ್ನೊಂದು ನಾನ್ ಸ್ಮಾಲ್ ಲಂಗ್ ಕ್ಯಾನ್ಸರ್. ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರು ಸ್ವಲ್ಪ ಕಡಿಮೆ, ಕಾಮನ್ 15%, 15% ಅಷ್ಟು. 100 ಕ್ಯಾನ್ಸರ್ ಪೇಷಂಟ್ ಲಂಗ್ ಕ್ಯಾನ್ಸರ್ ಪೇಷಂಟ್ಲಿ 15 ಮಂದಿ ಸ್ಮಾಲ್ ಸೆಲ್ ಇರ್ತಾರೆ, 85 ಮಂದಿ ನಾನ್ ಸ್ಮಾಲ್ ಸೆಲ್ ಇರ್ತಾರೆ. ಬಟ್ ನಾನ್ ಸ್ಮಾಲ್ ಸೆಲ್ ಕ್ಯಾನ್ಸರ್ ಕಡಿಮೆ ಇದ್ರೂ ತುಂಬ ಅಗ್ರೆಸಿವ್, ಅದು ಜಲ್ದಿ ಜಲ್ದಿ ಅದು ಬ್ರೈನಿಗೆ ಸ್ಪ್ರೆಡ್ ಆಗುತ್ತೆ, ಬೋನಿಗೆ ಸ್ಪ್ರೆಡ್ ಆಗುತ್ತೆ. ಸೊ ಅದು ತುಂಬ ಫಾಸ್ಟಾಗಿ ಬೆಳೆಯುತ್ತೆ, ಅದಕ್ಕೆ ಅದರದ್ದು ರಿಸಲ್ಟ್ಸ್ ತುಂಬ ಕಡಿಮೆ. ಅದೇ ಥರ ನಾನ್ ಸ್ಮಾಲ್ ಸೆಲ್ ಕ್ಯಾನ್ಸರು ಸ್ವಲ್ಪ ಸ್ಮಾಲ್ ಸೆಲ್ಕ್ಕಿಂತ ಲೆಸ್ ಅಗ್ರೆಸಿವ್. ಓವರಾಲ್ ಲಂಗ್ ಕ್ಯಾನ್ಸರು ಈಸ್ ಬ್ಯಾಡ್ ಕ್ಯಾನ್ಸರ್, ಯಾಕಂದರೆ ಮೋರ್ ದೆನ್ 80% ಆಫ್ ಮಂದಿ ಥರ್ಡ್ ಸ್ಟೇಜ್ ಅಥವಾ ಫೋರ್ತ್ ಸ್ಟೇಜಲ್ಲೇ ಬರ್ತಾರೆ. ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜಲ್ಲಿ ಲಂಗ್ ಕ್ಯಾನ್ಸರ್ ಬರೋದು ಪೇಷಂಟ್ಸ್ ತುಂಬ ಕಡಿಮೆ. ಸೊ ನಾನ್ ಸ್ಮಾಲ್ ಸೆಲ್ನು ಅಗ್ರೆಸಿವೆ. ಅದರಲ್ಲಿ ಅಗೇನ್ ಎರಡು ಟೈಪ್ ಇದೆ, ಒಂದು ಅಡಿನೋ ಕಾರ್ಸಿನೋಮಾ ಅಂತೀವಿ, ಇನ್ನೊಂದು ಸ್ಕಾಮಸೆಲ್ ಕಾರ್ಸಿನೋಮಾ ಅಂತೀವಿ. ಸೊ ಅವಕ್ಕೆ ತುಂಬ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದ್ದಾವೆ, ಪೇಷಂಟ್ ಡಿಟೆಕ್ಟ್ ಆದರೂ ಕ್ಯೂರ್ ಮಾಡೋ ಚಾನ್ಸಸ್ ತುಂಬ ಇದೆ. ಸೊ ಇವೆರಡೂ ಮೇನ್ ಟೈಪ್ ರೀ ಲಂಗ್ ಕ್ಯಾನ್ಸರ್.
0: ಈಗ ಸರ್, ಕಾಯಿಲೆಯನ್ನು ಅದು ಬರೋದಕ್ಕಿಂತ ಬಂದ್ಮೇಲೆ ಅದನ್ನು ಪತ್ತೆ ಹಚ್ಚಬೇಕು ಅನ್ನೋದಾದರೆ, ಈಗ ಪ್ರಾರಂಭಿಕ ಹಂತದಲ್ಲಿ ಅದನ್ನು ನಾವು ಪತ್ತೆ ಹಚ್ಚಬೇಕು ಅನ್ನೋದಾದರೆ ಯಾವೆಲ್ಲ ಪರೀಕ್ಷೆಗಳನ್ನು ಮಾಡಲಾಗುತ್ತೆ ಸರ್?
1: ಇದಕ್ಕೆ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೀವಿ. ಸ್ಕ್ರೀನಿಂಗ್ ಟೆಸ್ಟು ಎಫೆಕ್ಟಿವ್ ಸ್ಕ್ರೀನಿಂಗ್ ಟೆಸ್ಟ್ ಇರೋದು ಕ್ಯಾನ್ಸರ್ಗಳಲ್ಲಿ ಒಂದು ಬ್ರೆಸ್ಟ್ ಕ್ಯಾನ್ಸರ್ಗೆ ಮ್ಯಾಮೋಗ್ರಫಿ ಅಂತೀವಿ, ಇನ್ನೊಂದು ಸರ್ವೈಕಲ್ ಕ್ಯಾನ್ಸರ್ಗೆ ಪ್ಯಾಪ್ಸ್ಮಿಯರ್, ಅಥವಾ ಓರಲ್ ಕ್ಯಾನ್ಸರ್ಗೆ ಬಾಯಿ ಎಕ್ಸಾಮಿನ್ ತೋರಿಸ್ಕೊತಾ ಇದ್ರೆ ಏನಾದ್ರು ಹುಣ್ಣು ಕಂಡ್ರೆ ಗೊತ್ತಾಗುತ್ತೆ. ಕರುಳು ಕ್ಯಾನ್ಸರ್ಗಳಿಗೆ, ದೊಡ್ಡ ಕರುಳಿಗೆ ಕೊಲೊನೋಸ್ಕೋಪಿ ಅಂತ. ಬಟ್ ಲಂಗ್ ಕ್ಯಾನ್ಸರ್ಗೆ ಎಫೆಕ್ಟಿವ್ ಸ್ಕ್ರೀನಿಂಗ್ ಟೆಸ್ಟ್ ಅಂದರೆ ಒಂದು ಲೋ ಡೋಸ್ ಸಿ ಟಿ ಸ್ಕ್ಯಾನ್ ಅಂತ ಮಾಡ್ತಾರೆ. ಸೊ ಬಟ್ ಅದು ಇಂಡಿಯಾದಲ್ಲಿ ಎಲ್ಲರೂ ಮಾಡಿಸಲ್ಲ. ನಾನು 2019 ಶಾಂಘೈ ಪಲ್ಮರಿ ಹಾಸ್ಪಿಟಲ್ ಅಂತ ಇದ್ದಾರೆ ಚೈನಾದಲ್ಲಿ, ಫೇಮಸ್ ಲಂಗ್ ಹಾಸ್ಪಿಟ್ಲೇ ಅದು, ಪೂರ ಕಂಪ್ಲೀಟ್ಲಿ ಆಲ್ಮೋಸ್ಟ್ ಮೋರ್ ದೆನ್ 1000 ಬೆಡ್ಡೆಡ್ ಹಾಸ್ಪಿಟ್ಲ್ ಇದೆ, ಎಕ್ಸ್ಕ್ಲೂಸಿವ್ಲಿ ಓನ್ಲಿ ಫಾರ್ ಲಂಗ್ ಕ್ಯಾನ್ಸರ್. ಸೊ ಅಲ್ಲಿ ಒಂದು 15 ನಾನು, ಅದು ಹೊಸ ಟೆಕ್ನಿಕ್ ಬಂದಿತ್ತು ಲಂಗ್ ಸರ್ಜರಿದು, ಅದನ್ನು ಯುನಿಪೋರ್ಟಲ್ ವ್ಯಾಟ್ಸ್ ಅಂತಾರೆ, ಅದನ್ನು ಕಲಿಯೋಕ್ಕೆ 15 ಅಲ್ಲಿ ಹೋಗಿದ್ದೆ 2019. ಅಲ್ಲಿ ಆಲ್ಮೋಸ್ಟ್ ಡೈಲಿ ಒಂದು 80-100 ಸರ್ಜರಿ ಆಗ್ತಿದ್ವು ಲಂಗ್ದು, 15 ಆಪರೇಷನ್ ಥಿಯೇಟರ್ದು 80-100 ಲಂಗ್ ಸರ್ಜರಿ ಆಗ್ತಿದ್ದು. ಅಷ್ಟು ಮೋಸ್ಟ್ಲಿ ಇಡೀ ಇಂಡಿಯಾದಲ್ಲಿ ಆಗಲ್ಲ ದಿನಕ್ಕೆ ಅನಿಸುತ್ತೆ, ಬಿಕಾಸ್ ಇಂಡಿಯಾದಲ್ಲಿ ಡಿಟೆಕ್ಟ್ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಡಿಟೆಕ್ಟ್ ಆಗಲ್ಲ. ಚೈನಾದಲ್ಲಿ ಏನಿದೆ ತುಂಬ ಆಲ್ಮೋಸ್ಟ್ ತುಂಬ ಆಲ್ಮೋಸ್ಟ್ ಎಲ್ಲ ಪಾಪ್ಯುಲೇಷನ್ ಬಹಳ ಮೋರ್ ದೆನ್ ಐ ಡೋಂಟ್ ನೋ ನಂಬರ್ ಎಕ್ಸಾಕ್ಟ್ ಗೊತ್ತಿಲ್ಲ, ತುಂಬ ಜನ ಸ್ಮೋಕ್ ಮಾಡ್ತಾರೆ, ಅದಕ್ಕೆ ಅವರು ಎಲ್ಲರೂ ಇಯರ್ಲಿ ಸಿ ಟಿ ಸ್ಕ್ಯಾನ್ ಮಾಡ್ಕೋತಾರೆ. ಸೊ ಇಯರ್ಲಿ ಸಿ ಟಿ ಸ್ಕ್ಯಾನ್ ಮಾಡಿದ್ದಕ್ಕೆ ಸ್ಕ್ರೀನಿಂಗ್ ಟೆಸ್ಟ್ ಇದು, ಲೋ ಡೋಸ್ ಸಿ ಟಿ ಸ್ಕ್ಯಾನ್ ಅಂತಾರೆ. ಈಗ ಹೆಂಗೆ ಕೊರೋನಾದಲ್ಲಿ HRCT ಮಾಡ್ತಿದ್ರು ಕೋವಿಡ್ ಸ್ಕೋರ್ ನೋಡೋಕ್ಕೆ, ಇಷ್ಟಿದೆ ಕೋವಿಡ್ ಸ್ಕೋರ್ ಅಂತ, ಅದೇ ಥರ ಇದರಲ್ಲಿನೂ ಒಂದು ಲೋ ಡೋಸ್ ಸಿ ಟಿ ಸ್ಕ್ಯಾನ್ ಮಾಡ್ತಾರೆ. ಚೈನಾದಲ್ಲಿ ಎಲ್ಲರೂ ಇಯರ್ಲಿ ಮಾಡಿಸ್ತಾರೆ ಅಲ್ಲಿ, ಅದಕ್ಕೆ ಅವರು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಡಿಟೆಕ್ಟ್ ಆಗುತ್ತೆ. ಇಂಡಿಯಾದಲ್ಲಿ ಮಾಡಿಸಲ್ಲ, ಬಟ್ ರಿಸ್ಕ್ ಇರೋ ಪೇಷಂಟ್ಸು, ತುಂಬ ಸ್ಮೋಕಿಂಗ್ ಹಿಸ್ಟ್ರಿ ಇರೋರು 50-80 ಲೋ ಡೋಸ್ ಸಿ ಟಿ ಸ್ಕ್ಯಾನ್ ಮಾಡಿದರೆ ಅದು ಒಂದು ಸ್ಕ್ರೀನಿಂಗ್ ಟೆಸ್ಟ್ ಆಗಿ ಹೆಲ್ಪ್ ಆಗುತ್ತೆ ಲಂಗ್ ಕ್ಯಾನ್ಸರ್ ಅನ್ನು.
0: ಸ್ನೇಹಿತರೆ, ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: ರೇಡಿಯೋ ಯಾವತ್ತು ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ. ಅದನ್ನು ಹಂಚ್ಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದ್ಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸ್ ಗುಸ್ ಗುಸ್ ಆದಂಗೆ. ಅದು ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರ ಎದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂತಹ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿಂದ ಮಲ್ಲಿಕಾರ್ಜುನ್ ಮನ್ಸೂರ್ ಇರ್ಬೋದು, ಆಮೀರ್ ಖಾನ್ ಸಾಹೇಬರಿರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
4: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
3: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
4: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
3: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
4: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
4: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ. ಕೆಎಲ್ಇ ಕ್ಯಾನ್ಸರ್ ಆಸ್ಪತ್ರೆಯ ಸರ್ಜಿಕಲ್ ಅಂಕಾಲಜಿ ವಿಭಾಗದ ಪ್ರೊಫೆಸರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಮಹೇಶ್ ಕಲ್ಲೊಳ್ಳಿ ಅವರು. ಸರ್, ಇವಾಗ ಒಂದು ವೇಳೆ ಇದು ಒಂದು ಶ್ವಾಸಕೋಶದ ಕ್ಯಾನ್ಸರ್ ಅಂತೇಳಿ ದೃಢಪಟ್ಟರೆ ಅದಕ್ಕೆ ಯಾವ ರೀತಿಯೆಲ್ಲ ಚಿಕಿತ್ಸೆ ಇದೆ ಸರ್?
1: ಲಂಗ್ ಕ್ಯಾನ್ಸರಲ್ಲಿ ಎಲ್ಲ ಥರ ಟ್ರೀಟ್ಮೆಂಟ್ಸ್ ಇದ್ದಾವೆ. ಒಂದು ಸರ್ಜರಿ, ಆಮೇಲೆ ಬಿಟ್ಟರೆ ರೇಡಿಯೋಥೆರಪಿ, ಆಮೇಲೆ ಕೀಮೋಥೆರಪಿ, ಆಮೇಲೆ ಇಮ್ಯುನೋಥೆರಪಿ, ಆಮೇಲೆ ಟಾರ್ಗೆಟೆಡ್ ಥೆರಪಿ ಅಂತೀವಿ. ಸರ್ಜರಿ ಯೂಶಲಿ ಶಸ್ತ್ರಚಿಕಿತ್ಸೆ ಅದು ಏನಂತೀವಲ್ಲ, ಸರ್ಜರಿ ಯೂಶಲಿ ಫಸ್ಟ್ ಸ್ಟೇಜ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ಮಾಡಲಾಗುತ್ತದೆ. ರೇಡಿಯೇಷನ್ ಟ್ರೀಟ್ಮೆಂಟು ಥರ್ಡ್ ಸ್ಟೇಜಲ್ಲಿ ಕೊಡ್ಬೋದು ರೀ. ಫೋರ್ತ್ ಸ್ಟೇಜಲ್ಲಿ ಕೀಮೋಥೆರಪಿ ಅಥವಾ ಟಾರ್ಗೆಟೆಡ್ ಥೆರಪಿ ಅಥವಾ ಇಮ್ಯುನೋಥೆರಪಿ ಅಂತ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದಾವೆ. ಅದೇ ಈಗ ಸರ್ಜರಿಯಲ್ಲಿ ಆಗೇನು ಯಾವ ಥರ ಸರ್ಜರಿ ಮಾಡ್ತೀವಿ ನಾವು? ಲಂಗ್ ಸರ್ಜರಿಯಲ್ಲಿ ಬರೀ ಸ್ಮಾಲ್ ಕೆಲವೊಮ್ಮೆ ಸ್ಲೀವ್ ರಿಸೆಕ್ಷನ್ ಅಂತೀವಿ, ಯಾವ ಪಾರ್ಟ್ ಇನ್ವಾಲ್ವ್ ಇದೆ ಅದಷ್ಟೇ ನಾವು ತೆಗಿಬೋದು. ಆಮೇಲೆ ಅದ್ರ ಜೊತೆಗೆ ಲಿಂಫ್ ನೋಡ್ ಹದಗಡ್ಲಿಕ್ಕೆ ಸ್ಪ್ರೆಡ್ ಆಗಿದೆಯೋ ಇಲ್ಲೋ, ಆಗಿದ್ರೆ ಅವೆಲ್ಲ ಕ್ಲಿಯರ್ ಮಾಡಬೇಕು. ಆಗಿಲ್ಲ ಅಂದ್ರೆ ಕೆಲವೊಂದು ಇಂಡಿಕೇಶನ್ಸ್ ಇದೆ, ಹದಗಡ್ಲಿ ಎಲ್ಲ ಸ್ವಚ್ಛ ಮಾಡಬೇಕು. ಅದೇ ಥರ ಈಗ ಲೋಬ್ಸ್ ಇದಾವೆ, ಬರೀ ರೈಟ್ ಲಂಗ್ ಲೆಫ್ಟ್ ಲಂಗ್ ಅದರೊಳಗೂ ಅಪ್ಪರ್ ಲೋಬ್, ರೈಟ್ ಅಪ್ಪರ್ ಲೋಬ್, ರೈಟ್ ಮಿಡ್ ಲೋಬ್, ರೈಟ್ ಲೋವರ್ ಲೋಬ್ ಅಥವಾ ಲೆಫ್ಟ್ ಅಲ್ಲಿ ಅದೇ ತರ ಇದಾವೆ. ಆ ಲೋಬ್ ಪೂರಾ ಲೋಬ್ ತೆಗೆದ್ರೆ ಅದಕ್ಕೆ ಲೋಬೆಕ್ಟಮಿ ಅಂತೀವಿ, ಅಥವಾ ಪೂರಾ ಲಂಗ್ಸ್ ತೆಗೆದ್ರೆ ಅದಕ್ಕೆ ನ್ಯೂಮೋನೆಕ್ಟಮಿ ಅಂತೀವಿ ರೀ. ಇದು ನಾವು ಓಪನ್ ಮಾಡಿನೂ ಸರ್ಜರಿ ಮಾಡ್ಬೋದು ಅಥವಾ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡ್ಬೋದು, ಈ ರೋಬೋಟಿಕ್ಕು ಮಾಡ್ಬೋದು. ಈಗೆಲ್ಲ ನಾವು ರೋಬೋಟಿಕ್ ಸರ್ಜರಿ ಮಾಡ್ತಾ ಇದ್ದೀವಿ, ಆ ಥರ ರೋಬೋಟಿಕ್ಕಲ್ಲೂ ಮಾಡ್ಬೋದು. ಅಥವಾ ನಾನು ಹೇಳಿದ್ದಲ್ಲ ಯುನಿಪೋರ್ಟಲ್ ವ್ಯಾಟ್ಸ್, ಅದು ಜಸ್ಟ್ ಒಂದೇ ಸ್ಮಾಲ್ ಇನ್ಸಿಷನ್, ಒಂದು 2-3 ಸೆಂಟಿಮೀಟರ್ ಇನ್ಸಿಷನಲ್ಲೇ, ಅದೇ ಇನ್ಸಿಷನಲ್ಲೇ ಕ್ಯಾಮ್ರಾ, ಅದೇ ಇನ್ಸಿಷನಲ್ಲಿ ಸೀಜರ್ಸ್, ಅದೇ ಇನ್ಸಿಷನಲ್ಲಿ ಇನ್ಸ್ಟ್ರೂಮೆಂಟ್ ಎಲ್ಲ ಹಾಕಿ ಯುನಿಪೋರ್ಟಲ್ ವ್ಯಾಟ್ಸಿಂದ ಎಲ್ಲ ಥರ ಸರ್ಜರಿ, ಲಂಗ್ ಸರ್ಜರಿ ಮಾಡ್ಬೋದು. ಸೊ ಅವಾಗ ರಿಕವರಿ ಫಾಸ್ಟ್ ಇರುತ್ತೆ. ಸ್ಮಾಲ್ ಇನ್ಸಿಷನ್ ಅಂದರೆ ಆಲ್ಮೋಸ್ಟ್ ನೆಕ್ಸ್ಟ್ ಡೇನೆ ಪೇಷಂಟ್ ಎಲ್ಲ ಓಡಾಡ್ಕೊಂಡಿರ್ತಾರೆ, ಸೆಕೆಂಡ್ ಡೇನೆ ಡಿಸ್ಚಾರ್ಜ್ ಮಾಡ್ಬೋದು. ಪೂರಾ ಎದೆ ಓಪನ್ ಮಾಡಿ ಮಾಡಿ ಮುಂಚೆ ಅದೇ ಮಾಡ್ತಿದ್ದು ಸುಮಾರು ಒಂದು 10-15 ವರ್ಷದ ಹಿಂದ್ಗಡೆ. ಅವಾಗ ತುಂಬ ಪೇನ್ ಆಗುತ್ತೆ, ಪೋಸ್ಟ್ ಆಪ್ ಆಪರೇಷನ್ ಆದಮೇಲೆ ಪೇಷಂಟು ರಿಕವರಿ ಆಗೋಕ್ಕೆ ತುಂಬ ಪೇನ್ ಆಗುತ್ತೆ, ಅವರು ಆಲ್ಮೋಸ್ಟ್ ಒಂದು ವಾರ ಇರಬೇಕಾಗುತ್ತೆ. ಈ ರೋಬೋಟಿಕ್ ಯುನಿಪೋರ್ಟಲ್ ವ್ಯಾಟ್ಸಲ್ಲಿ ಪೇಷಂಟ್ 2ನೇ ದಿನಕ್ಕೇ ಡಿಸ್ಚಾರ್ಜ್ ಮಾಡ್ಬೋದು ರೀ. ಅದೇ ಥರ ರೇಡಿಯೇಷನು, ಈಗ ತುಂಬ ರೇಡಿಯೇಷನ್ ಟೆಕ್ನಿಕ್ಸ್ ಚೇಂಜ್ ಆಗಿದ್ದಾವೆ. ಹಳೆ ಟೆಕ್ನಿಕ್ಸ್ 2D ಆಗಿತ್ತು, ಈಗ 3D ಆಗಿ, ಈಗ IMRT, SBRT ಸುಮಾರು. ಸೊ ಅದೇ ಥರ ಹೈ ಎಂಡ್ ರೇಡಿಯೇಷನ್ ಟೆಕ್ನಿಕ್ಕಿಂದನೂ ಲಂಗ್ ಕ್ಯಾನ್ಸರ್ ಟ್ರೀಟ್ ಮಾಡ್ಬೋದು ಈಗ. ಸೊ ಇದರಿಂದ ಒಂದು ಎಫೆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ, ಸೈಡ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಅದೇ ಥರ ಕೀಮೋಥೆರಪಿಯಲ್ಲಿನೂ ತುಂಬ ಬದಲಾವಣೆ ಆಗಿದೆ, ಬೆಳೀತಾ ಬೆಳೀತಾ ಅಂದರೆ ಬೇರೆ ಬೇರೆ ಡ್ರಗ್ಸ್ ಬಂದು ಈಗ ಲೇಟೆಸ್ಟ್ ಲಂಗ್ ಕ್ಯಾನ್ಸರಲ್ಲಿ ಬಹಳ ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಟ್ರೀಟ್ ಅಂದ್ರೆ ಲೇಟೆಸ್ಟ್ ಅಂದ್ರೆ ಇಮ್ಯುನೋಥೆರಪಿ ಅಂತ. ಇಮ್ಯುನೋಥೆರಪಿ ಅಂದ್ರೆ ಈ ಪೆಂಬ್ರುಜುಲುಮಾಬ್ ಈ ತರ ಡ್ರಗ್ಸ್ ಬಂದಿದಾವೆ. ಇವು ಬಾಡಿ ರೋಗ ನಿರೋಧಕ ಶಕ್ತಿ, ಈಗ ಕ್ಯಾನ್ಸರ್ ಅಲ್ಲಿ ಹೇಗೆ ಅಂದ್ರೆ ಕ್ಯಾನ್ಸರ್ ಸೆಲ್ಸ್ ಈ ಬಾಡಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯಿಂದ ತಪ್ಪಿಸ್ಕೋತಿರ್ತಾವ. ಈಗ ರೋಗ ನಿರೋಧಕ ಶಕ್ತಿ ಬಂದು ಕ್ಯಾನ್ಸರ್ ಸೆಲ್ ಸಾಯಿಸ್ಬೋದು, ಬಟ್ ಇವು ಕ್ಯಾನ್ಸರ್ ಸೆಲ್ ಅವು ಮ್ಯೂಟೇಷನ್ ಆಗಿ ಅವು ತಪ್ಪಿಸ್ಕೊತಾ ಇರ್ತಾವೆ. ಸೊ ಇಮ್ಯುನೋಥೆರಪಿ ಏನು ಮಾಡುತ್ತೆ ಅಂದರೆ ಬಾಡಿಯಿಂದ ತಪ್ಪಿಸ್ಕೊಳ್ಳೋದನ್ನ ತಪ್ಪಿಸಿ ಬಾಡಿ ರೋಗ ನಿರೋಧಕ ಶಕ್ತಿನ ಸ್ಟಿಮ್ಯುಲೇಟ್ ಮಾಡಿ ಆ ರೋಗ ನಿರೋಧಕ ಶಕ್ತಿ ಹೋಗಿ ಕ್ಯಾನ್ಸರ್ ಸೆಲ್ನ ಸಾಯಿಸೋಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದು ಇಮ್ಯುನೋಥೆರಪಿ ಅಂತ. ಸೊ ಈಗ ಬಹಳ ಕಾಂಬಿನೇಷನ್ ಇಮ್ಯುನೋಥೆರಪಿ ಪ್ಲಸ್ ಕೀಮೋಥೆರಪಿ ಕಾಂಬಿನೇಷನ್ ತುಂಬ ರಿಸಲ್ಟ್ಸ್ ಸಕ್ಸಸ್ಫುಲ್ ರಿಸಲ್ಟ್ಸ್ ತೋರಿಸ್ತಾ ಇದೆ. ಅದು ಲೇಟೆಸ್ಟ್ ಟ್ರೀಟ್ಮೆಂಟು. ಟಾರ್ಗೆಟೆಡ್ ಥೆರಪಿ ಅಂತ ಇನ್ನೊಂದು ಹೇಳಿದ್ನಲ್ಲ. ಟಾರ್ಗೆಟೆಡ್ ಅಂದರೆ ಈಗೆಲ್ಲ ಲಂಗ್ ಕ್ಯಾನ್ಸರಲ್ಲಿ ಯಾವ ಜೀನ್ಸ್ ಮ್ಯೂಟೇಷನಿಂದ ಕ್ಯಾನ್ಸರ್ ಬಂದಿದೆ ಅಂತ ಕಂಡುಹಿಡಿಬೋದು. ಕೆಲವೊಂದು EGFR ಮ್ಯೂಟೇಷನ್ ಅಂತೀವಿ, ಅದು EGFR ಮ್ಯೂಟೇಷನ್ ಏನಾದರೂ ಅದರಿಂದ ಪೇಷಂಟ್ಗೆ ಲಂಗ್ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾಯ್ತು ಅಂದರೆ ಜಸ್ಟ್ ಒಂದು ಸಿಂಪಲ್ ಟ್ಯಾಬ್ಲೆಟಲ್ಲಿ ಪೇಷಂಟ್ ಆರಾಮಾಗ್ಬೋದು. ತುಂಬ ದಿನಕ್ಕೆ EGFR ಮ್ಯೂಟೇಷನ್ ನೋಡ್ತೀವಿ ನಾವು, ಜಸ್ಟ್ ಒಂದು ಟ್ಯಾಬ್ಲೆಟಲ್ಲೇ ಆರಾಮ, ಅದ್ರ ಟ್ಯಾಬ್ಲೆಟಲ್ಲಿ ಸೈಡ್ ಎಫೆಕ್ಟ್ ಇವರೆಲ್ಲ ಅಷ್ಟೇನು, ಪೇಷಂಟು ಆರಾಮು ಮತ್ತು ಇಂಪ್ರೂವ್ಮೆಂಟ್ ಇಮಿಡಿಯೇಟ್ 2 ಮಂತ್ಸಲ್ಲಿ ಗೊತ್ತಾಗ್ಬಿಡುತ್ತೆ. ಅದೇ ಥರ ರಾಸ್ ಮ್ಯೂಟೇಷನ್ ಅಂತೀವಿ, ALK ಮ್ಯೂಟೇಷನ್ ಅಂತೀವಿ, ಆ ಮ್ಯೂಟೇಷನ್ ತಕ್ಕಂತೆ ಕೆಲವೊಂದು ಟ್ಯಾಬ್ಲೆಟ್ಸ್ ಬಂದಿದ್ದಾವೆ. ಸೊ ಇದಕ್ಕೆ ಟಾರ್ಗೆಟೆಡ್ ಥೆರಪಿ ಅಂತೀವಿ. ಈ ಥರ ಸುಮಾರು ಟ್ರೀಟ್ಮೆಂಟ್ ಎವಾಲ್ವ್ ಆಗ್ತಾ ಇದೆ ಲಂಗ್ಸಲ್ಲಿ. ಓನ್ಲಿ ಮೇನ್ ಏನಂದರೆ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಡಿಟೆಕ್ಷನ್ ತುಂಬ ಕಡಿಮೆ, ಬಿಕಾಸ್ ಸಿಂಪ್ಟಮ್ಸ್ ಬಂದಾಗೆ ಮಾಡಿಸಿದ್ರೆ ಅದು ಅಟ್ಲೀಸ್ಟ್ ಒಂದು 3rd stage ಬಂದಿರುತ್ತೆ. ಸೊ ಅದಕ್ಕೆ ಸ್ಕ್ರೀನಿಂಗ್ ಲೋಡ್ CT scan ಮಾಡಿದರೆ ಅರ್ಲಿ ಡಿಟೆಕ್ಷನ್ ಆಗೋ ಚಾನ್ಸಸ್ ಇದೆ.
0: ಸರ್, ಈಗ ಕೆಎಲ್ಇ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಯಾವೆಲ್ಲ ಒಂದು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಈ ಒಂದು ಲಂಗ್ ಕ್ಯಾನ್ಸರ್ಗೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ?
1: ಈಗ ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಇವೆಲ್ಲ ಆಪ್ಷನ್ಸು ನಮ್ಮ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಅವೈಲೇಬಲ್ ಇದೆ. ವರ್ಲ್ಡಲ್ಲಿ, ಜಗತ್ತಲ್ಲಿ, ಅಮೇರಿಕಾ ಇರಲಿ, ಯುರೋಪ್ ಇರಲಿ, ಎಲ್ಲ ಏನು ಈ ಟ್ರೀಟ್ಮೆಂಟ್, ನಾ ಚೈನಾ ಹೇಳಿದ್ನಲ್ಲಿ ಏನು ಟ್ರೀಟ್ಮೆಂಟ್ ಇದಾವೆ, ಅವೆಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸು ನಮ್ಮ ಕೇಳಿ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಅವೈಲೇಬಲ್ ಇದೆ. ಸೊ ಅದು ಆ ಥರನೇ ಕರೆಕ್ಟಾಗಿ ಯಾವ ಸ್ಟೇಜ್ ಇದೆ ನೋಡಿ, ಟ್ಯೂಮರ್ ಬೋರ್ಡ್ ಡಿಸ್ಕಷನ್ ಅಂತೀವಿ, ಎಲ್ಲ ಮೆಡಿಕಲ್ ಆಂಕಾಲಜಿ, ಸರ್ಜಿಕಲ್ ಆಂಕಾಲಜಿ, ರೇಡಿಯೇಷನ್ ಆಂಕಾಲಜಿ, ಮೂರು ಜನ ಕೂತ್ಕೊಂಡು ಡಿಸ್ಕಸ್ ಮಾಡಿ ಈ ಪೇಷಂಟ್ ಯಾವ ಸ್ಟೇಜು, ಏನು ಟ್ರೀಟ್ಮೆಂಟು ಅಂತ ಅದೇ ಥರನೇ ಟ್ರೀಟ್ಮೆಂಟ್ ಕೊಡಲಾಗುತ್ತದೆ.
0: ಸರ್, ಈಗ ತಾವು ಹೇಳ್ತಾ ಇದ್ರಿ ಪ್ಯಾಸಿವ್ ಸ್ಮೋಕಿಂಗ್ ಇಂದ ಕೂಡ ಇದು ಒಂದು ಶ್ವಾಸಕೋಶದ ಕ್ಯಾನ್ಸರ್ ಬರುತ್ತೆ, ಹಾಗೆಯೇ ವಾಯು ಮಾಲಿನ್ಯದಿಂದ, ರಾಸಾಯನಿಕಗಳಿಂದ ಕೂಡ ಇದು ಬರುತ್ತೆ ಅಂತ ತಾವು ಹೇಳ್ತಿದ್ರು, ಹೇಗೆ ಬರುತ್ತೆ ಸರ್ ಅದರಿಂದ ಅದು ಅಂತ?
1: ಈಗ ಪ್ಯಾಸಿವ್ ಸ್ಮೋಕಿಂಗ್ ಅಂತಾರಲ್ಲ, ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಥವಾ ಪರೋಕ್ಷ ಧೂಮಪಾನ, ಅದರಲ್ಲಿ ಈಗ ಸ್ಮೋಕಲ್ಲಿ ಆಲ್ಮೋಸ್ಟ್ ಸುಮಾರು 7,000 ಜಾಸ್ತಿ ಕೆಮಿಕಲ್ಸ್ ಇರ್ತಾವ ರೀ, ರಾಸಾಯನಿಕ ಪದಾರ್ಥಗಳು. ಆ 7,000 ಇಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 70-70 ಜಾಸ್ತಿ ರಾಸಾಯನಿಕ ಕ್ಯಾನ್ಸರ್ ಮಾಡಂತ ರಾಸಾಯನಿಕ ಇರ್ತಾವ, ಕಾರ್ಸಿನೋಜೆನ್ಸ್ ಅಂತೀವಿ. ಸೊ ಅಂತ 70 ಕಾರ್ಸಿನೋಜೆನ್ಸ್ ಇದ್ದಿರ್ತವೆ. ಅದನ್ನ ನೀವು ಕಂಟಿನ್ಯೂಸ್ ತುಂಬಾ ವರ್ಷ ಅಂದ್ರೆ ಕಂಟಿನ್ಯೂಸ್ ಅದನ್ನ ನೀವು ಶ್ವಾಸ ಉಸಿರಾಡ್ತಾ ಇದ್ರೆ ಅದೇ ತರ ಕೆಮಿಕಲ್ಸ್ ಅಂದ್ರೆ ಏರ್ ಪೊಲ್ಯೂಷನ್, ಆರ್ಸೆನಿಕ್, ಆಸ್ಬೆಸ್ಟೋಸಿಸ್, ನಿಕೆಲ್ ಕ್ರೋಮ್, ಇದು ಉಸಿರಾಡ್ತಿದ್ರೆ ವರ್ಷಾನುಗಳಲ್ಲಿ ಉಸಿರಾಡ್ತಿದ್ರೆ ಒಂದಿನ ಆ ಕೆಮಿಕಲ್ ಇಂದ ಶ್ವಾಸಕೋಶದಲ್ಲಿರೋ ಜೀವಕೋಶದಲ್ಲಿ ಹೋಗಿ ಜೀನ್ಸ್ ಅಂತೀವಿ ಜೆನೆಟಿಕ್ ಡ್ಯಾಮೇಜ್ ಆಗ್ಬಿಡುತ್ತೆ. ಸೊ ಅದು ಡ್ಯಾಮೇಜ್, ಜೆನೆಟಿಕ್ ಡ್ಯಾಮೇಜ್ ಆದ ತಕ್ಷಣ ಆ ಜೀವಕೋಶಗಳು ಕಂಟಿನ್ಯೂಸ್ ರ್ಯಾಪಿಡ್ ಆಗಿ ಬೆಳೆಯಕ್ ಸ್ಟಾರ್ಟ್ ಆಗ್ತವೆ, ಅಂದ್ರೆ ಅವಕ್ಕೆ ಅನ್ಲಿಮಿಟೆಡ್ ಗ್ರೋತ್ ಅಂತೀವಿ. ಸೊ ಅನ್ಲಿಮಿಟೆಡ್ ಗ್ರೋತ್ ಕಂಟಿನ್ಯೂಸ್ ಅವು ಸಾಯಂಗೇ ಇಲ್ಲ, ಬೆಳ್ಕೊಂತ ಬೆಳ್ಕೊಂತ ಗಂಟಾಗಿ ಆ ಗಂಟು ರಕ್ತದಲ್ಲಿ ಲಿಂಫ್ಯಾಟಿಕಲಿ ಹೋಗಿ ಹದ್ಗಡ್ಲಿ ಅಥವಾ ಬೇರೆ ಕಡೆ ಲಿವರು, ಬೋನು, ಬ್ರೈನು ಎಲ್ಲ ಕಡೆ ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ.
0: ಸರ್, ಈಗ ಒಂದು ವೇಳೆ ಆರಂಭದಲ್ಲಿ ಈ ಒಂದು ಕಾಯಿಲೆಯನ್ನ ಒಂದು ಪತ್ತೆ ಹಚ್ಚಿ ಚಿಕಿತ್ಸೆ ಕೊಡಿಸಿದ್ರೆ ಸಂಪೂರ್ಣವಾಗಿ ಗುಣವಾಗುತ್ತೆ?
1: ಖಂಡಿತವಾಗಿ ಆಗುತ್ತೆ. ಫಸ್ಟ್ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆದ್ರೆ ಆಲ್ಮೋಸ್ಟ್ ಮೋರ್ ದೆನ್ 95% ಕ್ಯೂರ್ ಆಗುತ್ತೆ.
0: ಸರ್, ಈಗ ಚಿಕಿತ್ಸೆ ನಡೆಯುವಂತ ಸಮಯದಲ್ಲಿ ರೋಗಿಗಳು ಯಾವ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ಅನುಸರಿಸಬೇಕು, ಅಂದ್ರೆ ಅವ್ರದ್ದು ಆಹಾರ ಪದ್ಧತಿ ಆಗಿರ್ಬೋದು, ವ್ಯಾಯಾಮ, ಹಾಗೆ ಜೀವನ ಶೈಲಿ ಯಾವ ರೀತಿ ಅನುಸರಿಸಿದ್ರೆ ಒಳ್ಳೇದು ಅಂತ?
1: ಪೇಷಂಟ್ ಆಯ್ತು, ಜನರಲ್ ಪಾಪ್ಯುಲೇಷನ್ ಆಯ್ತು, ಈ ಲಂಗ್ ಕ್ಯಾನ್ಸರ್ ಅವಾಯ್ಡ್ ಮಾಡ್ಬೇಕಂದ್ರೆ ಒಂದು ಧೂಮಪಾನ ಕಂಪ್ಲೀಟ್ ಸ್ಟಾಪ್ ಮಾಡ್ಬೇಕು, ಯಾವುದೇ ತರ ಧೂಮಪಾನ ನಿಲ್ಲಿಸ್ಬೇಕು. ಈವನ್ ಸೆಕೆಂಡ್ ಹ್ಯಾಂಡ್ ಸ್ಮೋಕ್, ಪರೋಕ್ಷ ಧೂಮಪಾನನು ಅವಾಯ್ಡ್ ಮಾಡಬೇಕು. ಯಾರು ತುಂಬ ಓದ್ತಿದ್ರೆ ಅವ್ರ ಜೊತೆಗೆ ದೂರ ಇರಬೇಕು, ಅಥವಾ ಇನ್ ಕೇಸ್ ಅವರು ಯಾವುದೇ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ, ಅಲ್ಲಿ ಕೆಮಿಕಲ್ಸ್ ರಾಸಾಯನಿಕ ಏರಲ್ಲಿ ತುಂಬ ಇದೆ, ಅಥವಾ ಏರ್ ಪೊಲ್ಯೂಷನ್ ವಾಯು ಮಾಲಿನ್ಯ ಇರೋ ಜಾಗದಲ್ಲಿ ತುಂಬ ಹೊತ್ತು ಇರಬೇಕಾದ್ರೆ ಅವರು N95 ಮಾಸ್ಕ್ ಉಪಯೋಗಿಸ್ಬೇಕು. ಅದೇ ಥರ ಆ್ಯಂಟಿ ಆಕ್ಸಿಡೆಂಟ್, ಬಾಡಿಯಲ್ಲಿ ಇಮ್ಯುನಿಟಿ ಆ್ಯಂಟಿ ಆಕ್ಸಿಡೆಂಟ್ ಬೆಳೆಸ್ಕೋಬೇಕಂದ್ರೆ ಅವರು ಹಣ್ಣು ಮತ್ತು ಗ್ರೀನ್ ವೆಜಿಟೇಬಲ್, ಹಸಿರು ಕಾಯಿಪಲ್ಲೆ, ಹಣ್ಣು ಇವೆಲ್ಲ ತಿಂತಾ ಇದ್ರೆ ಅವ್ರಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಅದೇ ಥರ ಎಕ್ಸಸೈಸ್, ರೆಗ್ಯುಲರು ಎಕ್ಸಸೈಸ್ ವಾರಕ್ಕೆ ಒಂದು 1/2 ತಾಸು 3-4 ದಿವಸ ವಾರಲ್ಲಿ 30-45 minutes ಎಕ್ಸಸೈಸ್ ಮಾಡಿದ್ರೆ ಎಷ್ಟೋ ಸುಮಾರು 30-40% ಕ್ಯಾನ್ಸರ್ ಅವಾಯ್ಡ್ ಮಾಡಬಹುದು.
0: ಸರ್, ಈಗ ಧೂಮಪಾನ ಮಾಡೋರಿಗೆ ಇದು ಒಂದು ಶ್ವಾಸಕೋಶದ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಅಂತ ತಾವು ಹೇಳಿದ್ರಿ. ಇವಾಗ ಸಂಪೂರ್ಣವಾಗಿ ಬಿಡ್ತೀನಿ ಧೂಮಪಾನ ಮಾಡೋದನ್ನ ಅನ್ನೋದಾದ್ರೆ ಈ ಒಂದು ಶ್ವಾಸಕೋಶದ ಕ್ಯಾನ್ಸರ್ನ ಒಂದು ಅಪಾಯ ಕಡಿಮೆ ಆಗುತ್ತಾ?
1: ಹೌದು, 100% ಕರೆ, ಖಂಡಿತವಾಗಿ ಕಡಿಮೆ ಆಗುತ್ತೆ. ಯಾರಿಗೆ ಸ್ಮೋಕಿಂಗ್ ನಿಲ್ಲಿಸಿ ಒಂದು 10 ಆದ ತಕ್ಷಣ ಅವ್ರಿಗೆ ಆಲ್ಮೋಸ್ಟ್ 50% ಮೋರ್ ದೆನ್ 50% ಲಂಗ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ಅದೇ ತರ ಸ್ಮೋಕಿಂಗ್ ಇಂದ ಇನ್ನೊಂದು 19 ಕ್ಯಾನ್ಸರ್ ಇದಾವೆ, ಅವು ಎಲ್ಲ ಕ್ಯಾನ್ಸರ್ ಆಗೋದು ಚಾನ್ಸಸ್ ಕಡಿಮೆ ಆಗುತ್ತೆ, ಮತ್ತೆ ವರ್ಷ ಕಡಿಮೆ ಆಗ್ತಾನೆ ಇರುತ್ತೆ. ಸೊ ಧೂಮಪಾನ ನಿಲ್ಲಿಸಿದ್ರೆ 100% ಯಾರು ಸ್ಮೋಕ್ ಮಾಡ್ತಿರ್ತಾರೆ ಅವ್ರು ಖಂಡಿತವಾಗಿ ಹೆಲ್ಪ್ ಆಗುತ್ತೆ.
0: ಸರ್, ಈಗ ಧೂಮಪಾನ ನಿಲ್ಲಿಸಿದ ತಕ್ಷಣ ಅವ್ರ ದೇಹದಲ್ಲಿ ಏನಾದರೂ ಬದಲಾವಣೆಗಳು ಏನಾದರೂ ಕಾಣಿಸ್ಕೊಳ್ಳುತ್ತಾ ಹೇಗೆ ಅಂತ, ಅಂದ್ರೆ ಒಳ್ಳೆಯ ರೀತಿಯ ಬದಲಾವಣೆಗಳು?
1: ಒಂದು, ಅವರು ಕರೆಕ್ಟ್ ಆಗಿ ಊಟ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಧೂಮಪಾನ ಮಾಡೋರಿಗೆ ಹೊಟ್ಟೆ ಹಸು ಕಡಿಮೆ, ಊಟ ಮಾಡೋದು ಕರೆಕ್ಟ್ ಇಲ್ಲ. ಸೊ ಅದಕ್ಕೆ ಒಂದು ಊಟ ಮತ್ತೆ ವ್ಯಾಯಾಮ ಇವೆಲ್ಲ ಮಾಡ್ತಿದ್ರೆ ಡೆಫಿನೆಟ್ಲಿ ಅವರು ವರ್ಕ್ ರಿಲೇಟೆಡ್ ಪರ್ಫಾರ್ಮೆನ್ಸ್, ಕೆಲಸ ಮಾಡೋ ಜೋಶು ಎಲ್ಲ ಡೆಫಿನೆಟ್ಲಿ ಇಂಪ್ರೂವ್ ಆಗೇ ಆಗುತ್ತದೆ.
0: ಸರ್, ಈಗ ಕೇಳಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಯಾವೆಲ್ಲ ಒಂದು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಬಳಸಿ ಈ ಒಂದು ಲಂಗ್ ಕ್ಯಾನ್ಸರ್ಗೆ ಚಿಕಿತ್ಸೆಯನ್ನ ನೀಡಲಾಗುತ್ತೆ ಸರ್?
1: ಈಗ ಲಂಗ್ ಕ್ಯಾನ್ಸರ್ ರಿಲೇಟೆಡ್ ನಮ್ಮ ಕೇಳಿಯಲ್ಲಿ ಫೆಸಿಲಿಟೀಸ್ ಏನೇನಿದೆ ಅಂದ್ರೆ, ಒಂದು, ಈಗ ಯಾವುದೇ ಲಂಗ್ ಕ್ಯಾನ್ಸರ್ ಪೇಷಂಟ್ ಬಂದ ತಕ್ಷಣ ನಾವು ಒಂದು ಪೇಷಂಟ್ ಅಲ್ಲಿ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಇರ್ಬೋದು ಅಂತ ಸಸ್ಪೆಕ್ಟ್ ಮಾಡಿದ್ರೆ ಅವ್ರಿಗೆ ಫಸ್ಟ್ ನಾವು CT ಸ್ಕ್ಯಾನ್ ಮಾಡ್ತೀವಿ. ಸೊ ಸಿ ಟಿ ಸ್ಕ್ಯಾನ್ ಅವೈಲೇಬಲ್ ಇದೆ. ಇಮಿಡಿಯೇಟ್ಲಿ ಅದು ಕ್ಯಾನ್ಸರ್ದು ಬಯಾಪ್ಸಿ ಮಾಡಿಸ್ಬೇಕಾಗುತ್ತೆ, ಅದಕ್ಕೆ ಸಿ ಟಿ ಗೈಡೆಡ್ ಬಯಾಪ್ಸಿ ಅಂತೀವಿ. ಸೊ ಸಿ ಟಿ ಗೈಡೆಡ್ ಬಯಾಪ್ಸಿ ಅದು ಎಕ್ಸ್ಪರ್ಟ್ಸ್ ಇದ್ದಾರೆ. ಬಯಾಪ್ಸಿ ಆದ ತಕ್ಷಣ ಆಂಕೋಪೆಥಾಲಜಿಸ್ಟ್ ಬೇಕು. ಕ್ಯಾನ್ಸರ್ ಅಂತ ಹೇಳಕ್ಕೆ ಪೆಥಾಲಜಿಸ್ಟ್ ಅಲ್ಲಿನೂ ಕ್ಯಾನ್ಸರ್ ಪೆಥಾಲಜಿಸ್ಟ್ ಅಂತೀವಿ, ಆಂಕೋಪೆಥಾಲಜಿಸ್ಟ್ ಅವೈಲೇಬಲ್ ಇದ್ದಾರೆ. ಅದಾದ್ಮೇಲೆ ಅದು ಕ್ಯಾನ್ಸರ್ ಇದೆ ಅದೇ ಅಂತ ಹೇಳಕ್ಕೆ ಕೆಲವೊಂದು ಇಮ್ಯುನೋ ಹಿಸ್ಟೋ ಕೆಮಿಸ್ಟ್ರಿ ಅಂತ ಮಾಡ್ತೀವಿ. ಸ್ಪೆಷಲ್ ಪೆಥಾಲಜಿಯಲ್ಲಿ ನೆಕ್ಸ್ಟ್ ಲೆವೆಲ್ IHC ಅಂತೀವಿ, ಆ ಫೆಸಿಲಿಟಿನೂ ಅವೈಲೇಬಲ್ ಇದೆ. ಆಮೇಲೆ ಒಂದ್ಸಲ ಕ್ಯಾನ್ಸರ್ ಆಯ್ತು, ಡಿಟೆಕ್ಟ್ ಕನ್ಫರ್ಮ್ ಆಯ್ತು ಈ ಕ್ಯಾನ್ಸರ್ ಇದೆ ಅಂತ ಪೇಷಂಟ್, ಆಮೇಲೆ ನೆಕ್ಸ್ಟ್ ನಾವು ಸ್ಟೇಜಿಂಗ್ ವರ್ಕಪ್ ಅಂತೀವಿ, ಯಾವ ಸ್ಟೇಜ್ ಇದೆ ಅಂತ. ಲಂಗ್ ಕ್ಯಾನ್ಸರ್ ಪೇಷಂಟ್ಸ್ಗೆ ಪೆಟ್ ಸ್ಕ್ಯಾನ್ ಬೇಕು. ಸೊ ಇವನ್ ನಮ್ಮ ಕೇಳಿ ಹಾಸ್ಪಿಟಲಲ್ಲಿ ಪೆಟ್ ಸ್ಕ್ಯಾನ್ ಅವೈಲೇಬಲ್ ಇದೆ. ಸೊ ಈ ಥರ ವರ್ಕಪ್ ಆಯಿತು, ಇದು ಎಲ್ಲ ಫೆಸಿಲಿಟಿ ಇದೆ. ನೆಕ್ಸ್ಟ್ ಟ್ರೀಟ್ಮೆಂಟ್ ಆಪ್ಷನ್, ಸರ್ಜರಿ ಬೇಕಾದರೆ ನಾನು ನಿಮಗೆ ಹೇಳಿದೆ ಆಗಲೇ, ರೋಬೋಟಿಕ್ಕು ಕೇಳಿ ಕ್ಯಾನ್ಸರಲ್ಲಿ ಹಾಸ್ಪಿಟ್ಲಲ್ಲಿದೆ. ರೋಬೋಟಿಕ್ ಮಾಡ್ಬೋದು, ಲ್ಯಾಪ್ರೋಸ್ಕೋಪಿ ಮಾಡ್ಬೋದು, ಇನ್ಯುಪೋರ್ಟಲ್ ವ್ಯಾಟ್ಸು ಮಾಡ್ಬೋದು, ಮತ್ತು ಏನಾದರೂ ತುಂಬ ಮೇಜರ್ ಇದ್ದರೆ ಕಾರ್ಡಿಯಾಕ್, ಇಲ್ಲಿ ಕಾರ್ಡಿಯಾ ಥೊರಾಸಿಕ್ ಡಿಪಾರ್ಟ್ಮೆಂಟು ಚೆನ್ನಾಗಿದೆ, ಅದ್ರ ಬ್ಯಾಕಪ್ಪು, ಈ ಥರ ಎಲ್ಲ ಫೆಸಿಲಿಟಿ ಇದೆ ಸರ್ಜರಿ ಮಾಡೋಕ್ಕೆ. ಇದೇ ಥರ ರೇಡಿಯೇಷನ್ನು ಹೈ ಎಂಡ್ ತುಂಬ ಎರಡು ಹೈ ಎಂಡ್ ಟೆಸ್ಟ್ ಮಷಿನ್ಸ್ ಇದ್ದಾವೆ. ಮತ್ತು ಇಮ್ಯುನೋಥೆರಪಿ ಹೇಳಿದ್ನಲ್ಲ, ಇಮ್ಯುನೋಥೆರಪಿನೂ ಅವೈಲೇಬಲ್ ಇದೆ. ಎಲ್ಲ ಥರ ಡ್ರಗ್ಸು, ಎಲ್ಲ ಥರ ಅದೇ ಥರ ಫೆಸಿಲಿಟಿ, ಡೇ ಕೇರ್ ಫೆಸಿಲಿಟಿ, ರೇಡಿಯೇಷನ್, ಡಿಫ್ರೆಂಟ್ ಬೆಡ್ಸ್ ಎಲ್ಲ ಅವೈಲೇಬಲ್ ಇದೆ ನಮ್ಮ ಕ್ಯಾನ್ಸರ್ ಹಾಸ್ಪಿಟಲ್.
0: ಸರ್, ಇನ್ನು ಕೊನೆಯದಾಗಿ ನಮ್ಮ ಕೇಳುಗರಿಗೆ ಕೇಳಿ ವೇಣುಧ್ವನಿಯ ಮೂಲಕ ಈ ಒಂದು ಶ್ವಾಸಕೋಶದ ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೊಳ್ಬೇಕು ಅನ್ನೋದಾದರೆ ಯಾವ ಒಂದು ಸಲಹೆಗಳನ್ನು ನೀಡ್ತೀರಾ?
1: ಒಂದು, ಕ್ವಿಟ್ ಸ್ಮೋಕಿಂಗ್. ಧೂಮಪಾನ ನಿಲ್ಲಿಸಿದ್ರೆ ಆಟೋಮೆಟಿಕ್ಲಿ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಸೆಕೆಂಡ್ ಹ್ಯಾಂಡ್ ಸ್ಮೋಕ್, ಪರೋಕ್ಷ ಧೂಮಪಾನ ಮಾಡೋರ ಜೊತೆಗೆ ಅವಾಯ್ಡ್ ಮಾಡೋದು ಒಳ್ಳೆಯದು. ಆಮೇಲೆ ಹೇಳಿದ್ನಲ್ಲ ರೀ, ಹಣ್ಣು ತರಕಾರಿ, ಒಳ್ಳೆ ವೆಜಿಟೇಬಲ್ಸು, ಗ್ರೀನ್ ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ತಿಂತ ವಾರಕ್ಕೆ ಸುಮಾರು 3-4 ದಿನ ಎಕ್ಸಸೈಸ್ ಮಾಡ್ಕೋತಾ ಇದ್ರೆ ಇದರಿಂದ ಡೆಫಿನೆಟ್ಲಿ ಪೇಷಂಟ್ಗೆ, ಪಾಪ್ಯುಲೇಷನ್ಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ಕ್ಯಾನ್ಸರಿಂದ ಅವಾಯ್ಡ್ ಆಗುತ್ತೆ ಅಂತ.
0: ಸರ್, ಕಾರ್ಯಕ್ರಮದಲ್ಲಿ ಒಂದು ಶ್ವಾಸಕೋಶದ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ನ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ನ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು KLE ಕ್ಯಾನ್ಸರ್ ಆಸ್ಪತ್ರೆಯ ಸರ್ಜಿಕಲ್ ಅಂಕಾಲಜಿ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಮಹೇಶ್ ಕಲ್ಲೊಳಿಯವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: KLE Cancer Hospital Belagavi.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE Cancer Hospital, KLE's Dr. Prabhakar Kore Hospital and MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE Cancer Hospital ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE Cancer Hospital ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE Cancer Hospital ಬೆಳಗಾವಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಶಿಕ್ಷಣ, ಸೇವೆ, ಆರೋಗ್ಯ, ಕೃಷಿ, ರಾಜಕೀಯ ಮತ್ತು ನಾಡಿನ ಸಮಗ್ರ ಬೆಳವಣಿಗೆಯ ಹರಿಕಾರ ಹಾಗೂ ಕೆಎಲ್ಇ ವಿಶ್ವವಿದ್ಯಾಲಯದ ಕುಲಪತಿ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆಯವರ 79ನೇ ಜನ್ಮದಿನ ಇಂದು ಕೆಎಲ್ಇ ಸಂಸ್ಥೆಯ ಬಳಗದವರಿಂದ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
0: शिक्षण, आरोग्य आणि समाजसेवेची उज्ज्वल परंपरा जपणारे लाखो विद्यार्थ्यांचे प्रेरणास्थान केएलई विश्वविद्यालयाचे कुलाधिपती पद्मश्री डॉक्टर प्रभाकर कोरे यांना केएलई वेणुधोनी 90.4 FM कडून 79 व्या वाढदिवसानिमित्त हार्दिक शुभेच्छा.

0: ಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೆಲವರು ಸಂಸ್ಥೆಗಳನ್ನ ಕಟ್ತಾರೆ, ಕೆಲವರು ತಲೆಮಾರುಗಳನ್ನೇ ಕಟ್ತಾರೆ. ಶಿಕ್ಷಣ, ಆರೋಗ್ಯ ಮತ್ತು ಸಮಾಜ ಸೇವೆಯಲ್ಲಿ ಅಪ್ರತಿಮ ಹೆಜ್ಜೆ ಮೂಡಿಸಿದ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಬಿ ಕೋರೆ ಅವರಿಗೆ 79ನೇ ಜನ್ಮದಿನದ ಶುಭಾಶಯಗಳು. ಯುವರ್ ವಿಷನ್ ಕಂಟಿನ್ಯೂಸ್ ಟು ಶೇಪ್ ಜನರೇಷನ್ಸ್. ಕೆಎಲ್ಇ ಫ್ಯಾಮಿಲಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಒಂದು ಕನಸು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಬದಲಾಯಿಸಿತು. ಒಂದು ಸಂಕಲ್ಪ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗೆ ಹೊಸ ದಿಕ್ಕನ್ನೇ ನೀಡಿತು. ಆ ವಿಷನ್ನ ಹೆಸರು ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಬಿ ಕೋರೆ. 79th ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸರ್. ವಿತ್ ಇಮ್ಮೆನ್ಸ್ ಪ್ರೈಡ್ ಅಂಡ್ ರಿಸ್ಪೆಕ್ಟ್, ಕೇಲಿ ಫ್ಯಾಮಿಲಿ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: केली विश्वविद्यालयाच्या केली स्कूल ऑफ म्युझिक कडून सादर होत आहे समूह गायन स्पर्धा, ज्यामध्ये हायस्कूल आणि प्री युनिव्हर्सिटी पार्टिसिपेट करू शकतात. हायस्कूल साठी पॅट्रियोटिक सॉंग्स आणि प्री युनिव्हर्सिटी साठी फोक सॉंग्स. 11 ऑगस्ट 2026 रोजी सकाळी 9 वाजल्यापासून. स्थळ आहे केली कन्व्हेन्शन सेंटर, 300 सीटर हॉल, JNMC कॅम्पस, नेहरू नगर, बेळगावी. अधिक माहितीसाठी संपर्क करा 9886103520 आणि 9916467 993.

0: ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300 seater hall, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.
1: ಕನಸುಗಳಿಗೆ ದಾರಿ ತೋರಿದ ಮಾರ್ಗದರ್ಶಕರು, ಜ್ಞಾನದ ಜ್ಯೋತಿ ಬೆಳಗಿದ ಶಿಕ್ಷಣ ಪ್ರೇಮಿ, ಸೇವೆ ಸಂಕಲ್ಪ ಮತ್ತು ದೂರದೃಷ್ಟಿಯಿಂದ ಲಕ್ಷಾಂತರ ಬದುಕುಗಳಿಗೆ ಸ್ಫೂರ್ತಿಯಾದ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಬಿ ಕೋರೆ ಅವರಿಗೆ 79ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ವಿತ್ ಪ್ರೈಡ್, ರಿಸ್ಪೆಕ್ಟ್ ಅಂಡ್ ವಾರ್ಮ್ ವಿಶಸ್, ಕೆಎಲ್ಇ ಫ್ಯಾಮಿಲಿ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: A vision that opened doors to knowledge. A commitment that brought healthcare closer to millions.
2: For over 4 decades, his leadership has shaped countless futures.
1: Happy 79th birthday, Padma Shri Dr. Prabhakar B. Kore.
2: With heartfelt wishes from the KLE family.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater ಹಾಲ್, ಜೆಎನ್ಎಂಸಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.
2: एक स्वप्न ज्याने लाखो विद्यार्थ्यांचं भविष्य घडवलं, एक संकल्प ज्याने शिक्षण आणि आरोग्य सेवेला दिली नवी दिशा, ती द्रष्टा व्यक्ती म्हणजे पद्मश्री डॉक्टर प्रभाकर बी कोरे.
3: सर, आपणास 89व्या वाढदिवसाच्या मनपूर्वक शुभेच्छा.
2: कारण तुम्ही आहात केएलई परिवाराचा अभिमान.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಶಿಕ್ಷಣ, ಸೇವೆ, ಆರೋಗ್ಯ, ಕೃಷಿ, ರಾಜಕೀಯ ಮತ್ತು ನಾಡಿನ ಸಮಗ್ರ ಬೆಳವಣಿಗೆಯ ಹರಿಕಾರ ಹಾಗೂ ಕೆಎಲ್ಇ ವಿಶ್ವವಿದ್ಯಾಲಯದ ಕುಲಪತಿ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ 79ನೇ ಜನ್ಮದಿನ ಇಂದು. ಕೆಎಲ್ಇ ಸಂಸ್ಥೆಯ ಬಳಗದವರಿಂದ ಪದ್ಮಶ್ರೀ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08315252500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: केली विश्वविद्यालयाच्या केली स्कूल ऑफ म्युझिक कडून सादर होत आहे समूह गायन स्पर्धा, ज्यामध्ये हायस्कूल आणि प्री युनिव्हर्सिटी पार्टिसिपेट करू शकतात. हायस्कूल साठी पॅट्रियोटिक सॉंग्स आणि प्री युनिव्हर्सिटी साठी फोक सॉंग्स. 11 ऑगस्ट 2026 रोजी सकाळी 9 वाजल्यापासून. स्थळ आहे केली कन्व्हेन्शन सेंटर, 300 सीटर हॉल, JNMC कॅम्पस, नेहरू नगर, बेळगावी. अधिक माहितीसाठी संपर्क करा 9886103520 आणि 9916467993. ज्यांच्या दूरदृष्टीने घडली असंख्य आयुष्य, ज्यांच्या नेतृत्वाने उजळल्या अनेक दिशा, केली विश्वविद्यालयाचे कुलाधिपती पद्मश्री डॉक्टर प्रभाकर कोरे यांना 79व्या वाढदिवसानिमित्त केली परिवाराकडून खूप खूप शुभेच्छा.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು, ಆರೋಗ್ಯ ದರ್ಶನ. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನಪಾನ ಸಪ್ತಾಹದ ಅಂಗವಾಗಿ ಸ್ತನಪಾನದ ಮಹತ್ವವನ್ನ ತಿಳಿಸಿಕೊಡಲಿದ್ದಾರೆ ಕೆಎಲ್ಇ ವಿಶ್ವವಿದ್ಯಾಲಯದ ಫ್ಯಾಕಲ್ಟಿ ಆಫ್ ಮೆಡಿಸಿನ್ ವಿಭಾಗದ ಡೀನ್ ಹಾಗೂ ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಚಿಕ್ಕ ಮಕ್ಕಳ ವಿಭಾಗದ ಪ್ರಾಧ್ಯಾಪಕರು. ಜೊತೆಗೆ ಸುಮಾರು 30 ವರ್ಷಗಳಿಂದ ಸ್ತನಪಾನದ ಮಹತ್ವದ ಬಗ್ಗೆ, ಮಗುವಿನ ಆರೋಗ್ಯದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇರುವಂತಹ ಡಾಕ್ಟರ್ ರೂಪಾ ಬೆಲ್ಲದವರು. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಈಗ ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಈ ಒಂದು ವಿಶ್ವ ಸ್ತನಪಾನ ಸಪ್ತಾಹವನ್ನ ಆಚರಣೆ ಮಾಡಲಾಗುತ್ತೆ, ಏನಿದರ ಉದ್ದೇಶ ಮತ್ತೆ ಯಾವಾಗ್ನಿಂದ ಆಚರಣೆ ಮಾಡಲಾಗ್ತಾ ಇದೆ? ಮೇಡಮ್,
1: ಆಗಸ್ಟ್ 1st ಶುರುವಾಗಿ 7ನೇ ತಾರೀಕು ಈ ಒಂದು ವಿಶ್ವ ಸ್ತನಪಾನ ಸಪ್ತಾಹನ ಆಚರಿಸ್ಕೊಂತ ಬಂದಿದೀವಿ. ಸುಮಾರು ಹೇಳ್ಬೇಕಾದ್ರೆ 1991 ನಿಂದ ಅಂತ ಹೇಳ್ಬೋದು. ಪ್ರತಿ ವರ್ಷ ಈ ಒಂದು ಆಚರಣೆ ಯಾಕೆ ಮಾಡ್ತೀವಿ ಅಂದ್ರೆ, ನಮ್ಮ ಸಮಾಜದಲ್ಲಿರೋ ತಾಯಂದಿರಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ, ಎಲ್ಲರಿಗೂ ಎದೆ ಹಾಲಿನ ಮಹತ್ವದ ಬಗ್ಗೆ ಒಂದು ತಿಳುವಳಿಕೆ ಕೊಡೋ ಸಂಬಂಧ ಮಾಡ್ಕೋತಾ ಬಂದಿದೀವಿ. ಎಷ್ಟೊಂದು ಪ್ರಯತ್ನ ಮಾಡಿದಾಗ್ಲೂ ಸಾಕಷ್ಟು ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಇದಾವೆ, ಸಾಕಷ್ಟು ಜನರು ಇದ್ರ ಹಿಂದೆ ಕಷ್ಟಪಡ್ತಿದ್ದಾರೆ, ಪ್ರಮೋಟ್ ಮಾಡ್ತಾ ಇದ್ದಾರೆ. ಆದ್ರೂ ಸಹ ಇವತ್ತಿನ ದಿವಸ ನಮ್ಮ ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ, ಎದೆ ಹಾಲು ಹುಟ್ಟಿದ ತಕ್ಷಣ ಶುರು ಮಾಡ್ಬೇಕಂತೀವಿ, ಆ ಒಂದು ಪ್ರಮಾಣ ಬಹಳಷ್ಟು ಕಮ್ಮಿ ಇದೆ. ಇವಾಗ್ಲೂ ಆಫ್ಟರ್ ಸೋ ಮೆನಿ ಇಯರ್ಸ್, ಎಷ್ಟು ವರ್ಷ ಆಗಿದೆ ಈಗ ನಾವು ಇದನ್ನ ಮಾಡ್ತಾ ಇದ್ದು, 41% ನೂರಲ್ಲಿ 41% ಮಹಿಳೆಯರು ಎದೆ ಹಾಲು ಕುಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಅದೇ ತರ ಕಡ್ಡಾಯವಾಗಿ 6 ತಿಂಗಳವರೆಗೂ ಎದೆ ಹಾಲು ಕುಡಿಸ್ಬೇಕಂತ ಹೇಳ್ತೀವಿ. ಅದ್ರ ಪ್ರಮಾಣನು ಇದು ರೀಸೆಂಟ್ ಸ್ಟಾಟಿಸ್ಟಿಕ್ಸ್ ನೋಡಿದಾಗ್ಲೂ 61% ಏನೋ ಇದೆ. ಸೊ ಇಷ್ಟೆಲ್ಲ ಆದ್ರೂ ನಮ್ಮ ಜನರೊಳಗೆ ಎದೆ ಹಾಲಿನ ಮಹತ್ವದ ಬಗ್ಗೆ, ಎದೆ ಹಾಲು ಎಷ್ಟು ಮುಖ್ಯ ಮಗುವಿನ ಬೆಳವಣಿಗೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸೋಕ್ಕೋಸ್ಕರ ತಾಯಂದಿರಿಗೆ ಅಥವಾ ಎಲ್ಲಾ ಹೆಲ್ತ್ ಕೇರ್ ಪ್ರೊವೈಡರ್ಸ್, ಯಾರ್ಯಾರು ತಾಯಿ ಮತ್ತು ಮಗುವಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೀವಿ, ಎಲ್ಲರಿಗೂ ಇದೊಂದು ನೆನಪು ಮಾಡೋ ಒಂದು ಸಂದರ್ಭ. ಸೊ ಅದಕ್ಕಾಗಿ ಇದನ್ನ ಆಚರಿಸ್ಕೋತಾ ಬರ್ತಾ ಇದೀವಿ. ಈ ವರ್ಷ ಸಹ August 1st to 7th ಎಲ್ಲಾ ಆರ್ಗನೈಸೇಷನ್ ಇದನ್ನ ಆಚರಿಸ್ತೀವಿ.
0: ಮೇಡಮ್, ಈಗ ತಾಯಿಗೆ ಎದೆ ಹಾಲು ಅನ್ನೋದು ಯಾವಾಗ್ನಿಂದ ಉತ್ಪತ್ತಿ ಆಗುತ್ತೆ ಮತ್ತೆ ಆ ಹಾಲನ್ನ ಯಾವಾಗ್ನಿಂದ ಅವಳು ಕೊಡೋದಕ್ಕೆ ಪ್ರಾರಂಭ ಮಾಡಬೇಕು ಅಂತ?
1: ಈಗ ಎದೆ ಹಾಲು ಬರ್ಬೇಕಾದ್ರೆ ಕೆಲವೊಂದು ಮುಖ್ಯ ಅಂಶಗಳಿದಾವೆ. ಮೊದಲೇದಾಗಿ ಮಗು ಎದೆ ಹಿಡಿದು ಕುಡಿಯಕ್ ಶುರು ಮಾಡ್ಬೇಕು, ಎದೆ ಜಗ್ಬೇಕು. ಅದು ಕರೆಕ್ಟ್ ಆಗ ಒಂದು ಪದ್ಧತಿ ಪ್ರಕಾರ ಮಾಡ್ಬೇಕಾಗತ್ತೆ, ಯಾವ್ದರ ಒಂದು ಪೊಸಿಷನ್ ಅಲ್ಲಿ ಕುಡಿಸ್ಲಿಕ್ಕೆ ಬರಲ್ಲ. ಸೊ ಎದೆ ಹಾಲು ಮಗು ಸರಿಯಾದ ಒಂದು ಪದ್ಧತಿನಲ್ಲಿ ಕುಡಿಲಿಕ್ಕೆ ಶುರು ಮಾಡಿದ್ರೆ, ಎಷ್ಟು ಬೇಗ ಕುಡಿಲಿಕ್ಕೆ ಶುರು ಮಾಡುತ್ತೋ ಅಷ್ಟು ಬೇಗ ಹಾಲು ಉತ್ಪತ್ತಿ ಆಗುತ್ತೆ. ಸೊ ನಾವು ಒಂದೇ ಒಂದು ಮಾತು ಹೇಳ್ತೀವಿ ತಾಯಿಗೆ, ನಿನ್ಗೆ ಹಾಲು ಜಾಸ್ತಿ ಬರಬೇಕಾದ್ರೆ ಮಗುನ ಮೇಲಿನ ಮೇಲೆ ಎದೆಗೆ ಹಾಕೋಬೇಕು, ಫ್ರೀಕ್ವೆನ್ಸಿ ಜಾಸ್ತಿ ಇರಬೇಕು. ಮಗು ಎಷ್ಟು ಜಾಸ್ತಿ ಎದೆ ಜಗ್ಗುತ್ತೋ ಅಷ್ಟು ಪ್ರೊಡಕ್ಷನ್, ಅದು ಇದೆಲ್ಲ ಹಾರ್ಮೋನಲ್ ಇರುತ್ತೆ, ಇದೊಂದು ಪ್ರತಿಕ್ರಿಯೆ. ಸೊ ಇದು ಹಾಲು ಕುಡ್ಲಿಕ್ಕೆ ಶುರು ಮಾಡಿದ ತಕ್ಷಣ ಅದು ಹಾರ್ಮೋನ್ ಎಲ್ಲ ರಿಲೀಸ್ ಮಾಡಿ ಪ್ರೊಡಕ್ಷನ್ ಚಾಲು ಹಾಕೊಂಡು ಹೋಗುತ್ತೆ. ಸೊ ನಾವು ಹುಟ್ಟಿದ ಮೇಲೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ, ನಾವು ಹೇಳೋದು 1 ತಾಸಿನೊಳಗಾಗಿ ಕುಡಿಸ್ಲಿಕ್ಕೆ ಶುರು ಮಾಡ್ಬೇಕಂತ, ಬಟ್ ಅದೇನು ಕಡ್ಡಾಯವಾಗಿ 1 ತಾಸು ಇರಲ್ಲ, ಅದಕ್ಕಿಂತ ಮುಂಚೆ ಆದ್ರೂ ಕುಡಿಸ್ಲಿಕ್ಕೆ ಸಾಧ್ಯ ಇದೆ. ನಾವು ಹೇಳೋ ಪ್ರಕಾರ ರೆಕಮೆಂಡೇಶನ್ ಏನಿದೆ ಅಂದ್ರೆ, ಹುಟ್ಟಿದ ತಕ್ಷಣ ಈವನ್ ಅದು ಕರಳು ಇದು ಬಳ್ಳಿ ಇರುತ್ತಲ್ಲ, ಅದನ್ನ ಕಟ್ ಮಾಡೋಕಿನ ಮುಂಚೆನೆ ಅದ್ರ ಸಮೇತನ ಮಗುನ ತಾಯಿ ಎದೆ ಮೇಲೆ ಹಾಕಿ ಮಗು ಹಾಲು ಕುಡಿಲಿಕ್ಕೆ ಶುರು ಮಾಡ್ಬೇಕು ಅಂತ ಹೇಳ್ತೀವಿ.
0: ಮೇಡಮ್, ಈಗ ಈ ತಾಯಿ ಹಾಲಿಗೆ ಯಾಕಿಷ್ಟು ಮಹತ್ವ ಅಂತ ಅಂದ್ರೆ, ಯಾಕಂದ್ರೆ ತಾಯಿಯ ಎದೆ ಹಾಲಿನಿಂದ ಈ ಮಗುವಿನ ಒಂದು ಸರ್ವತೋಮುಖ ಅಭಿವೃದ್ಧಿಯಲ್ಲಿ, ಒಂದು ಸರ್ವತೋಮುಖ ಬೆಳವಣಿಗೆಯಲ್ಲಿ ಯಾವ ರೀತಿ ಸಹಾಯಕವಾಗುತ್ತೆ ಅಂತ.
1: ಅಫ್ಕೋರ್ಸ್ ತಾಯಿ ಹಾಲಿನಷ್ಟು ಇನ್ನೊಂದು ಹಾಲು ಮಗುಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳ್ತೀವಿ ಅಂದ್ರೆ, ಆ ತಾಯಿ ಹಾಲಿನ ಗುಣ ಏನಿರುತ್ತಲ್ಲ ಅದು ಸ್ಪೆಸಿಫಿಕ್ ಆಗಿ ಆ ಮಗುಗೆನೆ ಇರುತ್ತೆ. ಈಗ ಸಪೋಸ್ ಪ್ರಿಮೆಚೂರ್ ಡೆಲಿವರಿ ಆಯ್ತು ಅಂತ ತಿಳಿರಿ, 30 ವಾರದಲ್ಲಿ ಡೆಲಿವರಿ ಆಗಿದೆ, ಆ 30 ವಾರದ ಮಗುಗೆ ಯಾವ ತರ ಬೆಳವಣಿಗೆ ಆಗ್ಬೇಕು, ಲೈಕ್ ಪ್ರೋಟೀನ್ಸ್ ಆಗ್ಲಿ ಕಾರ್ಬೋಹೈಡ್ರೇಟ್ಸ್ ಆಗ್ಲಿ ಯಾವ ಪ್ರಮಾಣದಲ್ಲಿ ಇರಬೇಕು, ಆ ಪ್ರಮಾಣದಲ್ಲಿ ಆ ಮಗುಗೆ ಸಿಗುತ್ತೆ. ಅದು ಬೇರೆ ಹಾಲಿನಿಂದ ಸಿಗಕ್ ಸಾಧ್ಯ ಇಲ್ಲ ಓವರ್ ಆಲ್ ಹೇಳ್ಬೇಕಾದ್ರೆ. ಸೊ ನಾವು ಅದು ಬಹಳ ಬೇಬಿ ಸ್ಪೆಸಿಫಿಕ್ ಅಂತ ಕರಿತೀವಿ. ಆ ತಾಯಿ ಹಾಲು ಆ ಮಗುಗೆ ಬಹಳಷ್ಟು ಶ್ರೇಷ್ಠ. ಹಸಚ್ ಎದೆ ಹಾಲಿನಲ್ಲಿ ಬಹಳಷ್ಟು ಅಂಶಗಳೇನ ಹೇಳ್ಕೊಂಡು ಹೋದ್ರೆ ಇದೊಂದು 30 ನಿಮಿಷ ಸಾಲದಿಲ್ಲ. ಮುಖ್ಯವಾಗಿ ಅದೊಂದು ಮಗುವಿನ ಆಹಾರ. ಸೊ ಯಾವ ಪ್ರಮಾಣದಲ್ಲಿ ಯಾವ ಇದ್ರೊಳಗೆ ಸಿಗ್ಬೇಕು ಮಗುಗೆ, ಎಷ್ಟು ಕಾರ್ಬೋಹೈಡ್ರೇಟ್ ಬೇಕು, ಎಷ್ಟು ಪ್ರೋಟೀನ್ ಬೇಕು, ಎಲ್ಲಾ ಅಂಶಗಳು ಇವಾಗೆಲ್ಲ ಹೇಳ್ತೀವಿ ನಾವು ಡಯಟ್ ಡಯಟ್ ಅಂತ. ಸೊ ಆ ಮಗುವಿನ ಡಯಟ್ಗೆ ಏನ್ ಬೇಕು ಅದೆಲ್ಲ ಅದ್ರೊಳಗಿರುತ್ತೆ, ಮತ್ ವೈಟಮಿನ್ಸ್ ಇರುತ್ತೆ, ಐರನ್ ಇರುತ್ತೆ, ಎಲ್ಲಾ ಅಂಶಗಳು ಅದ್ರೊಳಗಿರುತ್ತೆ. ಒಂದನೇದು. ಎರಡನೇದು, ಅದ್ರೊಳಗೆ ರೋಗ ನಿರೋಧಕ ಶಕ್ತಿ ಇರುತ್ತೆ. ಅದರಿಂದ ಮಗು ಹುಟ್ಟಿದ ತಕ್ಷಣ ಹಾಲು ಕುಡಿಸಕ್ ಶುರು ಮಾಡಿದ್ರೆ ಅದಕ್ಕೆ ಇನ್ಫೆಕ್ಷನ್ ಬರೋ ಚಾನ್ಸಸ್ ಸಿಂಪ್ಟಮ್ಸ್ ಬಹಳ ಕಮ್ಮಿ, ಅದೊಂದಿರುತ್ತೆ. ಎಸ್ಪೆಷಲಿ ಇದು ನೆಗಡಿ ಕೆಮ್ಮು, ಆಮೇಲೆ ಎಷ್ಟೊಂದು ಮಕ್ಕಳು 6 ತಿಂಗಳೊಳಗೆ ಕಫ ಆಗಿ ನಿಮೋನೆ ಆಗಿ ಸಾಯ್ತಾ, ಅವೆಲ್ಲ ಪ್ರಮಾಣಗಳು ಕಮ್ಮಿ ಇರುತ್ತೆ. ಹೊಟ್ಟೆ ಜಾಡಿಸೋದು, ಅತಿಸಾರ ಬೇದಿ ಆಗೋದು, ಅದೆಲ್ಲ ಕಮ್ಮಿ ಇರುತ್ತೆ. ಸೊ ಇನ್ಫೆಕ್ಷನ್ ಕಂಟ್ರೋಲ್ ಮಾಡುತ್ತೆ. ಮೂರನೇದು ಅಂತಂದ್ರೆ ಅದರೊಳಗೆ ಕೆಲವೊಂದು ಏನಂತಾರೆ ಪ್ರಾಪರ್ಟೀಸ್ ಇರ್ತವೆ. ಈಗ ಮಗುಗೆ ಏನ್ ಹೇಳ್ಬೇಕಂದ್ರೆ ಐರನ್ ಕಂಟೆಂಟ್ ಆಗ್ಲಿ ಅಥವಾ ಅದು ಕಮ್ಮಿ ಪ್ರಮಾಣದಲ್ಲಿ ಅದರಲ್ಲಿ ಅಬ್ಸಾರ್ಪ್ಷನ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಸೊ ಮಗುಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಇರುತ್ತೆ. ಆಮೇಲೆ ತಾಯಿಗೂ ಸಾಕಷ್ಟು ಅಡ್ವಾಂಟೇಜಸ್ ಇರುತ್ತೆ. ಅವಳಿಗೆ ಕಂಟಿನ್ಯೂಸ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ಬ್ರೆಸ್ ಫೀಡ್ ಮಾಡ್ತಾ ಇದ್ರೆ ಅವಳಿಗೆ ಗರ್ಭ ಧಾರಣೆ, ಐ ಮೀನ್ ಇಟ್ ಆಕ್ಟ್ಸ್ ಆಸ್ ಅನ್ ಇದು ಕಾಂಟ್ರಾಸೆಪ್ಟ್. ಸೊ ಈಗಲೇ ಹೇಳ್ಕೊತಾ ಹೋದ್ರೆ ಬಹಳಷ್ಟು ಅಡ್ವಾಂಟೇಜಸ್ ಇರುತ್ತೆ. ಸೊ ಒಂದೇ ಒಂದು ಇದ್ರೊಳಗೆ ಹೇಳ್ಬೇಕಾದ್ರೆ ತಾಯಿ ಹಾಲಿನಷ್ಟು ಪೌಷ್ಟಿಕವಾದ ಮತ್ತು ಸ್ಪೆಸಿಫಿಕ್ ಆದ ಹಾಲು ಆ ಮಗುಗೆ ಬೇಕು. ಅದ್ರ ಬೆಳವಣಿಗೆ ಏನೇನ್ ಬೇಕು ಎಲ್ಲ ಇರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದ್ರೆ, ಈಗ ನಾವು ಹೈಪರ್ ಟೆನ್ಷನ್, ಡಯಾಬಿಟೀಸ್ ಅವೆಲ್ಲ ಬರ್ತಾ ಇದಾವೆ, ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ಒಬೆಸಿಟಿನೇ ಕಾರಣ ಅಂತ ಹೇಳ್ತೀವಿ. ಸೊ ಈ ಮಗು 6 ತಿಂಗಳೊಳಗೆ ಯಾವ ಪ್ರಮಾಣದಲ್ಲಿ ಎಷ್ಟು ಅದು ಜೆನೆಟಿಕ್ ಅನುಗುಣವಾಗಿ ಜೀನ್ಸ್ ಅನುಗುಣವಾಗಿ ಎಷ್ಟು ವೇಟ್ ಗೇನ್ ಮಾಡಬೇಕು ಅಷ್ಟು ವೇಟ್ ಅಷ್ಟೇ ಗೇನ್ ಮಾಡುತ್ತದು. ಸೊ ಇದು ಯಾಕೆ ಮುಖ್ಯ ಅಂತ ಹೇಳಿದ್ರೆ, ಅದು ಮುಂದೆ ಹೋಗಿ ಇದು ಜಾಸ್ತಿ ಒಬೆಸ್ ಆಗೋದಿಲ್ಲ ಮತ್ತು ಇವೆಲ್ಲ ರೋಗಗಳು ಬರೋ ಚಾನ್ಸಸ್ ಕಮ್ಮಿ ಆಗಿದೆ ಅಂತ ಕಂಡುಕೊಂಡಿದ್ದೀವಿ. ಸೊ ಮಗು ದಷ್ಟಪುಷ್ಟವಾಗಿ ಈಗ ಮೇಲಿನ ಹಾಲು ಕುಡಿಸಿದ ಮಕ್ಕಳು ಹೆಂಗಿರ್ತೋ ಹಂಗಿರ್ಬೇಕಂತ ಏನೂ ಇಲ್ಲ. ಆ ಮಗು ಎಷ್ಟು ಒಂದು ಜೆನೆಟಿಕ್ ಆಗಿ ಎಷ್ಟು ಡಿಟರ್ಮೆಂಡ್ ಇರುತ್ತೋ ಎಷ್ಟು ವೇಟ್ ಅಷ್ಟೇ ವೇಟ್ ಬರುತ್ತೆ ಅದೇ ಹಾಲು ಕುಡಿಸಿದ್ರು. ಇದೊಂದು ಬಹಳವಾದ ಇಂಟ್ರೆಸ್ಟಿಂಗ್ ವಿಷಯ ಇತ್ತೀಚೆಗೆ ನಾವು ಕಂಡುಕೊಂಡಿದ್ದೀವಿ. ಸೊ ಸಾಕಷ್ಟು ಅಡ್ವಾಂಟೇಜಸ್ ಇದಾವೆ. ನಮ್ಗೆ ಇವೆಲ್ಲ ಮುಂಚಿಂದ ಗೊತ್ತಿತ್ತು ನಮ್ಮ ಒಂದು ಸಮಾಜದೊಳಗೆ, ಅದಕ್ಕೆ ಎಲ್ಲಾ ತಾಯಂದಿರು ಹಾಲು ಕುಡಿಸ್ತಿದ್ರು. ಇದನ್ನ ವೆಸ್ಟರ್ನರ್ಸ್ ಈ ಕಂಡ್ಕೊಂಡು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ.
2: ಖಂಡಿತ ಮೇಡಮ್. ಮೇಡಮ್, ಒಟ್ಟಾರೆಯಾಗಿ ಈ ತಾಯಿಯ ಎದೆ ಹಾಲು ಅನ್ನುವುದು ಮಗುವಿಗೆ ಒಂದು ಸಂಪೂರ್ಣವಾದ ಆಹಾರ, ಜೊತೆಗೆ ತಾಯಿಯ ಒಂದು ಆರೋಗ್ಯಕ್ಕೂ ಕೂಡ ಅದು ಪೂರಕ ಅಂತ ತಾವು ತಿಳಿಸ್ಕೊಟ್ರೆ. ಇನ್ನು ಸಾಮಾನ್ಯವಾಗಿ ಏನಾಗುತ್ತೆ ಮೇಡಮ್, ಇದು ಒಂದು ತಾಯಿ ಹಾಲು ಎದೆ ಹಾಲು ಉಣಿಸುವುದು ಒಂದು ಸಾಮಾನ್ಯವಾದ ಪ್ರಕ್ರಿಯೆ, ಆದ್ರೂ ಸಹ ತಾಯಂದ್ರಲ್ಲಿ ಸಾಕಷ್ಟು ಒಂದು ಸಂದೇಹಗಳಿರುತ್ತೆ. ಆ ಒಂದು ಸಂದೇಹಗಳನ್ನ ನಮ್ಮ ಕಾರ್ಯಕ್ರಮದ ಮೂಲಕ ಈಗ ತಾವು ಪರಿಹರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಮೊದಲನೇದಾಗಿ ಏನಂದ್ರೆ, ದಿನದಲ್ಲಿ ಎಷ್ಟು ಬಾರಿ ತಾಯಿ ಎದೆ ಹಾಲನ್ನ ಮಗುವಿಗೆ ಕುಡಿಸ್ಬೇಕು ಅಂತ.
1: ಓಕೆ, ನಾನು ಈಗಲೇ ಮೊದ್ಲೇ ಹೇಳ್ದ ಹಾಗೆ ಈಗ ಒಂದು ಇದು ಇರಲ್ಲ, ನಂಬರ್ ಇರಲ್ಲ ಮತ್ತೆ ಟೈಮ್ ಇರೋದಿಲ್ಲ. ಮಗು ಅತ್ತಾಗಲಿಲ್ಲ, ಡಿಮ್ಯಾಂಡ್ ಫೀಡಿಂಗ್ ಅಂತ ಕರಿತೀವಿ. ಅವಳು ಹಾಲು ಕುಡಿಸ್ಕೋತಾ ಇದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಹಾಲು. ಅಪ್ರಾಕ್ಸಿಮೇಟ್ಲಿ ಹೇಳ್ಬೇಕಾದ್ರೆ ದಿನದಲ್ಲಿ ಒಂದು 8-10 ಸಲ ಆರೋ ಕೊಡ್ಬೇಕು. ರಾತ್ರಿ ಜಾಸ್ತಿ ಹಾಲು ಸಿಕ್ರೀಟ್ ಆಗ್ತಾ ಇರುತ್ತೆ, ಅದಕ್ಕೆ ರಾತ್ರಿ ಹೊತ್ತಲ್ಲಿ ಅವಳು ಹಾಲು ಕಂಟಿನ್ಯೂಸ್ಲಿ ಕ್ವೀಡ್ ಮಾಡ್ಬೇಕಾಗುತ್ತೆ. ಸೊ ಇದು ಟೈಮ್ ಹಿಡ್ಕೊಂಡು ಫೀಡ್ ಮಾಡುವಂತ ಒಂದು ಇದಲ್ಲ. ಮಗು ಅತ್ತಾಗಲ ಕುಟ್ಕೊಂಡು ಹೋದ್ರೆ ಅದಕ್ಕೆ ಹೊಟ್ಟೆ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟೇ ತಗೊಳುತ್ತೆ. ಸೊ ಮೇಲಿಂದ ಮೇಲೆ ಫೀಡ್ ಮಾಡ್ಬೇಕು, ಎಸ್ಪೆಷಲಿ ಮೊದಲೇ ತಿಂಗಳಲ್ಲಿ 2ನೇ ತಿಂಗಳಲ್ಲಿ ಇದನ್ನ ಮಾಡ್ಬೇಕಾಗುತ್ತೆ.
2: ಮತ್ತೊಂದು ವಿಷಯ ಅಂದ್ರೆ, ಎಷ್ಟು ಹೊತ್ತಿನ ತನಕ ಕುಡಿಸ್ಬೇಕು ಅಂತ.
1: ಈಗ ನೋಡ್ರಿ, ನಾವು 5 ಜನ ಇದ್ರೆ 5 ಜನ ಒಂದೊಂದು ಡ್ಯೂರೇಷನ್ ಅಲ್ಲಿ ಊಟ ಮಾಡ್ತೀವಿ, ಹೌದಾ? ಒಬ್ರು ಫಾಸ್ಟ್ ಆಗಿ ಊಟ ಮಾಡಿದ್ರೆ ಒಬ್ರು ನಿಧಾನಕ್ಕೆ ಊಟ ಮಾಡ್ತೀವಿ. ಅದೇ ತರ ಮಕ್ಕಳಲ್ಲೂ ವೇರಿಯೇಷನ್ ಇರುತ್ತೆ. ಕೆಲವು ಮಕ್ಕಳಲ್ಲಿ 10 ನಿಮಿಷದಲ್ಲೇ ಮುಗಿಸ್ಬಿಡ್ಬೋದು, ಇನ್ ಕೆಲವು ಮಕ್ಕಳು 1.5 ಗಂಟೆ 1 ಗಂಟೆ. ನನ್ನ ತಾಯಂದ್ರೆ ಕಂಪ್ಲೇಂಟ್ ಮಾಡ್ತಿದ್ದೀವಿ, ಏನು ಕಂಟಿನ್ಯೂಸ್ಲಿ ಫೀಡ್ ಮಾಡ್ತಿದ್ದಾರೆ, ನನ್ನ ಹಾಲು ಸಾಕಾಗುತ್ತೋ ಇಲ್ಲೋ, ಆತರ ಏನು ಇರಲ್ಲ. ಮಗು ತನಗೆ ಎಷ್ಟು ಬೇಕೋ ಅಷ್ಟು ಹಾಲ್ನ ತಗೊಳುತ್ತೆ. ಸೊ ಅದಕ್ಕೆ ಬಿಟ್ಬಿಡ್ಬೇಕು.
2: ಮೇಡಮ್, ಈಗ ಹಾಲು ಕುಡಿಸಿದ ನಂತರ ಈ ಒಂದು ತೇಗಿಸುವುದು ಎಷ್ಟು ಮುಖ್ಯವಾಗುತ್ತೆ, ಯಾಕೆ ತೇಗಿಸ್ಬೇಕು ಅಂತ?
1: ಈಗ ಮಗು ಹಾಲು ಕುಡಿಬೇಕಾದ್ರೆ ಅವ್ರು ಹಾಲಿನ ಜೊತೆ ಗಾಳಿನೂ ಹೊಟ್ಟೆಯೊಳಗೆ ಹೋಗಿರುತ್ತೆ. ಸೊ ಅದಕ್ಕೋಸ್ಕರ ಕೆಲವು ಮಕ್ಕಳು ಏನ್ ಮಾಡ್ತವೆ, ಹಾಲು ಕುಡಿಸಿದ ತಕ್ಷಣ ವಾಮಿಟ್ ಮಾಡ್ತವೆ. ಸೊ ಅದನ್ನ ಹೆದರೋ ಕಾರಣ ಏನು ಇರೋದಿಲ್ಲ, ಇದು ನ್ಯಾಚುರಲ್ ಪ್ರೋಸೆಸ್. ಅದಕ್ಕಾಗಿ ನಾವು ತೇಗ್ ತೆಗಿಬೇಕು ಅಂತೀವಿ. ಮಗುನ ಹಾಲು ಕುಡಿಸಿದ ಕೂಡಲೇ ಭುಜದ ಮೇಲೆ ಹಾಕೊಂಡು ಒಂದ್ ಸ್ವಲ್ಪ ಸವರ್ಬೇಕು, ತೇಗ್ ಬರ್ಲೇಬೇಕು ಅಂತಿಲ್ಲ, ಒಂದ್ ಸ್ವಲ್ಪ ಹೊತ್ತು ಹಂಗೆ ಇಟ್ಕೊಂಡ್ಬಿಟ್ಟು ಆಮೇಲೆ ಕೆಳಗೆ ಹಾಕ್ಬೋದು.
2: ಮೇಡಮ್, ಈಗ ತಾಯಿ ತನ್ನ ಎದೆ ಹಾಲನ್ನ ಎಷ್ಟು ದಿನಗಳ ಕಾಲ ನೀಡಬೇಕು?
1: ಓಕೆ, ನಾವು ಹೇಳೋದು ಫಸ್ಟ್ 6 ಮಂತ್ಸ್ ವರ್ಗೂ ಕಡ್ಡಾಯವಾಗಿ ಎದೆ ಹಾಲನ್ನ ಕುಡಿಸ್ಬೇಕು, ಮೇಲಿಂದ ಏನು ಹಾಕಬಾರ್ದು. ಆ ಮಗುಗೆ 6 ಮಂತ್ಸ್ ವರ್ಗೂ ಏನೇನ್ ಬೇಕೋ ಅಷ್ಟೆಲ್ಲ ಸಾಕಾಗುತ್ತೆ. 6 ತಿಂಗಳ ನಂತರ ಎದೆ ಹಾಲ್ ಜೊತೆಗೆ ಪೂರಕ ಆಹಾರನು ಕೊಡ್ಬೇಕು. ಅದರ ಅರ್ಥ ಎದೆ ಹಾಲು ನಿಲ್ಸೋದರು ಕಮ್ಮಿ ಮಾಡೋದು ಅಂತಲ್ಲ, ಅದ್ರ ಜೊತೆಗೆ ಮೇಲಿನ ಆಹಾರ ಹಾಕ್ಬೇಕು. ಆಮೇಲೆ ಎದೆ ಹಾಲನ್ನ 2 ವರ್ಷವರೆಗೂ ಕುಡಿಸ್ಬೇಕಾಗುತ್ತೆ. ಇದು ನಮ್ಮ ಒಂದು ಯೂನಿವರ್ಸಲಿ ಎಲ್ಲರನ್ನು ರೆಕಮೆಂಡ್ ಮಾಡೋದು, ನಮ್ಮ ಗವರ್ಮೆಂಟ್ ಆಗ್ಲಿ, WHO.
2: ಮೇಡಮ್, ಈಗ ತಾವು ಹೇಳ್ತಾ ಇದ್ದೀರಾ ಎದೆ ಹಾಲನ್ನ 2 ವರ್ಷಗಳ ಕಾಲ ಕುಡಿಸ್ಬೇಕು ಅಂತ. ಹಾಗಿದ್ರೆ ಮೇಲಿನ ಆಹಾರವನ್ನ ಯಾವಾಗ್ನಿಂದ ಪ್ರಾರಂಭ ಮಾಡ್ಬೇಕು ಅಂತ?
1: ಈಗಾಗಲೇ ನಾ ಹೇಳ್ದಂಗೆ 6 ತಿಂಗಳ ನಂತರ ಮೇಲಿನ ಆಹಾರ ಅಥವಾ ಪೂರಕ ಆಹಾರ ಅಂತ ಏನ್ ಕರಿತೀವಿ ಅದನ್ನ ಮಗು ಕೊಡ್ಬೇಕಾಗುತ್ತೆ. ಅದು ಒಂದು ಪ್ರೋಸೆಸ್ ಇರುತ್ತೆ, ನಿಧಾನವಾಗಿ ಶುರು ಮಾಡಿ 1 ವರ್ಷದೊಳಗೆ ಮಗು ಎಲ್ಲ, ನಾವು ಮನೆಯೊಳಗೆ ಏನೇನ್ ತಿಂತೀವಿ ದೊಡ್ಡವರು, ಅದ್ರ 50% ಎಲ್ಲ ಊಟ ಮಾಡ್ತಿರ್ಬೇಕು. ಸೊ ಮೊದಲು ಸೆಮಿ ಸಾಲಿಡ್ ಆಗಿ ಸ್ಟಾರ್ಟ್ ಮಾಡಿ ಗಂಜಿ ತರ ಶುರು ಮಾಡಿ ಆಮೇಲಿಂದ 1 ವರ್ಷದವರೆಗೂ ಗಟ್ಟಿ ಆಹಾರ ತಿನ್ನಿಸ್ಬೇಕಾಗುತ್ತೆ ಮಗುಗೆ. ಇದು ಪೂರಕ ಆಹಾರದ ಬಗ್ಗೆ.
2: ಮೇಡಮ್, ಈಗ ತಾಯಿ ಏನಾದ್ರೂ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಅವಳು ಅವಳು ಎದೆ ಹಾಲನ್ನ ಕುಡಿಸಬಹುದಾ?
1: ಅಬ್ಸಲ್ಯೂಟ್ಲಿ, ಕೊಡಕ್ಕೇನು ಅಡ್ಡಿ ಇಲ್ಲ. ತಾಯಿ ಹಾಲಿನೊಳಗೆ ಅವಳಿಗೆ ಏನ್ ಹೆಂಗ್ ನೆಗಡಿ ಆಯ್ತು ಅಂತ ತಿಳಿಯಿರಿ, ಆ ನೆಗಡಿ ಬರಬಾರ್ದಂಗೆ ಮಗುಗೆ ಆಂಟಿಬಾಡೀಸ್ ಎಲ್ಲ ಆ ಹಾಲಿನೊಳಗೆ ಸಿಕ್ರೀಟ್ ಆಗಿರುತ್ತೆ. ಆದ ಕಾರಣ ಎದೆ ಹಾಲು ಕೊಟ್ಲು ಅಂದ್ರೆ ಅವಳು ಆ ಮಗುಗೆ ಬಂದ್ರು ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ. ಸೊ ಹಾಲು ಕೊಡೋದನ್ನ ತಾಯಿ ತನ್ನ ಆರೋಗ್ಯಕ್ಕೆ ಸಂಬಂಧ ನಿಲ್ಸೋ ಅವಶ್ಯಕತೆ ಇಲ್ಲ ಇವತ್ತಿನ ದಿವಸದಲ್ಲಿ.
2: ಮೇಡಮ್, ಈಗ ತಾಯಿ ಏನಾದ್ರು ಯಾವ್ದಾದ್ರು ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದು, ಯಾವ್ದಾದ್ರು ಅದಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನ ಪಡಿತಾ ಇದ್ಲು, ಮೆಡಿಸಿನ್ ತಗೊಳ್ತಾ ಇದ್ಲು ಅಂದ್ರೆ ಅವಳು ಹಾಲನ್ನ ಕುಡಿಸಬಹುದಾ?
1: ಕೆಲವೊಂದು ಸ್ಪೆಸಿಫಿಕ್ ಆಗಿ ಕಾಯಿಲೆಗಳಿದಾವೆ, ಸ್ಪೆಸಿಫಿಕ್ ಆಗಿ ಡ್ರಗ್ಸ್ ಇದಾವೆ, ಬಹಳ ಬಹಳ ಅನ್ಯೂಶುವಲ್ ಅದು. ಈಗ ಕ್ಯಾನ್ಸರ್ ಇಂದ ಬಳಲ್ತಿರ್ತಾಳೆ, ಅವು ಆಂಟಿ ಕ್ಯಾನ್ಸರ್ ಡ್ರಗ್ಸ್. ಕೆಲವೊಂದು ಮೆಡಿಕೇಶನ್ಸ್ ಅವಳು ಕೊಡೋದು ಸಂದರ್ಭದೊಳಗೆ ಮಗು ಹಾಲು ಕುಡಿಸೋದು ಅವೆಲ್ಲ ಬಹಳ ವಿರಳವಾಗಿರ್ತವೆ. ಸೊ ಅದನ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಮತ್ತೆಲ್ಲರಿಗೂ ಅದೇ ಒಂದು ತಲೆಯೊಳಗೆ ಕುತ್ಕೋಬಹುದು. ಈವನ್ ಹೆಚ್ ಐ ವಿ ಅಂತ ಏನ್ ಹೇಳ್ತೀವಿ, ಆ ರೋಗ ಇದ್ರೂ ಸಹ ಇವತ್ತಿನ ದಿವಸ ನಾವು ಎದೆ ಹಾಲು ಕುಡಿಸಬಹುದು ಅಂತ ಹೇಳ್ತೀವಿ.
2: ಮೇಡಮ್, ಇನ್ನು ಈಗ ತಾಯಿ ಎದೆ ಹಾಲನ್ನ ಕುಡಿಸುವಂತಹ ಒಂದು ಸಂದರ್ಭದಲ್ಲಿ ಈಗ ಮನೆಯವರ ಸಹಕಾರ ಯಾವ ರೀತಿ ಬೇಕು ಅಂತ ಅವಳಿಗೆ?
1: ಮನೆಯವರ ಸಹಕಾರ ಬಹಳಷ್ಟು ಮುಖ್ಯ. ಆಕ್ಚುಲಿ ಅವ್ರ ಸಪೋರ್ಟ್ ಇದ್ರೇನೆ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಈ ಒಂದು ತಾಯಿ ಎಸ್ಪೆಷಲಿ ಮೊದಲೇ ಸಲ ಡೆಲಿವರಿ ಆದಂತ ತಾಯಿ ನೀವು ನೋಡಿದ್ರೆ ಅವಳಿಗೆ ಸಾಕಷ್ಟು ಸಮಸ್ಯೆಗಳು ಇರ್ತವೆ, ಅದ್ರೊಳಗೆ ಎದೆ ಹಾಲಿನ ಅನುಭವನೂ ಅವಳಿಗೆ ಹೊಸ್ತು. ಅಂತ ಸಂದರ್ಭದಲ್ಲಿ ಮನೆಯೊಳಗೆ ಹಿರಿಯರು ಯಾರಿರ್ತಾರೆ, ತಾಯಿ ಅತ್ತೆ ಆಗ್ಲಿ, ಈವನ್ ಯಜಮಾನ್ರು ಗಂಡ ಅಥವಾ ಯಾರಿದ್ರು ಅವಳಿಗೆ ಎಂಕರೇಜ್ ಮಾಡ್ಬೇಕು, ಅವಳಿಗೆ ಒಂದು ಪಾಸಿಟಿವಿಟಿ ಕೊಡ್ಬೇಕು. ಏನಾಗಲ್ಲ, ಇದೆಲ್ಲರಿಗೂ ಇರುತ್ತೆ, ಇದು ಕಷ್ಟ. ಎಸ್ಪೆಷಲಿ ಫಸ್ಟ್ ಒಂದು ತಿಂಗಳು ಬಹಳ ಕಷ್ಟ ಈ ತಾಯಂದ್ರಿಗೆ. ನಾವು ಪದ್ಧತಿ ಸೀರೆ ಇಟ್ಕೋಬೇಕು, ಮೇಲಿನ ಮೇಲೆ ಕುಡಿಸ್ಬೇಕು, ಅವಳಿಗೆ ಇಷ್ಟೊಂದು ಸಮಸ್ಯೆಗಳು. ಈಚ್ ಪ್ರತಿಯೊಬ್ಬ ತಾಯಿನೂ ತಾಯಿ ಸಮಸ್ಯೆಗಳು ವಿರಳವಾಗಿರ್ತವೆ. ಇಷ್ಟು ವರ್ಷ ಅನುಭವದಲ್ಲಿ ಇದು ಮಾತ್ರ ಹೇಳ್ತೀನಿ, ಇನ್ನು ಒಂದ ತಾಯಿ ಇನ್ನೊಬ್ರು ತಾಯಿ ತರ ಇರಲ್ಲ, ಅವಳ ಸಮಸ್ಯೆಗಳು ಬೇರೆ ಇರ್ತವೆ. ಅಂತ ಸಂದರ್ಭದಲ್ಲಿ ಹಿರಿಯರಾಗ್ಲಿ ಮನೆಯವರಾಗ್ಲಿ ಅವಳಿಗೆ ಅದನ್ನ ಸಪೋರ್ಟ್ ಕೊಟ್ಟು ಅವಳಿಗೆ ಏನೇ ಸಮಸ್ಯೆ ಇದ್ರು ಡಾಕ್ಟರ್ಸ್ ಹತ್ರ ಕರ್ಕೊಂಡು ಹೋಗಿ ಅಡ್ವೈಸ್ ತಗೊಳೋದಾಗ್ಲಿ, ಅವಳಿಗೆ ಮನೆಯೊಳಗೆ ರೆಸ್ಟ್ ಬೇಕಾಗುತ್ತೆ. ಈ ಒಂದು ರಾತ್ರಿ ಹಾಲು ಕುಡಿಸೋದು, ರಾತ್ರಿ ಮಗು ಅಳ್ತಿರುತ್ತೆ, ದಿನಪೂರ್ತಿ ಇದು ಕೆಲಸ ಮಾಡ್ತಿರ್ತಾಳೆ, ಅವಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಮೆಂಟಲ್ ಸಪೋರ್ಟ್ ಕೊಡಬೇಕು, ಅದೇ ತರ ಫಿಸಿಕಲ್ಲೂ ಅವಳಿಗೆ ರೆಸ್ಟ್ ಬೇಕಾಗುತ್ತೆ. ಸೊ ಅದನ್ನೆಲ್ಲ ಕೊಟ್ರೆ ಇದು ಎಂಕರೇಜ್ ಮಾಡ್ದಂಗಾಗುತ್ತೆ ನಾವು ಎದೆ ಹಾಲು ಕುಡಿಸೋಕ್ಕೋಸ್ಕರ.
2: ಮೇಡಮ್, ಇವಾಗ ತಾವ್ ಹೇಳಿದ ಹಾಗೆ ಈ ವರ್ಷದ ಘೋಷವಾಕ್ಯ ಅಂದ್ರೆ ಸ್ತನಪಾನಕ್ಕೆ ಆದ್ಯತೆಯನ್ನ ನೀಡೋದು ಅಂತ ಆಗಿದೆ. ಹಾಗಿದ್ರೆ ಇವಾಗ ಕೆಲಸಕ್ಕೆ ಹೋಗುವಂತಹ ಮಹಿಳೆಯರು ಅವ್ರಿಗೆ ಯಾವ ರೀತಿ ಅಂತ, ಈಗ ಹಾಲು ಕುಡಿಸ್ಬೇಕು ಅಂದ್ರೆ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ?
1: ಓಕೆ, ಈಗ ನಮ್ಮಲ್ಲಿ ಸಾಕಷ್ಟು ಇವು ಕಾನೂನುಗಳು ಬಂದಿದ್ದಾವೆ. ಸೊ ಅವ್ರ ಲೀವ್ ಎಕ್ಸ್ಟೆಂಡ್ ಮಾಡ್ಬೇಕು, 6 months ವರ್ಗೂ ಮೆಟರ್ನಿಟಿ ಲೀವ್ ಕೊಡ್ತಾರೆ, ಈವನ್ ಪೆಟರ್ನಿಟಿ ಲೀವ್ ಕೊಡ್ತಾರೆ, ಹೌದಾ? ಸೊ ಅವಾಗೇನು ಪ್ರಾಬ್ಲಮ್ ಆಗೋದಿಲ್ಲ ಕುಡಿಸ್ಲಿಕ್ಕೆ. ಅದು ಆಗಕ್ ಸಾಧ್ಯ ಇಲ್ಲ ಅಂದ್ರೆ ಮಗುಗೆ ಯಾವ್ದೇ ಒಂದು ಸಂದರ್ಭದಲ್ಲಿ ಹಾಲು ಕೊಡ್ಬೋದು. ಸೊ ಅವಳು ಏನ್ ಮಾಡ್ಬೇಕಂದ್ರೆ ಎದೆ ಹಾಲನ್ನ ತೆಗೆದಿಟ್ಟು ಆ ಹಾಲನ್ನ ಮನೇಲಿ ಯಾರಿರ್ತಾರೆ ಅದು ಅವರು ಕೊಡ್ಲಿಕ್ಕೆ ಸಾಧ್ಯ ಇದೆ. ಬಹಳ ಹೊತ್ತು ಡ್ಯೂರೇಷನ್ ಹೊರಗೆ ಇರ್ತಿದ್ರೆ ಅವ್ರು ಎಕ್ಸ್ಪ್ರೆಸ್ ಮಾಡಿ ಹಾಲು ತೆಗೆದು ಇಡ್ಬೋದು. ಓಕೆ, ಆಮೇಲೆ ತಗೊಂಡ್ಬಂದು ಅದನ್ನೇ ಕುಡಿಸ್ಲಿಕ್ಕೆ ಬರುತ್ತೆ. ನಾವೊಂದು ಕೆಲವೊಬ್ರು ನನ್ನ ಹತ್ರ ತಾಯಂದ್ರ ಇದ್ರು, ಅವರು ಐಟಿ ಇದ್ರೊಳಗೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು, ಅವರೊಬ್ರು ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಒಬ್ಬ ಮನುಷ್ಯನ ಇಟ್ಟಿದ್ರು. ಸೊ ಬೆಳಗ್ಗೆ ಹೋಗ್ಬೇಕಾದ್ರೆ ಕುಡಿಸಿ ಎಕ್ಸ್ಪ್ರೆಸ್ ಮಾಡಿ ಇಟ್ಟು ಹೋಗೋರು, ನಡುವೆ ಮಧ್ಯಾಹ್ನ ಬರಕ್ ಆಗಲ್ಲ ಅಂತ ಹೇಳಿ ಅವ್ರು ಅದನ್ನ ಹಾಲ್ನ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ ವಾಪಸ್ ಮನೆ ಕಳ್ಸಿಕೊಡ್ತಿದ್ರು. ಸೊ ದಿಸ್ ಇಸ್ ದ ಎಕ್ಸ್ಟೆಂಟ್ ದೇ ಕೆನ್ ಗೋ. ಏನಂದ್ರೆ ಒಂದೇ ಮೆಸೇಜ್, ಯಾವ್ದೇ ಕಾರಣಕ್ಕೂ ಹಾಲು ನಿಲ್ಸಬಾರದು. ಸ್ವಲ್ಪ ಕಷ್ಟ ಆಗುತ್ತೆ ನಿಜ, ಬಟ್ ಇಟ್ ಕ್ಯಾನ್ ಬಿ ಪಾಸಿಬಲ್. ಫಸ್ಟ್ ಆಪ್ಷನ್ ಅಂದ್ರೆ ಎಕ್ಸ್ಟೆಂಡ್ ಮಾಡಿ ಲೀವ್ನ. ಅದು ಸಾಧ್ಯ ಇಲ್ಲ ಅಂದ್ರೆ ಈ ತರ ಮಾಡ್ಬೇಕಾಗುತ್ತೆ. ಯಾವ್ದೇ ಪರಿಸ್ಥಿತಿನಲ್ಲೂ ಮೇಲಿನ ಆಹಾರ ಹಾಕ್ಬಾರ್ದು. ಮತ್ತೆ ಇಷ್ಟೇ ಅಲ್ಲ, ಎಲ್ಲಾ ಕಡೆಗೂ ಅವರು ಅವ್ರ ಆಫೀಸ್ ಹತ್ರ ಮಕ್ಕಳನ್ನ ಇಟ್ಕೊಳಕ್ಕೆ ಅವ್ರು ನೋಡ್ಲಿಕ್ಕೆ ಎಲ್ಲ ಪ್ರಾವಿಷನ್ ಮಾಡ್ಕೊಡ್ತಾರೆ. ಸೊ ಏನ್ ಮೆಸೇಜ್ ಹೇಳ್ಬೇಕಂದ್ರೆ, ದೇ ಕ್ಯಾನ್ ಸ್ಟಿಲ್ ಬ್ರೆಸ್ ಫೀಡ್. ವರ್ಕಿಂಗ್ ಮದರ್ಸ್ ಇದ್ರು ಅದೇನು ಅದು ಒಂದು ಇದಲ್ಲ ಮೇಲಿನ ಆಹಾರ ಶುರು ಮಾಡ್ಲಿಕ್ಕೆ.
2: ಮೇಡಮ್, ಇವಾಗ ಬ್ಲಡ್ ಬ್ಯಾಂಕ್ ಇದ್ದ ಹಾಗೇನೆ ಒಂದು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅಂತಾನು ಇದೆ ಅಂತ ಕೇಳಲ್ಪಟ್ಟೆ, ಅದರ ಬಗ್ಗೆ ಮೇಡಮ್?
1: ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅಂತಂದ್ರೆ ಇದು ಒಂದು ಸೆಂಟರ್. ನಾವಿಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಈಗ ಏನಾಗಿದೆ ಅಂದ್ರೆ ಕೆಲವೊಂದು ಲೋ ಬರ್ತ್ ಬಿಟ್ ಅಂದ್ರೆ ಕಡಿಮೆ ತೂಕದ ಮಕ್ಕಳು, ಪ್ರೀ ಟರ್ಮ್ಸ್ ಅಂದ್ರೆ ದಿನ ತುಂಬೋಕಿನ ಮುಂಚೆ ಡೆಲಿವರ್ ಆದಂತ ಮಕ್ಕಳಿನ ತಾಯಂದಿರು, ಒಂದ್ ಸ್ವಲ್ಪ ಹಾಲು ಬೇಗನೆ ಉತ್ಪತ್ತಿ ಆಗಲ್ಲ ಅವರೊಳಗೆ, ಬಿಕಾಸ್ ಅವ್ರಿಗೆ ಅವನದೇ ಆದ ಸಮಸ್ಯೆಗಳು ಇರ್ತವೆ. ಸೊ ಆ ಒಂದು ತಾಯಂದಿರ ಮಕ್ಕಳೇನಿರ್ತವೆ, ಹೆಚ್ಚಾನೆಚ್ಚು ಇದು NICU ಅಥವಾ ಇದು ಚಿಕ್ಕ ಮಕ್ಕಳ ನಿಗಾಘಟದಲ್ಲಿ ಇರ್ತವೆ. ಅಂತ ಮಕ್ಕಳಿಗೆ ಯಾವಾಗ ತಾಯಿ ಹಾಲು ಸಾಕಷ್ಟು ಉತ್ಪತ್ತಿ ಆಗೋದಿಲ್ಲ, ನೆಕ್ಸ್ಟ್ ಆಪ್ಷನ್ ನಾವು ಹೇಳೋದು ಡೋನರ್ ಹ್ಯೂಮನ್ ಮಿಲ್ಕ್ ಅಂತ. ಅಂದ್ರೆ ಎದೆ ಹಾಲನ್ನ ಬೇರೆ ತಾಯಂದಿರಿಂದ ತಗೊಂಡು ಅದನ್ನ ಪ್ರೋಸೆಸ್ ಮಾಡಿ ಕೊಡ್ತೀವಿ. ಸೊ ಈ ಒಂದು ಏನು ಅವ್ರದ್ದು ಸ್ಟೋರೇಜ್ ಮಾಡೋದು, ಪ್ರೋಸೆಸ್ ಮಾಡೋದು, ಮತ್ತೆ ಅದನ್ನ ಡಿಸ್ಪೆನ್ಸ್ ಮಾಡೋದು, ಇದು ಒಂದು ಸೆಂಟರ್ ಏನಿರುತ್ತೆ ಅದಕ್ಕೆ ನಾವು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅಂತ ಕರಿತೀವಿ. ನಮ್ಮ ಆಸ್ಪತ್ರೆ ಒಳಗೆ ನಾವು 2018 ಶುರು ಮಾಡಿದ್ವಿ. ಅವತ್ತಿನಿಂದ ಇವತ್ತಿನೊಳಗೂ 7 ಮುಗೀತು, 8 ಕಾಲಿಟ್ಟಿದೀವಿ. ನಮ್ಮಲ್ಲಿ ಹುಟ್ಟುವಂತ ಎಲ್ಲ ಮಕ್ಕಳು NICUದಲ್ಲಿ ಯಾರಿರ್ತಾರೆ ಅವ್ರಿಗೆಲ್ಲ ತಾಯಿ ಹಾಲು ಸಾಕಷ್ಟು ಪ್ರಮಾಣದಲ್ಲಿ ಬರಲಿಲ್ಲ ಅಂತಂದ್ರೆ ನಾವು ಇದನ್ನ ಕೊಡ್ತೀವಿ, ಪ್ಯಾಸ್ಟರೈಸ್ ಮಾಡಿ ಕೊಡ್ತೀವಿ. ಸೊ ಇದು ನಮ್ಮಲ್ಲಿ ಫಸ್ಟ್ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ದ ಸೆಂಟರ್. ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ಮಿಲ್ಕ್ ಬ್ಯಾಂಕ್ ಏನಿದೆ ಅದರ ಹೆಸರು ಅಮೃತ ಅಂತ. ಸೊ ತಾಯಿ ಹಾಲು ಹೆಂಗ ಅಮೃತನೋ, ಸೊ ಇದು ಒಂದು ಅಮೃತ ಅಂತ ಹೆಸರಿಟ್ಟಿದ್ವಿ. ಸೊ ಅವತ್ತಿನಿಂದ ಇವತ್ತಿನವರು ಪ್ರತಿನಿತ್ಯ ನಾವು ಯಾವ ಮಕ್ಕಳಲ್ಲಿ, ಎಸ್ಪೆಷಲಿ NICUದಲ್ಲಿರೋ ಮಕ್ಕಳು, ಸಿಕ್ ಬೇಬೀಸ್ ಆಗಲಿ, ಲೋ ಬರ್ತ್ ವೇಟ್ ಆಗಲಿ, ಪ್ರೀಟರ್ಮ್ಸ್ ಆಗಲಿ, ತಾಯಿ ಹಾಲು ಸಾಕಷ್ಟು ಇಲ್ಲ ಅಂತಂದ್ರೆ ನಮ್ಮ ಬ್ಯಾಂಕಿಂದ ಡೋನರ್ ಮಿಲ್ಕ್ ನ ಕೊಡ್ತೀವಿ.
2: ಮೇಡಮ್, ಈ ಒಂದು ಮಿಲ್ಕ್ ಬ್ಯಾಂಕ್ ನಲ್ಲಿ ಹಾಲು ಸಂಗ್ರಹ ಮಾಡುವಂತಹ ವಿಧಾನ ಯಾವ ರೀತಿ ಇರುತ್ತೆ? ಹಾಲು ಸಂಗ್ರಹ ಮತ್ತೆ ಹಾಗೇನೆ ಸಂರಕ್ಷಣೆ ಮತ್ತು ಸುರಕ್ಷತೆಗಾಗಿ ಯಾವ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ?
1: ಬಹಳಷ್ಟು ಪ್ರೋಸೆಸ್ ಇದೆ, ಆ ಪ್ರೋಸೆಸ್ ಪ್ರಕಾರನೇ ನಾವು ಹೋಗ್ಬೇಕಾಗತ್ತೆ. ಮೊದಲೇದಾಗಿ ಈ ಹಾಲು ಯಾರು ಕೊಡ್ತಾರೆ ಅಂತ. ಸೊ ಸಾಕಷ್ಟು ಸಲ ನಮ್ಮಲ್ಲಿ ಡೆಲಿವರಿ ಆದ ತಾಯಂದಿರು ತಮ್ಮ ಮಗುವಿಗೆ ಸಾಕಷ್ಟು ತಗೊಂಡ್ಮೇಲೆ ಎಕ್ಸ್ಟ್ರಾ ಏನ್ ಉಳಿಯುತ್ತೋ ಅದನ್ನ ಡೊನೇಟ್ ಮಾಡ್ತಾರೆ. ಸೊ ಇದು ಒಂದು ಪ್ರೋಸೆಸ್ ಏನು, ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ, ಅದರದ್ದು ಹೆಂಗ್ ನೀವು ಬ್ಲಡ್ ಕೊಡ್ತೀರೋ ಇದನ್ನ ಕೊಡ್ತೀರಾ, ಅದೇ ತರ ಹಾಲು ಕೊಡೋದನ್ನು ಒಂದು ಶ್ರೇಷ್ಠವಾದ ಕೆಲಸ, ದಾನ ಮಾಡೋದು ಅಂತ ಎಲ್ಲ ಹೇಳ್ಬಿಟ್ಟ ಮೇಲೆ ಅವ್ರು ಒಪ್ಕೊಂಡ್ಮೇಲೆ ಅವ್ರದ್ದು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಅದರೊಳಗೆ ಈಗ ಕೆಲವೊಂದು ರೋಗಗಳು ಬರುತ್ತವೆ ಅಂತ ಜನಕ್ಕೆ ಹೆದರಿಕೆ ಇದೆ, ಅವೆಲ್ಲ ತಪಾಸಣೆ ಮಾಡ್ತೀವಿ. ಆ ರಿಪೋರ್ಟ್ ತಗೊಂಡ್ಮೇಲೆ ಅವ್ರ ಕನ್ಸೆಂಟ್ ಕೊಟ್ಮೇಲೆ ಅದನ್ನ ಅವ್ರ ಸೈನ್ ತಗೊಂಡ್ಬಿಟ್ಟು ಎಲ್ಲ ಲೀಗಲಿ ಇದಿರುತ್ತೆ, ಅವ್ರು ಒಪ್ಕೊಂಡ್ಮೇಲೆ ಆಮೇಲೆ ನಾವು ಮಿಲ್ಕ್ನ ಅವ್ರ ಹತ್ರ ತಗೋತೀವಿ. ಒಂದೇ ಸಲ ಜಾಸ್ತಿ ತಗೋಣಲ್ಲ ನಾವು, 100-120 ml ಅಷ್ಟೇ ತಗೋತೀವಿ. ಅವ್ರ ಮೇಲಿನ ಮೇಲೆ ಬಂದು ಕೊಡ್ಬೋದು. ಅದಕ್ಕೆ ಸರಿಯಾದ ಒಂದು ಪ್ರೋಸೆಸ್ ಇರುತ್ತೆ, ಹೆಂಗೆ ಮೆಷಿನ್ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಕಲ್ ಪಂಪ್ಸ್ ಇರ್ತವೆ, ಅವು ನಾವು ಕೈಯಿಂದ ಹಾಲು ತೆಗ್ದಷ್ಟೇ, ಮಗು ಹಾಲು ಕುಡಿದಷ್ಟೇ ಸೂಕ್ಷ್ಮವಾಗಿ ಕೆಲಸ ಮಾಡ್ತವೆ. ಹಾಲು ತೆಗೆದ್ಮೇಲೆ ಅದನ್ನ ನಾವು ಟೆಸ್ಟಿಂಗ್ಗೆ ಕಳಿಸ್ಕೊಡ್ತೀವಿ. ಅದರೊಳಗೆ ಏನು ಬರ್ಲಿಲ್ಲಪ್ಪ ಅಂತಂದ್ರೆ ಅದನ್ನ ಹಾಲನ್ನ ಪ್ಯಾಸ್ಟರೈಸ್ ಮಾಡ್ತೀವಿ. ಪ್ಯಾಸ್ಟರೈಸ್ ಮಾಡ್ಲಿಕ್ಕೆ ಸ್ಪೆಸಿಫಿಕ್ ಆಗಿ ಮೆಷಿನ್ ಇರುತ್ತೆ, ಅದು ಪ್ರೋಸೆಸ್ ಇರುತ್ತೆ ಹೀಟ್ ಮಾಡೋದು ಇದೆಲ್ಲ, ಅದ್ರ ಪ್ರಕಾರನೇ ಮಾಡ್ಬಿಟ್ಟು ಆಮೇಲೆ ಹಾಲು ಅದನ್ನ ಬಂದ ಮೇಲೆ ಇನ್ನೊಂದ್ಸಲ ನಾವು ಟೆಸ್ಟಿಂಗ್.

0: ಕೇಳಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಯಾವೆಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ ಅಂತ?
1: ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ, ಕೇಳಿ ಹಾಸ್ಪಿಟಲ್ ವತಿಯಿಂದ ನಾವು ವರ್ಷ ಈ ಕಾರ್ಯಕ್ರಮ ಜೋರಾಗಿ ಮಾಡ್ತಾ ಇದ್ವಿ. 1ನೇ ತಾರೀಕಿಂದ 7ನೇ ತಾರೀಕು ಬಹಳಷ್ಟು ಕಾರ್ಯಕ್ರಮಗಳು ನಡೀತವೆ. ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಹಾಸ್ಪಿಟಲ್ ಸ್ಟಾರ್ಟ್ ಆಗುತ್ತೆ, ಅಲ್ಲೊಂದು ದೊಡ್ಡ ಪ್ರೋಗ್ರಾಮ್ ಮಾಡ್ತೀವಿ. ಎಲ್ಲ ತಾಯಂದ್ರನ್ನ ಕರೆದು, ಹಾಸ್ಪಿಟಲ್ ಇರೋ ತಾಯಂದ್ರನ್ನೆಲ್ಲ ಕರೆದ್ಬಿಟ್ಟು ಅವ್ರಿಗೆ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕೊಡ್ತೀವಿ, ಎದೆಹಾಲಿನ ಬಗ್ಗೆ ಮಾಹಿತಿ ಕೊಡ್ತೀವಿ. ಆಮೇಲಿಂದಕ್ಕೆ ಸಾಕಷ್ಟು ಈ ನರ್ಸಿಂಗ್ ಸ್ಟಾಫ್ ಇರ್ತಾರೆ, ಅವ್ರಿಗೂ ಇದ್ರ ಬಗ್ಗೆ ಎಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಅದನ್ನೆಲ್ಲ ಮಾಡ್ತೀವಿ. ಮತ್ತೆ ಕಮ್ಯುನಿಟಿ ಒಳಗೆ PHCs ಅಲ್ಲೆಲ್ಲ ಹೋಗ್ಬಿಟ್ಟು ಇದ್ರ ಬಗ್ಗೆ ಹೇಳ್ಕೊಡ್ತೀವಿ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ರೋಲ್ ಪ್ಲೇಸ್ ಮಾಡ್ತಾರೆ. ಈ ತರವಾಗಿ ಪ್ರತಿ ದಿವಸ ಒಂದೊಂದು ಕಾರ್ಯಕ್ರಮನ ಇಟ್ಕೊಂಡಿರ್ತೀವಿ.
0: ಮೇಡಮ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಯಾವ ಒಂದು ಕಿವಿ ಮಾತನ್ನ, ಯಾವ ಒಂದು ಸಲಹೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಒಂದು ಸ್ತನ ಸಪ್ತಾಹದ, ಈ ಒಂದು ವಿಶ್ವ ಸ್ತನಪಾನದ ಸಪ್ತಾಹದ ಅಂಗವಾಗಿ?
1: ಒಂದೇ ಒಂದು ಹೇಳಕ್ ಏನ್ ಬಯಸ್ತೀನಿ ಅಂದ್ರೆ, ಎಲ್ಲರೂ ನೀವೀಗ ತಾಯಂದ್ರು ಈಗ ಹಾಲು ಕುಡಿಸ್ತಿರ್ಬೋದು, ಇಲ್ಲ ನೀವು ಎಲ್ಲ ಫೇಸ್ ಮುಗಿಸಿರ್ಬೋದು, ಯಾವ ಎಲ್ಲ ಹೆಣ್ಮಕ್ಳು ಎದೆಹಾಲಿನ ಮಹತ್ವದ ಬಗ್ಗೆ ಒಬ್ರಿಗೊಬ್ರು ಮಾಹಿತಿ ಕೊಡಬೇಕು, ಅವ್ರಿಗೆ ಸಪೋರ್ಟ್ ಮಾಡಬೇಕು. ಇದಿಲ್ಲದೇ ಮಾಡಕ್ ಸಾಧ್ಯ ಇಲ್ಲ. ನಾವು ಎಲ್ಲ ತಾಯಂದ್ರಿಗೂ ಹಾಲು ಕುಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ಸಾಕಷ್ಟು ತಪ್ಪು ವಿಷಯಗಳು ನಾವು ಮೀಡಿಯಾದಲ್ಲಿ ನೋಡ್ತೀವಿ, ಸೋಷಿಯಲ್ ಮೀಡಿಯಲ್ಲಿ ನೋಡ್ತೀವಿ, TVನಲ್ಲಿ ನೋಡ್ತೀವಿ. ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬಾರ್ದು. ಸರಿಯಾದ ಒಂದು ಮಾಹಿತಿನ ಎಲ್ಲ ತಾಯಂದ್ರಿಗೆ ಕೊಟ್ಟು ಅವ್ರ ಎದೆಹಾಲನ್ನ ಸಕ್ಸಸ್ಫುಲ್ಲಿ ಮಾಡೋಂಗ್ ಮಾಡಿದ್ರೆ ನಮ್ಮ ದೇಶದ ಆರೋಗ್ಯ, ಎಲ್ಲ ದೊಡ್ಡವರಾದ್ಮೇಲೆ ಅವ್ರು ಎಷ್ಟು ಆರೋಗ್ಯವಂತ ನಾಗರಿಕರಾಗ್ತಾರೆ, ಅದನ್ನ ನಾವು ಇವಾಗಿಂದನೇ ಶುರು ಮಾಡ್ಲಿಕ್ಕೆ ಸಾಧ್ಯ. ಅದೊಂದೇ ಮೆಸೇಜ್ ಕೊಡ್ತೀನಿ.
0: ಖಂಡಿತ ಮೇಡಮ್. ಮೇಡಮ್, ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಸ್ತನಪಾನದ ಮಹತ್ವದ ಬಗ್ಗೆ, ಹಾಗೇನೆ ನಮ್ಮ ಒಂದು ತಾಯಂದಿರಲ್ಲಿರುವಂತಹ ಸಾಕಷ್ಟು ಸಂದೇಹಗಳಿಗೆ ಪರಿಹಾರವನ್ನ ಕೂಡ ನೀಡಿದ್ರಿ. ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನಪಾನ ಸಪ್ತಾಹದ ಅಂಗವಾಗಿ ಸ್ತನಪಾನದ ಮಹತ್ವವನ್ನು ಹಂಚಿಕೊಂಡವರು KLE ವಿಶ್ವವಿದ್ಯಾಲಯದ ಫ್ಯಾಕಲ್ಟಿ ಆಫ್ ಮೆಡಿಸಿನ್ ವಿಭಾಗದ ಡೀನ್ ಹಾಗೂ KLE ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಚಿಕ್ಕ ಮಕ್ಕಳ ವಿಭಾಗದ ಪ್ರಾಧ್ಯಾಪಕರು, ಜೊತೆಗೆ ಸುಮಾರು 30 ವರ್ಷಗಳಿಂದ ಸ್ತನಪಾನದ ಮಹತ್ವದ ಬಗ್ಗೆ, ಮಗುವಿನ ಆರೋಗ್ಯದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇರುವಂತಹ ಡಾಕ್ಟರ್ ರೂಪಾ ಬೆಲ್ಲದವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9049904904ಗೆ ಕರೆ ಮಾಡಿ. ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.

ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ. 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಹಾ, ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ. ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ಇಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಸ್ನೇಹಿತರೆ ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ರಾಷ್ಟ್ರೀಯ ಬಾಯಿ ಸ್ವಚ್ಛತಾ ದಿನ, ನ್ಯಾಷನಲ್ ಓರಲ್ ಹೈಜೀನ್ ಡೇ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿಯ ಲೆಕ್ಚರರ್ ಡಿಪಾರ್ಟ್ಮೆಂಟ್ ಆಫ್ ಪೀರಿಯೋಡಾಂಟಿಕ್ಸ್ ಡಾಕ್ಟರ್ ನಸೀಮಾ ನದೀಮ್ ಖಾನ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ.
0: ಎಸ್, ಇವತ್ತಿನ ಕಾರ್ಯಕ್ರಮದ ವಿಷಯ ನ್ಯಾಷನಲ್ ಓರಲ್ ಹೈಜೀನ್ ಡೇ, ರಾಷ್ಟ್ರೀಯ ಬಾಯಿ ಸ್ವಚ್ಛತಾ ದಿನ. ಇದರ ಬಗ್ಗೆ ತಿಳಿಸಿ, ಅಲ್ಲಿಂದ ಪ್ರಾರಂಭ ಮಾಡೋಣ.
1: ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷ ನಮ್ಮ ಭಾರತದಲ್ಲಿ ನಾವು 1 ಆಗಸ್ಟ್ ರಂದು ರಾಷ್ಟ್ರೀಯ ಓರಲ್ ಹೈಜೀನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇದು ನಮ್ಮ ISP ಸಂಸ್ಥಾಪಕರಾದ ಡಾಕ್ಟರ್ GB ಶಂಕ್ವಾಲ್ಕರ್ ಅವರ ಬರ್ತ್ ಆನಿವರ್ಸರಿ ಆಗಿದೆ. ಅದರ ನೆನಪಿನಲ್ಲಿ ನಾವು ಈ ದಿನ ಆಚರಿಸುತ್ತೇವೆ. ಇದರ ಮಹತ್ವವೇನೆಂದರೆ, ಈ ದಿನ ಬಾಯಿಯ ಆರೋಗ್ಯವನ್ನು ಹೇಗೆ ಕಾಪಾಡುವುದು ಮತ್ತೆ ಬಾಯಿಯ ರೋಗಗಳನ್ನು ಹೇಗೆ ತಡೆಗಟ್ಟುವುದನ್ನು ಈ ದಿನ ಇದರ ಮುಖ್ಯ ಉದ್ದೇಶವಾಗಿದೆ.
0: ಉತ್ತಮ. ಅಂತ ಸಂದರ್ಭದಲ್ಲಿ ಈ ಒಂದು ದಿನ ಜನರು ಎಷ್ಟು ಇದರ ಬಗ್ಗೆ ಅರಿವಾಗಿದ್ದಾರೆ, ಹೌ ಅವೇರ್ ಪೀಪಲ್ ಆರ್, ಅಂದ್ರೆ ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಇದರ ಅವೇರ್ನೆಸ್ ಯೂಶುವಲಿ ಸಿಟಿಯಲ್ಲಿ ಚೆನ್ನಾಗಿದೆ ಕಂಪೇರ್ಡ್ ಟು ವಿಲೇಜಸ್. ಸೊ ನಮಗೆ ಮೆಜರ್ಸ್ ತಗೋಬೇಕಾಗಿದೆ ಸಿಟಿ ವಿಲೇಜಸ್ ನಲ್ಲಿನೂ ಅವೇರ್ನೆಸ್ ಇನ್ಕ್ರೀಸ್ ಮಾಡಕ್ಕೆ. ಸೊ ಅವೇರ್ನೆಸ್ ಸ್ವಲ್ಪ ಕಡಿಮೆ ಇದೆ ಕಂಪೇರ್ ಟು ಅದರ್ ಡಿಸೀಸಸ್.
0: ಸೊ ಇದು ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ, ಯಾವಾಗ ಆಚರಿಸ್ತಾರೆ ನ್ಯಾಷನಲ್ ಓರಲ್ ಹೈಜೀನ್ ಡೇ, ಅದರ ಬಗ್ಗೆ ತಿಳಿಸಿ.
1: ಇದು ಎವ್ರಿ ಇಯರ್ 1 ಆಗಸ್ಟ್ ರಂದು ಸೆಲೆಬ್ರೇಟ್ ಮಾಡ್ತಾರೆ. ಈ ದಿನ ನಾವು ಬೇರೆ ಬೇರೆ ಕ್ಯಾಂಪ್ಸ್ ಅಥವಾ ಹೀಗೆ ಏನು ರೇಡಿಯೋ ಟಾಕ್ ನಾವು ಮಾಡ್ತಾ ಇದೀವಿ, ಹೀಗೆ ಬೇರೆ ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ.
0: ಈಗ ಈ ಒಂದು ದಿನ ಯಾವೆಲ್ಲ ಚಟುವಟಿಕೆಗಳು ನೀವು ಹಮ್ಮಿಕೊಂಡಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಇವತ್ತು ನಾವು ಈ ಓರಲ್ ಹೈಜೀನ್ ದಿನದಲ್ಲಿ ಫಸ್ಟ್ ಅಂದ್ರೆ ಇದು ರೇಡಿಯೋ ಟಾಕ್ ಇದೆ, ಅದು ಬಿಟ್ಟು ಒಂದು ಲೇಸರ್ ಟಾಕ್ ಇದೆ, ನಮ್ಮ ಬೇರೆ ಸ್ಟಾಫ್ ಒಂದು ಲೆಕ್ಚರ್ ಅರೇಂಜ್ ಮಾಡಿದ್ದಾರೆ, ಅದು ಬಿಟ್ಟು ಮತ್ತೆ ಒಂದೆರಡು ಕ್ಯಾಂಪ್ಸ್ ಪ್ಲಾನ್ ಮಾಡಿದೀವಿ ಇದರ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ.
0: ಉತ್ತಮ. ಈಗ ಬಾಯಿ ಸ್ವಚ್ಛತೆ ಕುರಿತು ನಾವು ಮಾತನಾಡೋಕೆ, ಅಂದ್ರೆ ಓರಲ್ ಹೈಜೀನ್ ಇದೆ, ಅಂತ ಸಂದರ್ಭದಲ್ಲಿ ಉತ್ತಮ ಬಾಯಿ ಸ್ವಚ್ಛತೆ ಎಂದರೇನು, ಅದನ್ನು ಹೇಗೆ ಕಾಪಾಡಿಕೊಳ್ಳಬಹುದು, ಅದರ ಬಗ್ಗೆ ತಿಳಿಸಿ.
1: ಉತ್ತಮ ಬಾಯಿ ಸ್ವಚ್ಛತೆ ಅಂದರೆ ಬರೇ ಹಲ್ಲಿನ ಸ್ವಚ್ಛತೆ ಅಷ್ಟೇ ಅಲ್ಲ, ಬಸಡು ಮತ್ತು ಬೇರೆ ಬಾಯಿಯ ಪಾರ್ಟ್ಸ್ ಗಳ ಸ್ವಚ್ಛತೆ ಮೇಂಟೈನ್ ಮಾಡುವುದು ಉತ್ತಮ ಬಾಯಿ ಸ್ವಚ್ಛತೆ ಅಂತ ಹೇಳಬಹುದು. ಸೊ ಅದಕ್ಕೆ ಮೇಂಟೈನ್ ಮಾಡಕ್ಕೆ ಡೈಲಿ 2 ಸಲ ಬ್ರಷ್ ಮಾಡಬೇಕು, 1 ಸಲ ಫ್ಲಾಸ್ ಮಾಡಬೇಕು, ಮೌತ್ ವಾಶ್ ಯೂಸ್ ಮಾಡಬೇಕು ರೆಗ್ಯುಲರ್ಲಿ, ಏನಾದರೂ ಸ್ವೀಟ್ ಅಥವಾ ಏನಾದರೂ ತಿಂಡಿ ಆದ ಮೇಲೆ ಇಮಿಡಿಯೇಟ್ಲಿ ಬಾಯಿ ಮುಕ್ಕಳಿಸಬೇಕು ನೀರಿನಿಂದ, ಮತ್ತೆ ಸ್ವೀಟ್ ಮತ್ತೆ ಸ್ಟಿಕ್ಕಿ ಫುಡ್ ಅವಾಯ್ಡ್ ಮಾಡಬೇಕು, ಮತ್ತೆ ಎವ್ರಿ 6 ಮಂತ್ಸ್ ಒಂದ್ಸಲ ಡೆಂಟಿಸ್ಟ್ ಗೆ ವಿಸಿಟ್ ಮಾಡಬೇಕು.
0: ಸಾಮಾನ್ಯವಾಗಿ ಇದು ಒಂದು ಬಹಳ ದೊಡ್ಡ ಪ್ರಶ್ನೆ, ನೀವು ಅದನ್ನ ಅಡ್ರೆಸ್ ಮಾಡಿದ್ರಿ. ದಂತ ವೈದ್ಯರನ್ನ ಅವಾಗ ಭೇಟಿ ಆಗ್ತಾರೆ ಯಾವಾಗ ಬಹಳ ತೀವ್ರವಾದ ಒಂದು ಸಂದರ್ಭದಲ್ಲಿ ಬಂದಿರುತ್ತೆ, ನಾರ್ಮಲಿ 6 ತಿಂಗಳಿಗೆ ಒಮ್ಮೆ ಬನ್ನಿ ಅಂತ ಹೇಳಿದ್ರೆ, ದಂತ ವೈದ್ಯರು ಇಸಿಕೊಳ್ ಟು ಒಂದು ಅಂಜಿಕೆ ಇರುತ್ತೆ ಎಲ್ಲರಿಗೂ. ಅಂತ ಸಂದರ್ಭದಲ್ಲಿ ರಾಷ್ಟ್ರೀಯ ಬಾಯಿ ಸ್ವಚ್ಛತಾ ದಿನ, ಜನರು ತಮ್ಮ ಟೆಸ್ಟ್ ಅನ್ನ ಮಾಡ್ಕೋಬಹುದು ಆ ದಿನ, ಏನಾದ್ರೂ ಆಸ್ಪತ್ರೆಯಲ್ಲಿ ಅಂತ ಒಂದು ಇದೆಯಾ ಫೆಸಿಲಿಟಿ, ಅದ್ರ ಬಗ್ಗೆ.
1: ಹೌದು, ನೀವು ಹೇಳಿದಾಗೆ ಡೆಂಟಲ್ ವಿಸಿಟ್ಸ್ ಯಾವಾಗ ಆಗುತ್ತೆ, ಯೂಶುವಲಿ ರೋಗಿಗಳು ನೋವು ಬಂದ ಮೇಲೆ ನಮ್ ಕಡೆ ಬರ್ತಾರೆ, ಆದ್ರೆ ಆ ಸ್ಟೇಜ್ ಯಾವಾಗಿರುತ್ತೆ, ಆಲ್ರೆಡಿ ಸೀರಿಯಸ್ ಸ್ಟೇಜ್ ಆಗಿರುತ್ತೆ, ಹುಳ ಕ್ಯಾವಿಟಿ ಏನ್ ಹೇಳ್ತೀವಿ ಅದು ಆಲ್ರೆಡಿ ನರಕ್ಕೆ ರೀಚ್ ಆಗಿರುತ್ತೆ. ಸೊ ಆ ಸ್ಟೇಜ್ ಅಲ್ಲಿ ನಾವು ಸ್ವಲ್ಪ ಇನ್ವೇಸಿವ್ ಟ್ರೀಟ್ಮೆಂಟ್ಸ್ ಮಾಡ್ಬೇಕಾಗತ್ತೆ, ಅದಕ್ಕೆ ಅದು ಅವಾಯ್ಡ್ ಮಾಡಕ್ಕೆ ಎವ್ರಿ 6 ಮಂತ್ಸ್ ಪೇಷಂಟ್ಸ್ ನಮ್ಗೆ ವಿಸಿಟ್ ಮಾಡಿದ್ರೆ ಅಂತದ್ದು ಏನಾದ್ರೂ ಸೀರಿಯಸ್ ಪ್ರಾಬ್ಲಮ್ ಆಗೋಕ್ಕಿಂತ ಮುಂಚೆನೆ ನಾವು ಅದು ಕರೆಕ್ಟ್ ಮಾಡಬಹುದು. ಸಣ್ಣ ಸಣ್ಣ ಹುಳಗಳು ಜಿಂಜೈವೈಟಿಸ್ ಅಂತ ಹೇಳ್ತೀವಿ, ಸ್ವಲ್ಪ ಬಾಯಿಯಲ್ಲಿ ಸ್ವಲ್ಪ ರಕ್ತ ಬರುವುದು ಅದು ಅಂತ ಇದ್ದರೆ ಅದನ್ನು ನಾವು ಇನಿಷಿಯಲ್ ಸ್ಟೇಜ್ ಅಲ್ಲೇ ಕರೆಕ್ಟ್ ಮಾಡಬಹುದು, ಅದರಿಂದ ನಿಮ್ಮ ಟೈಮ್ ಮತ್ತೆ ನಿಮ್ಮ ಮನಿ ಎರಡೂ ಸೇವ್ ಆಗಬಹುದು.
0: ಬಹಳ ಉತ್ತಮವಾಗಿ ತಿಳಿಸಿದ್ರಿ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ನ್ಯಾಷನಲ್ ಓರಲ್ ಹೈಜೀನ್ ಡೇ, ರಾಷ್ಟ್ರೀಯ ಬಾಯಿ ಸ್ವಚ್ಛತಾ ದಿನ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿಯ ಲೆಕ್ಚರರ್ ಡಿಪಾರ್ಟ್ಮೆಂಟ್ ಆಫ್ ಪೀರಿಯೋಡಾಂಟಿಕ್ಸ್ ಡಾಕ್ಟರ್ ನಸೀಮಾ ನದೀಮ್ ಖಾನ್ ಅವರು. ಕಾರ್ಯಕ್ರಮದಲ್ಲಿ ಈಗ ಬಾಯಿ ಸ್ವಚ್ಛತೆ ಅಂದ್ರೆ ಎಲ್ಲರೂ ಒಂದೇ ವಿಚಾರಕ್ಕೆ ಬರ್ತಾರೆ, ಹಲ್ತಿಕ್ಕೋದು. ಅಂತ ಸಂದರ್ಭದಲ್ಲಿ ಬಾಯಿಯಲ್ಲಿ ಇನ್ನೊಂದು ವಿಷಯ ಇದೆ, ನಾಲಿಗೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದು, ನಾಲಿಗೆ ಸ್ವಚ್ಛತೆ ಎಷ್ಟು ಮುಖ್ಯ.
1: ಬಾಯಿ ಸ್ವಚ್ಛತೆ ಅಂದ್ರೆ ಬ್ರಷಿಂಗ್ ಅಷ್ಟೇ ಅಲ್ಲ, ನಾಲಿಗೆ ಸ್ವಚ್ಛತೆನೂ ಅದರಲ್ಲಿ ಬರುತ್ತೆ. ನಾಲಿಗೆ ಸ್ವಚ್ಛತೆ ಅಂತ ನಾವು ಮಾರ್ಕೆಟ್ ಅಲ್ಲಿ ಟಂಗ್ ಕ್ಲೀನರ್ಸ್ ವಿ ಗೆಟ್, ಅದು ಯೂಶುವಲಿ ಯೂಸ್ ಮಾಡಬೇಕು. ನಾಲಿಗೆಯ ಮೇಲಿನ ಭಾಗವಷ್ಟೇ ಅಲ್ಲ, ಕೆಳಗಿನ ಭಾಗವನ್ನು ಕೂಡ ನಾವು ಕ್ಲೀನ್ ಮಾಡಬೇಕು, ಏಕೆಂದರೆ ನಾಲಿಗೆಯ ಕೆಳಗಡೆ ಕೂಡ ಬ್ಯಾಕ್ಟೀರಿಯಾ ಇರುತ್ತೆ. ಅದು ನಾವು ಸರಿಯಾಗಿ ಸ್ವಚ್ಛತೆ ಮಾಡಿಲ್ಲ ಅಂದ್ರೆ ಬಾಯಿಯಿಂದ ದುರ್ವಾಸನೆ ಬರುವುದು ಆಗಬಹುದು, ಅದಕ್ಕೆ ಅದನ್ನು ಕೂಡ ಸರಿಯಾಗಿ ಸ್ವಚ್ಛತೆ ಮಾಡಬೇಕು.
0: ವೆರಿ ನೈಸ್. ಅಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ, ಬಾಯಿ ಆರೋಗ್ಯದ ಪ್ರಾಮುಖ್ಯತೆ ತಮ್ಮ ದೇಹದ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಇಫ್ ವಿ ನೆಗ್ಲೆಕ್ಟ್, ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸಿ.
1: ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಆಗಿದೆ ಇವತ್ತಿನದು. ಯಾಕೆಂದ್ರೆ ಬಾಯಿ ಆರೋಗ್ಯ ಅಂದ್ರೆ ಜನರು ಬರೇ ಬಾಯಿಯಷ್ಟೇ ಸೀಮಿತವಾಗಿದೆ ಎಂದು ತಿಳಿಯುತ್ತಾರೆ, ಆದ್ರೆ ಅದು ಹಾಗೆ ಇಲ್ಲ. ಬಾಯಿಯ ಆರೋಗ್ಯವು ಬೇರೆ ದೇಹದ ಅಂಗಗಳಿಗೂ ಅಫೆಕ್ಟ್ ಮಾಡುತ್ತೆ, ಅದರಲ್ಲಿ ಕಾರ್ಡಿಯಾಕ್ ಇಶ್ಯೂಸ್, ಹೃದಯದ ಇಶ್ಯೂ, ಸ್ಟ್ರೋಕ್, ಮತ್ತೆ ಬೇರೆ ಅಥಿರೋಸ್ಕ್ಲೋರೋಸಿಸ್ ಅಂತ ಹೇಳ್ತೀವಿ, ಹಾರ್ಟ್ ಅಟ್ಯಾಕ್ ಅಂತೀವಿ, ಇಂಥ ಬೇರೆ ಸೀರಿಯಸ್ ಕಾರ್ಡಿಯಾಕ್ ಇಶ್ಯೂಸ್ ಮೇಲೆನೂ ಅಫೆಕ್ಟ್ ಆಗಬಹುದು. ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾ ರಕ್ತದ ಮೂಲಕ ದೇಹದ ಬೇರೆ ಅಂಗಗಳಿಗೆ ರೀಚ್ ಆಗಿ ಅಲ್ಲಿ ಅಫೆಕ್ಟ್ ಮಾಡುತ್ತೆ. ಒಂದಂದ್ರೆ ಕಾರ್ಡಿಯಾಕ್ ಇಶ್ಯೂಸ್, ನೆಕ್ಸ್ಟ್ ಅದು ಡಯಾಬಿಟೀಸ್ ಆಲ್ಸೋ ಅದು ಇಂಡ್ಯೂಸ್ ಮಾಡಬಹುದು. ಮತ್ತೆ ಯಾರಿಗೆ ಡಯಾಬಿಟೀಸ್ ಇರುತ್ತೆ ಅವರಿಗೆ ವಸಡು ರೋಗ ಆಗುವ ಚಾನ್ಸಸ್ನು ಜಾಸ್ತಿ ಇರುತ್ತೆ. ಅದು ಬಿಟ್ಟು ಬೇರೆ ಪಲ್ಮನರಿ ಡಿಸೀಸಸ್ ಅಂತೀವಿ, ಅದನ್ನು ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ, ಕೋವಿಡ್ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ ಇದರಿಂದ. ಅದು ಬಿಟ್ಟು ಮತ್ತೆ ಪ್ರೀ ಟರ್ಮ್ ಲೋ ಬರ್ತ್ ವೇಟ್ ಅಂತ ಹೇಳ್ತೀವಿ ಅದು, ಮತ್ತೆ ಮಗು ಜನ್ಮವಾಗುವಾಗ ಕಡಿಮೆ ತೂಕದಲ್ಲಿ ಜನ್ಮವಾಗುತ್ತೆ. ಇದು ಎಲ್ಲಾ ಸೈಡ್ ಎಫೆಕ್ಟ್ಸ್ ಇದೆ ಓರಲ್ ಡಿಸೀಸ್ ದು ಜನರಲ್ ಡಿಸೀಸ್ ಮೇಲೆ. ಸೊ ಇದು ಕಂಟ್ರೋಲ್ ಮಾಡಕ್ಕೆ ನಾವು ಮೊದಲು ಬಾಯಿಯ ಆರೋಗ್ಯವನ್ನು ಕಾಪಾಡಬೇಕು, ಅದರಿಂದ ಇದು ಜನರಲ್ ಹೆಲ್ತ್ ನಮ್ದು ಸರಿಯಾಗಿರುತ್ತೆ.
0: ಒಂದು ಬಾಯಿಯ ಆರೋಗ್ಯ ನಿರ್ಲಕ್ಷಣೆ ವಹಿಸಿದ್ರೆ ಇಷ್ಟೆಲ್ಲಾ ರೋಗಗಳು ಇರುತ್ತವೆ.
1: ಹೌದು ಹೌದು,
0: ಇವತ್ತು ನಮ್ಗೆ ಗೊತ್ತಾಯ್ತು, ಅದು ಬಹಳ ಮುಖ್ಯವಾದ ವಿಷಯ. ಅಂತ ಸಂದರ್ಭದಲ್ಲಿ ಕಾಳಜಿ ವಹಿಸುವುದು ಬಹಳ ಮುಖ್ಯವಾದ.
1: ಹೌದು
0: ಖಂಡಿತ. ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.
2: ರೇಡಿಯೋ ಯಾವತ್ತು ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನ ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚ್ಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸ ಆದಂಗೆ. ಅದು ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳ್ದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
4: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ.
3: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
4: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
3: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬಿಎಂಟಿ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
4: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
4: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ವಿರಾಮದ ನಂತರ ತಮ್ಮೆಲ್ಲರಿಗೂ ಸ್ವಾಗತ. ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಸ್ನೇಹಿತರೆ ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ ರಾಷ್ಟ್ರೀಯ ಬಾಯಿ ಸ್ವಚ್ಛತಾ ದಿನ, ನ್ಯಾಷನಲ್ ಓರಲ್ ಹೈಜೀನ್ ಡೇ. ಈ ಒಂದು ವಿಷಯದ ಕುರಿತು ಲೆಕ್ಚರರ್ ಡಿಪಾರ್ಟ್ಮೆಂಟ್ ಆಫ್ ಪೀರಿಯೋಡಾಂಟಿಕ್ಸ್ ಡಾಕ್ಟರ್ ನಸೀಮಾ ನದೀಮ್ ಖಾನ್ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ದಿನದಲ್ಲಿ ಎಷ್ಟು ಬಾರಿ ಬ್ರಷ್ ಮಾಡಬೇಕು ಅದರ ಬಗ್ಗೆ ತಿಳಿಸಿ.
1: ದಿನದಲ್ಲಿ ಯೂಶುವಲಿ 2 ಬಾರಿ ಬ್ರಷ್ ಮಾಡಬೇಕು. ಮುಂಜಾನೆ ಎದ್ದ ತಕ್ಷಣ ರಾತ್ರಿ ಮಲಗುವಕ್ಕಿಂತ ಮುಂಚೆ ಬ್ರಷ್ ಮಾಡಬೇಕು.
0: ಬ್ರಷ್ ಮಾಡುವ ಕರೆಕ್ಟ್ ಆದ ವಿಧಾನ ವೈದ್ಯರಾದ ನೀವು ಏನ್ ಹೇಳಕ್ಕೆ ಇಷ್ಟ?
1: ಹಾ, ಯೂಶುವಲಿ ನಾವು ಪೇಷಂಟ್ಸ್ಗೆ ಕೇಳಿದ್ರೆ ಅವರು ಕ್ರಬ್ ಮಾಡುವ ಹಂಗೆ ಹೇಳ್ತಾರೆ. ಆದ್ರೆ ಅದು ಹಂಗ ಮಾಡಿದ್ರೆ ವಸಡಿ ಮೇಲೆ ಬೇರೆ ಪರಿಣಾಮ ಆಗುತ್ತೆ. ಅದಕ್ಕಿಂತ ನಾವು ಹೇಗೆ ಕರೆಕ್ಟ್ ಮೆಥಡ್ ಬ್ರಷ್ ಮಾಡೋದು ಅಂದ್ರೆ, ಬ್ರಷ್ ದ ಇನ್ ನಾರುಗಳು ಇರುತ್ತೆ ಅದು ಗಮ್ ಲೈನ್ ಮೇಲೆ 45 ಡಿಗ್ರಿ ಆಂಗ್ಲೇಷನ್ ಅಲ್ಲಿ ಇಡಬೇಕು. ಅಲ್ಲಿ ಇಟ್ಟು ಬ್ರಷ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮೂವ್ ಮಾಡಬೇಕು. ಫಸ್ಟ್ ಅಂದ್ರೆ ಮೂರ್ ಹಲ್ ಸೆಲೆಕ್ಟ್ ಮಾಡಬೇಕು. ನಾವು ಒಂದ್ ಸೈಡ್ ಇಂದ ಮೂರ್ ಹಲ್ ಸೆಲೆಕ್ಟ್ ಮಾಡಿ ಗಮ್ ಲೈನ್ ಮೇಲೆ ಬ್ರಷ್ ಹೆಡ್ ಇಟ್ಟು ಸರ್ಕ್ಯುಲರ್ ಮೋಷನ್ ಅಲ್ಲಿ ಬ್ರಷ್ ಮಾಡಿ ಅದಾದ್ಮೇಲೆ ಬಾಯನ್ನು ಮುಕ್ಕಳಿಸಬಹುದು. ಆದ್ರೆ ಬ್ರಷ್ ಸ್ಕ್ರಬ್ ಅಂತ ಯೂಸ್ ಮಾಡಿದ್ರೆ ಅದು ಗಮ್ಸ್ ಅನ್ನು ಕೆಳಗೆ ಮಾಡುತ್ತದೆ, ಅದರಿಂದ ಬೇರೆ ಡಿಸೀಸಸ್ ಆಗಬಹುದು. ಅದಕ್ಕೆ ಕರೆಕ್ಟ್ ಮೆಥಡ್ ಬ್ರಷ್ ಮಾಡುವುದು ಬಹಳ ಮುಖ್ಯ. ಅಟ್ ಲೀಸ್ಟ್ 2 ಮಿನಿಟ್ಸ್ ಬ್ರಷ್ ಮಾಡಬೇಕು ಮತ್ತೆ ದಿನಕ್ಕೆ 2 ಸಲ ಬ್ರಷ್ ಮಾಡಬೇಕು.
0: ಬಹಳ ಮುಖ್ಯವಾಗಿ ದಿನಕ್ಕೆ 2 ಸಲ ಬ್ರಷ್ ಮಾಡುವುದು ಅದು ಮುಖ್ಯ. ಅದರೊಂದಿಗೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಇದು ಸೋಷಿಯಲ್ ಮೀಡಿಯಾ ಯುಗ, ಮಾಹಿತಿ ಎಲ್ಲ ಕಡೆ ಇದೆ, ಅದರೊಂದಿಗೆ ಫಾಲ್ಸ್ ಇನ್ಫಾರ್ಮೇಶನ್ ಅಷ್ಟೇ ಸ್ಪ್ರೆಡ್ ಆಗುತ್ತೆ. ಈಗ ಹಲ್ಲು ಸ್ಟ್ರಾಂಗ್ ಇಡಲು ಈ ಪೌಡರ್ ಬಳಸಿ ಆ ಪೌಡರ್ ಬಳಸಿ, ಅಥವಾ ಇದನ್ನ ಮನೆಯಿಂದ ನೀವು ಉಪ್ಪಿನಿಂದ ಹಲ್ಲನ್ನ ಬ್ರಷ್ ಮಾಡಬಹುದು ಇದು ಅದು ಅಂತ ಹೇಳ್ತಾರೆ. ವೈದ್ಯರಾದ ನೀವು ಏನ್ ಹೇಳಕ್ಕೆ ಇಷ್ಟ?
1: ಯಾವುದು ಪೌಡರ್ ಏನು ಅಷ್ಟ್ ಎಫೆಕ್ಟಿವ್ ಇರುವುದಿಲ್ಲ. ಮೇನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನೀವು ಹೇಗೆ ಬ್ರಷ್ ಮಾಡ್ತಾ ಇದ್ದೀರಾ, ಅದು ಬಹಳ ಮುಖ್ಯ. ನೀವು ಏನ್ ಯೂಸ್ ಮಾಡ್ತಾ ಇದ್ದೀರಾ ಅದಕ್ಕಿಂತ ಮುಖ್ಯ ನೀವು ಹೇಗೆ ಬ್ರಷ್ ಮಾಡ್ತಾ ಇದ್ದೀರಾ ಅದು. ಸೊ ಫ್ಲೋರಿಡೇಟೆಡ್ ಟೂತ್ ಪೇಸ್ಟ್ ಇರಬೇಕು, ಅಂದ್ರೆ ಟೂತ್ ಪೇಸ್ಟ್ ಅಲ್ಲಿ ಫ್ಲೋರೈಡ್ ಇರಬೇಕು ಮತ್ತೆ ಸಾಫ್ಟ್ ಬ್ರಿಸಲ್ಡ್ ಬ್ರಷ್ ಇರಬೇಕು. ಸಾಫ್ಟ್ ಬ್ರಿಸಲ್ಡ್ ಅಂದ್ರೆ ಸ್ಮೂತ್ ನಾರುಗಳು ಇರಬೇಕು ಅದಕ್ಕೆ, ಮತ್ತೆ ಸ್ಮಾಲ್ ಸೈಜ್ ಹೆಡ್ ಇರಬೇಕು ಬ್ರಷ್ ಇಂದು. ಸೊ ಇಂಥ ಬ್ರಷ್ ಯೂಸ್ ಮಾಡಿ ಸ್ಲೈಟ್ ಪ್ರೆಷರ್ ಹಾಕಿ ಬ್ರಷ್ ಮಾಡಬೇಕು, ಜಾಸ್ತಿ ಪ್ರೆಷರ್ ಹಾಕಬಾರದು.
0: ಬ್ರಷ್ ಬಗ್ಗೆ ಮಾತನಾಡೋಣ. ಸಾಮಾನ್ಯವಾಗಿ ಬ್ರಷ್ ಕಳೆದು ಹೋಗೋ ಮಟ್ಟ ನಾವು ಇನ್ನೊಂದು ಬ್ರಷ್ ತಗೊಳ್ಳೋದಿಲ್ಲ. ಕೈಂಡ್ಲಿ ಟೆಲ್ ಯಾವಾಗ ಯಾವಾಗ ಚೇಂಜ್ ಮಾಡಬೇಕು?
1: ಯೂಶುವಲಿ ನಾವು ಪೇಷಂಟ್ಸ್ಗೆ ಎವ್ರಿ 3 ಮಂತ್ಸ್ ಅಲ್ಲಿ ಒಂದ್ಸಲ ಬ್ರಷ್ ಚೇಂಜ್ ಮಾಡಬೇಕು ಅಂತ ಹೇಳ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಅದು ಬ್ರಷ್ ಏನಾದರೂ ಡ್ಯಾಮೇಜ್ ಆಯ್ತು, ಫ್ರೇ ಆಯ್ತು, ಏನಾದರೂ ಆಯ್ತಂದ್ರೆ ಅದು ಚೇಂಜ್ ಮಾಡಬಹುದು. ಆದ್ರೆ ಎವ್ರಿ 3 ಮಂತ್ಸ್ ಅಲ್ಲಿ ಒಂದ್ಸಲ ಬ್ರಷ್ ಚೇಂಜ್ ಮಾಡಬೇಕು.
0: ಉತ್ತಮ. ಈಗ ದಂತ ರೋಗದ ಬಗ್ಗೆ, ಸಾಮಾನ್ಯವಾಗಿ ದಂತ ರೋಗಗಳು ಯಾವ ಕಂಡು ಬರುತ್ತದೆ ಇಫ್ ವಿ ಇಗ್ನೋರ್ ಓರಲ್ ಹೈಜೀನ್, ಅದರ ಬಗ್ಗೆ ತಿಳಿಸಿ.
1: ಇಫ್ ಯು ಇಗ್ನೋರ್ ಓರಲ್ ಹೈಜೀನ್, ದ ಮೋಸ್ಟ್ ಕಾಮನ್ಲಿ ಸೀನ್ ಡಿಸೀಸ್ ವಿಲ್ ಬಿ ಡೆಂಟಲ್ ಕೆರೀಸ್. ಕೆರೀಸ್ ಅಂದ್ರೆ ಹಲ್ಲು ಹುಳುಗ. ಮೋಸ್ಟ್ ಕಾಮನ್ಲಿ ಈವನ್ ಕಿಡ್ಸ್ ಆಲ್ಸೋ ಕಂಪ್ಲೇನ್ ಅಬೌಟ್ ದಿಸ್. ಸಣ್ಣ ಮಕ್ಕಳು ಮತ್ತು ಎಲ್ಡರ್ಸ್ ಎಲ್ಲರೂ ಈ ಕಂಪ್ಲೇನ್ ಇಂದ ಬರ್ತಾರೆ. ಡೆಂಟಲ್ ಕೆರೀಸ್ ಆದ್ಮೇಲೆ ಜಿಂಜೈವೈಟಿಸ್ ಅಂತ ಹೇಳ್ತೀವಿ, ವಸಡು ರೋಗ. ಅದು ಪ್ರಾಪರ್ ಕ್ಲೀನಿಂಗ್ ಬ್ರಷಿಂಗ್ ಮಾಡೋದಿಲ್ಲ ಅಂದ್ರೆ ಆಗುತ್ತೆ. ಅದರಲ್ಲಿ ಬ್ಲೀಡಿಂಗ್ ಗಮ್ಸ್ ನೋಡಬಹುದು, ಗಮ್ಸ್ ಇಂದ ಬ್ಲೀಡಿಂಗ್ ಆಗುತ್ತೆ. ಅದು ಬಿಟ್ಟು ಮತ್ತೆ ಪೆರಿಯೋಡಾಂಟೈಟಿಸ್ ಅಂತ ಹೇಳ್ತೀವಿ, ವಸಡಿನ ಕೆಳಗಡೆ ಏನು ಎಲುಬೆ ಇರುತ್ತೆ ಅದರದ ಇನ್ಫೆಕ್ಷನ್ ಆದ್ರೆ ಪೆರಿಯೋಡಾಂಟೈಟಿಸ್ ಅಂತೀವಿ, ಅದು ನಾವು ನೋಡಬಹುದು. ಮತ್ತೆ ಓರಲ್ ಕ್ಯಾನ್ಸರ್ ಕಾಮನ್ಲಿ ನಾವು ಕಾಣಿಸಬಹುದು. ಹ್ಯಾಲಿಟೋಸಿಸ್ ಅಂತೀವಿ, ಬ್ಯಾಡ್ ಬ್ರೆತ್, ಅದನ್ನು ನಾವು ಮೋಸ್ಟ್ ಕಾಮನ್ಲಿ ಪೇಷಂಟ್ಸ್ ಅಲ್ಲಿ ನೋಡ್ತೀವಿ.
0: ಆಹಾರದ ಬಗ್ಗೆ ಮಾತನಾಡೋಣ. ಇತ್ತೀಚಿನ ದಿನಗಳಲ್ಲಿ ಆಹಾರದ ಒಂದು ಪದ್ಧತಿ ಬದಲಾವಣೆ ಆಗಿದೆ. ಎಲ್ಲರೂ ತಮ್ಮ ಜೀವನದಲ್ಲಿ ಜಂಕ್ ಫುಡ್, ಸ್ವೀಟ್ಸ್, ಸಿಹಿಯಾದ ಪದಾರ್ಥಗಳನ್ನ ಜಾಸ್ತಿ ಸೇವಿಸ್ತಾರೆ. ಅಂತ ಸಂದರ್ಭದಲ್ಲಿ ಯಾವ ರೀತಿ ಸಮಸ್ಯೆ ಹಲ್ಲಿಗೆ ಬಾಯಿಗೆ ಆಗುತ್ತೆ ಅದರ ಬಗ್ಗೆ ತಿಳಿಸ್ಬೋದು?
1: ಹಾ, ಡಯಟ್ ಹ್ಯಾಬಿಟ್ಸ್ ಬಹಳ ಎಫೆಕ್ಟ್ ಮಾಡುತ್ತೆ ಹಲ್ಲಿನ ಹೆಲ್ತ್ಗೆ. ಸೊ ಶುಗರ್ ಇಂಟೇಕ್, ಸ್ವೀಟ್ ಇಂಟೇಕ್, ಸ್ಟಿಕ್ಕಿ ಫುಡ್, ಇದು ಎಲ್ಲ ತಿಂದ್ರೆ ಬಾಯಿಯಲ್ಲಿನ ಬ್ಯಾಕ್ಟೀರಿಯಾ ಆ ಸ್ವೀಟ್ ಕಂಟೆಂಟ್ಸ್ ಜೊತೆಗೆ ರಿಯಾಕ್ಟ್ ಮಾಡಿ ಸ್ವಲ್ಪ ಆಸಿಡ್ ರಿಲೀಸ್ ಮಾಡುತ್ತೆ. ಈ ಆಸಿಡ್ ಹಲ್ಲಿನ ಮೇಲಿನ ಲೇಯರ್ ಆದ ಇನಾಮಲ್ ಅದನ್ನು ಸ್ಲೋಲಿ ಸ್ಲೋಲಿ ಕಡಿಮೆ ಮಾಡುತ್ತಾ ಹೋಗುತ್ತೆ. ಅದರಿಂದ ಕೆರೀಸ್, ಹಲ್ಲು ಹುಳುಗಳು ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಸ್ಟಿಕ್ಕಿ ಫುಡ್ ಮತ್ತೆ ಶುಗರ್ ಫುಡ್ ಅವಾಯ್ಡ್ ಮಾಡಬೇಕು. ತಿಂದ್ರೂ ತಕ್ಷಣ ಬಾಯಿ ನೀರಿನಿಂದ ಮುಕ್ಕಳಿಸಬೇಕು.
0: ಚಿಕ್ಕ ಮಕ್ಕಳಿನ ಬಗ್ಗೆ ಮಾತನಾಡೋಣ. ಅವರು ಕಾಳಜಿ ವಹಿಸುವುದಿಲ್ಲ, ಅಂತ ಸಂದರ್ಭದಲ್ಲಿ ಪಾಲಕರು ಅವರ ಬಗ್ಗೆ ಕಾಳಜಿ ಹೇಗೆ ವಹಿಸಬಹುದು? ಅಥವಾ
1: ಚಿಕ್ಕ ಮಕ್ಕಳಿಗೆ ಪೋಷಕರು ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಅವ್ರ ಪ್ರೆಸೆನ್ಸ್ ಅಲ್ಲೇ ಅವರು ಬ್ರಷ್ ಮಾಡ್ತಾರೇನು ಇಲ್ಲ ಅಂತ ಚೆಕ್ ಮಾಡಬೇಕು. ಅವ್ರು ಬ್ರಷ್ ಮಾಡ್ತಾ ಇಲ್ಲ ಅಂದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಬ್ರಷ್ ಬ್ರಷಸ್ ಬರುತ್ತೆ, ಕಾರ್ಟೂನ್ ಅದು ಇರುತ್ತೆ ಅದ್ರ ಮೇಲೆ, ಅದು ಕೊಡಬೇಕು. ಮತ್ತೆ ಫ್ಲೇವರ್ಡ್ ಟೂತ್ ಪೇಸ್ಟ್ ಇರುತ್ತೆ, ಅವ್ರಿಗೇನು ಫ್ಲೇವರ್ ಇಷ್ಟ ಇರುತ್ತೆ ಆ ಫ್ಲೇವರ್ಡ್ ಪೇಸ್ಟ್ ಅವ್ರಿಗೆ ಕೊಡಬಹುದು. ಅತಿ ಚಿಕ್ಕದಾದ ಮಕ್ಕಳು, 1 ವರ್ಷಗಿಂತ ಕಡಿಮೆ ಇದ್ರ ಮಕ್ಕಳಿಗೆ ಯೂಶುವಲಿ ನರ್ಸಿಂಗ್ ಬಾಟಲ್ ಕೇರೀಸ್ ಅಂತ ನಾವು ನೋಡ್ತೀವಿ. ಅದು ಹೇಗೆ ಆಗುತ್ತೆ ಅಂದರೆ, ರಾತ್ರಿ ಇಡೀ ನೀವು ಮಕ್ಕಳಿಗೆ ಬಾಟಲ್ ಕೊಟ್ಟು ಸ್ಲೀಪಿಂಗ್ಗೆ ಇದು ಮಾಡ್ತೀರಿ, ಅದರಿಂದ ಏನಾಗುತ್ತೆ, ರಾತ್ರಿ ಇಡೀ ಆಸಿಡ್ ರಿಲೀಸ್ ಆಗಿ ಹಲ್ಲಿಗೆ ಹುಳ ಹಿಡಿಯೋದು ಚಾನ್ಸಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಅರ್ಲಿ ಚೈಲ್ಡ್ಹುಡ್ ಕೇರೀಸ್ ಅಂತೀವಿ. ಸೊ ಅದು ಅವಾಯ್ಡ್ ಮಾಡೋಕ್ಕೆ ನಾವು ಯಾವಾಗಲೂ ಬಾಟಲ್ ಮಗುವಿನ ಬಾಯಿಯಲ್ಲಿ ರಾತ್ರಿ ಇಟ್ಟು ಬಿಡಬಾರ್ದು. ಅದು ಫೀಡಿಂಗ್ ಆದಮೇಲೆ ಇಮಿಡಿಯೇಟ್ಲಿ ಬಾಯಿ ಸ್ವಚ್ಛ ಮಾಡಿ ಮಗುವಿಗೆ ಮಲಗಿಸಬೇಕು.
0: ಸಾಮಾನ್ಯವಾಗಿ ಸೀರಿಯಲ್, ಸಿನಿಮಾಗಳಲ್ಲಿ, ಜಾಹೀರಾತುಗಳಲ್ಲಿ ನಾವು ನೋಡ್ತೇವೆ ತಂಬಾಕು ಸೇವನೆ, ಸಿಗರೇಟ್ ದಿಂದ ಬಾಯಿಗೆ ಕ್ಯಾನ್ಸರ್ ಆಗುತ್ತೆ ಅಂತ. ವೈದ್ಯರಾದ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ?
1: ಅದು ಒಂದೇ ಇದರಿಂದ ಆಗೋದಿಲ್ಲ, ಬೇರೆ ಬಾಡಿ ಪಾರ್ಟ್ಸ್ದ ಬೇರೆ ಎಫೆಕ್ಟ್ನೂ ಇರುತ್ತೆ. ಆದರೆ ಅದು ಒಂದು ಮೋಸ್ಟ್ ಕಾಮನ್ ರೀಸನ್ ನಾವು ಅಂತ ಹೇಳಬಹುದು. ತಂಬಾಕು, ಗುಟ್ಕಾ, ಪಾನ್ ಇದೆಲ್ಲ ಸೇವನೆ ಬಾಯಿಯಲ್ಲಿ ಓರಲ್ ಕ್ಯಾನ್ಸರ್ ಮಾಡುವ ಚಾನ್ಸಸ್ಸನ್ನು ಇನ್ಕ್ರೀಸ್ ಮಾಡುತ್ತೆ. ಸೊ ಅದಕ್ಕೆ ಅದು ಬಿಡುವುದು ಒಂದು ಬೆಸ್ಟ್ ಸೊಲ್ಯೂಷನ್.
0: ಬಾಯಿ ಕ್ಯಾನ್ಸರ್ ಪ್ರಾರಂಭಿಕ ಲಕ್ಷಣ ಬಗ್ಗೆ ತಿಳಿಸಬಹುದಾ?
1: ಇನಿಷಿಯಲಿ ಪ್ರಾರಂಭಿಕದಲ್ಲಿ ನೀವು ಅಲ್ಸರ್ಸ್ ನೋಡಬಹುದು. ಅಲ್ಸರ್ಸ್ ಅದು ಹೀಲ್ ಆಗುದಿಲ್ಲ, ನಾವು ಟ್ರೀಟ್ಮೆಂಟ್ ಮಾಡಿದ್ರು ಅದು ಹೀಲ್ ಆಗುದಿಲ್ಲ. 1 ವೀಕ್ 2 ವೀಕ್ ನೋಡಬಹುದು, ಅದಾದ್ಮೇಲೆ ಅದು ಇನ್ನ ಇದೆ, ಅಲ್ಸರ್ ಹೋಗ್ತಾನೆ ಇಲ್ಲ ಅಂದ್ರೆ ಅದು ಒಂದು ಕ್ಯಾನ್ಸರ್ದ ದೊಡ್ಡ ಲಕ್ಷಣ. ಅದು ಬಿಟ್ಟು ವೈಟ್ ಅಂಡ್ ರೆಡ್ ಲೀಜನ್ ಅಂತ ಹೇಳ್ತೀವಿ, ಬಿಳಿ ಮತ್ತು ರೆಡ್ ಕಲರ್ ಲೀಜನ್ಸ್ ಇರುತ್ತೆ ಬಾಯಿಯಲ್ಲಿ. ಸೊ ಅದನ್ನು ಒಂದು ದೊಡ್ಡದಾದ ಲಕ್ಷಣ. ಅದು ಬಿಟ್ಟು ಮತ್ತೆ ಸ್ಮಾಲ್ ಸೈಜ್ ಗಡ್ಡೆ ಆಗುತ್ತೆ ನೆಕ್ ಕಡೆ. ಸೊ ಅದು ಸೈಜ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಆದ್ರೆ ನೋವೇನು ಇರೋದಿಲ್ಲ. ಅಂತ ಕಂಡೀಷನ್ ಇದ್ರೆ ಕ್ಯಾನ್ಸರ್ ಅದು ಲಕ್ಷಣಗಳು. ಇಂಥ ಸಮಯದಲ್ಲಿ ನೀವು ಡಾಕ್ಟರ್ ಕಡೆ ಯಾವಾಗ ಹೋಗ್ಬೇಕಂದ್ರೆ, ಇಮಿಡಿಯೇಟ್ಲಿ ಇದೇನಾದ್ರೂ ಅಲ್ಸರ್ ಕಾಣಿಸಿತ್ತು ಅಂದ್ರೆ, ವೈಟ್ ಅಂಡ್ ರೆಡ್ ಲೀಜನ್ ಏನಾದ್ರೂ ಕಾಣಿಸ್ತಾ ಇದೆ, ನಿಮ್ಗೆ ಊಟ ಮಾಡಕ್ಕೆ ಡಿಫಿಕಲ್ಟಿ ಆಗ್ತಾ ಇದೆ, ಸ್ವಾಲೋಯಿಂಗ್ಗೆ ಡಿಫಿಕಲ್ಟಿ ಆಗ್ತಾ ಇದೆ, ಮೌತ್ ಓಪನ್ ಮಾಡಕ್ಕೆ ಡಿಫಿಕಲ್ಟಿ ಆಗ್ತಾ ಇದೆ, ಇಲ್ಲಾಂದ್ರೆ ಟಂಗ್ ಮೂಮೆಂಟ್ಸ್ಗೆ ಏನಾದರೂ ಡಿಫಿಕಲ್ಟಿ ಆಗ್ತಾ ಇದ್ರೆ, ಮತ್ತೆ ಸ್ವಲ್ಪ ಸ್ಲೈಟ್ಲಿ ವಾಯ್ಸ್ ಚೇಂಜ್ ಆಗುತ್ತೆ, ಹೋರ್ಸ್ನೆಸ್ ಆಫ್ ವಾಯ್ಸ್ ಅಂತೀವಿ, ಹಂಗೆ ಕಾಣಿಸಿದ್ರೆ ನೀವು ಇಮಿಡಿಯೇಟ್ಲಿ ಡಾಕ್ಟರ್ ಕಡೆ ಕನ್ಸಲ್ಟ್ ಮಾಡಬೇಕು.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು, ನ್ಯಾಷನಲ್ ಓರಲ್ ಹೈಜೀನ್ ಡೇ, ರಾಷ್ಟ್ರೀಯ ಬಾಯಿ ಸ್ವಚ್ಛತಾ ದಿನ ಕುರಿತು ವಿವರವಾದ ಮಾಹಿತಿ ಲೆಕ್ಚರರ್ ಡಿಪಾರ್ಟ್ಮೆಂಟ್ ಆಫ್ ಪೀರಿಯೋಡಾಂಟಿಕ್ಸ್ ಡಾಕ್ಟರ್ ನಸೀಮಾ ನದೀಮ್ ಖಾನ್ ಅವರು ಕೊಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಈಗ ಹೋಮ್ ರೆಮಿಡೀಸ್ ಬಗ್ಗೆ ಮಾತನಾಡೋಣ. ಸಾಮಾನ್ಯವಾಗಿ ಹಲ್ಲು ನೋವು ಬಂದಾಗ ಥಟ್ಟಂತೆ ಹೋಗುದಿಲ್ಲ, ಮನೆಯಿಂದ ಏನಾದರೂ ಮನೆ ಮದ್ದುಗಳನ್ನು ಮಾಡ್ತಾರೆ, ಅದು ಎಷ್ಟು ಸುರಕ್ಷಿತ? ವೈದ್ಯರಾದ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಸ್ವಲ್ಪ ಮನೆ ಮದ್ದುಗಳು ಕರೆಕ್ಟ್ ಇದೆ, ಫಾರ್ ಎಕ್ಸಾಂಪಲ್ ಕ್ಲವ್ ಆಯಿಲ್ ಏನು ಯೂಸ್ ಮಾಡ್ತೀರಾ, ಅದು ಯೂಜಿನಾಲ್ ಅದರಲ್ಲಿರುತ್ತೆ, ಅದು ನೋವಿಗೆ ಸ್ವಲ್ಪ ಕಡಿಮೆ ಮಾಡುತ್ತೆ, ಆದರೆ ಅದು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಯೂಸ್ ಮಾಡಬೇಕು. ಜಾಸ್ತಿ ಯೂಸ್ ಮಾಡಿದ್ರಿ ಮತ್ತೆ ಗಮ್ಸ್ ಮೇಲೆ ಅದರದ್ದು ಎಫೆಕ್ಟ್ ಆಯಿತು ಅಂದರೆ ಗಮ್ಸ್ ಬರ್ನ್ ಆಗಬಹುದು. ಸೊ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇಲ್ಲ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಒಂದು ಸ್ವಲ್ಪ ಕಾಟನಲ್ಲಿ ಇಟ್ಟು ಹಲ್ಲಿನ ಮೇಲೆ, ಗಮ್ಸ್ ಮೇಲೆ ಇಲ್ಲ, ಹಲ್ಲಿನ ಮೇಲೆ ಡೈರೆಕ್ಟ್ಲಿ ಅದು ಅಪ್ಲೈ ಮಾಡಬೇಕು, ಅದರಿಂದ ನೋವು ಕಡಿಮೆ ಆಗುತ್ತೆ. ಸೊ ಅದೊಂದಿದೆ. ಮತ್ತೆ ಬಾಯಿ ಮುಕ್ಕುಳಿಸುವುದು, ಬಿಸಿ ನೀರಿನಲ್ಲಿ ಉಪ್ಪು ಹಾಕಿ ಬಾಯಿ ಮುಕ್ಕುಳಿಸುವುದು, ಇದೂ ಒಂದು ಗುಡ್ ಹ್ಯಾಬಿಟ್ ಅನ್ಬಹುದು. ಅದರಿಂದ ಏನಾಗುತ್ತೆ, ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾದು ಡೆತ್ ಆಗಿ ಬಾಯಿ ಹೆಲ್ತ್ ಅನ್ನು ಅದು ಇಂಪ್ರೂವ್ ಮಾಡುತ್ತೆ. ಮತ್ತೆ ಇನ್ನೊಂದು ಮೋಸ್ಟ್ ಕಾಮನ್ಲಿ ನಾವೇನು ಹೇಳ್ತೀವಿ ಪೇಷಂಟ್ಸ್ಗೆ, ಕೋಲ್ಡ್ ಪ್ಯಾಕ್ ಯೂಸ್ ಮಾಡ್ರಿ, ಐಸ್ ಯೂಸ್ ಮಾಡ್ರಿ ಅಂತ. ಅದರಿಂದ ರಕ್ತದ ನಾರಗಳಲ್ಲಿ ಕಾಂಪ್ರೆಷನ್ ಆಗುತ್ತೆ, ಅದರಿಂದ ನೋವು ಕಡಿಮೆ ಆಗುತ್ತೆ, ಬಾವು ಕೂಡ ಕಡಿಮೆ ಆಗುತ್ತೆ. ಸೊ ಅದು ಕೋಲ್ಡ್ ಪ್ಯಾಕ್ ಯೂಸ್ ಮಾಡೋದು ಸರಿಯಾಗಿದೆ. ಆದರೆ ಏನು ಹಾಟ್ ಥಿಂಗ್ಸ್ ಇರುತ್ತಲ್ಲ ಅದು ಯೂಸ್ ಮಾಡಬಾರ್ದು, ಮತ್ತು ಹಾಟ್ ಕಾಂಪ್ರೆಸ್ ಯೂಸ್ ಮಾಡಬಾರ್ದು, ಅದರಿಂದ ನೋವು ಮತ್ತು ಬಾವು ಎರಡೂ ಜಾಸ್ತಿ ಆಗುತ್ತೆ, ಕಡಿಮೆ ಆಗುದಿಲ್ಲ. ಸೊ ಅದು ಅವಾಯ್ಡ್ ಮಾಡಬೇಕು. ಮತ್ತು ಮೋಸ್ಟ್ ಕಾಮನ್ಲಿ ವಿಲೇಜರ್ಸ್ ಏನು ಮಾಡ್ತಾರೆ, ಝಂಡುವಾಮ್ ಅಪ್ಲೈ ಮಾಡ್ತಾರೆ ಬಾಯಿ ಮೇಲೆ, ಅದರಿಂದ ಕೂಡ ಜಾಸ್ತಿ ಆಗುವ ಇದು ಚಾನ್ಸಸ್ ಇದೆ. ಸೊ ಅದು ಅವಾಯ್ಡ್ ಮಾಡಬೇಕು.
0: ಆಲ್ರೈಟ್, ಗರ್ಭಿಣಿ ಮಹಿಳೆಯರ ಬಗ್ಗೆ ಮಾತನಾಡೋಣ, ಅವರು ಯಾವ ರೀತಿ ಕಾಳಜಿ ವಹಿಸಬೇಕು?
1: ಗರ್ಭಿಣಿ ಮಹಿಳೆಯರು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೋಬೇಕು, ಯಾಕೆಂದ್ರೆ ಇಲ್ಲಿ ಗರ್ಭಿಣಿ ಸ್ಟೇಟಲ್ಲಿ ನಮ್ಮ ಬಾಡಿಯಲ್ಲಿ ಎರಡು ಹಾರ್ಮೋನ್ಸ್, ಈಸ್ಟ್ರೋಜಿನ್ ಮತ್ತೆ ಪ್ರೊಜೆಸ್ಟ್ರಾನ್, ಈ ಹಾರ್ಮೋನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ಅದರಿಂದ ಬೇರೆ ವಸಡಿನ ಮೇಲೆ ಬಹಳ ಪರಿಣಾಮವಾಗುತ್ತೆ, ಬ್ಲೀಡಿಂಗ್ ಇನ್ಕ್ರೀಸ್ ಆಗುತ್ತೆ, ಮತ್ತೆ ಬೇರೆ ಬೇರೆ ಕಾಯಿಲೆಗಳು ಆಗುವ ಚಾನ್ಸಸ್ ಇರುತ್ತೆ. ಸೊ ನೀವು ರೆಗ್ಯುಲರ್ ಡೆಂಟಲ್ ವಿಸಿಟ್ಸ್ಗೆ ಬರಬೇಕು, ರೆಗ್ಯುಲರ್ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಬೇಕು. ಯೂಶುವಲಿ ಏನು ಹೇಳ್ತೀವಿ, 2 ಸಲ ಬ್ರಷ್ ಮಾಡಬೇಕು, 1 ಸಲ ಫ್ಲಾಸ್ ಮಾಡಬೇಕು, 1 ಸಲ ಮೌತ್ ವಾಶ್ ಯೂಸ್ ಮಾಡಬೇಕು, ಇದೆಲ್ಲ ನೀವು ರೆಗ್ಯುಲರ್ಲಿ ಮೇಂಟೈನ್ ಮಾಡಿದರೆ ಪ್ರೆಗ್ನೆನ್ಸಿ ಕೂಡ ಒಂದು ಓರಲ್ ಹೆಲ್ತ್ ನೀವು ಮೇಂಟೈನ್ ಮಾಡಬಹುದು ಚೆನ್ನಾಗಿ.
0: ಗರ್ಭಿಣಿಯರ ಬಗ್ಗೆ ಆಯಿತು, ಹಿರಿಯ ನಾಗರಿಕರು ತಮ್ಮ ಬಾಯಿ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬಹುದು ಅದ್ರ ಬಗ್ಗೆ ತಿಳಿಸಿ.
1: ಹಿರಿಯ ನಾಗರಿಕರಿಗೆ ಸೇಮ್ ಅಪ್ಲೈ ಆಗುತ್ತೆ, ಆದರೆ ಅವರಿಗೆ ಅಷ್ಟು ಎನರ್ಜಿ ಇಲ್ಲ ಯೂಸ್ ಮಾಡೋದು ಬ್ರಷ್, ಅಂದರೆ ಪವರ್ ಟೂತ್ ಬ್ರಷ್ ಅವರು ಯೂಸ್ ಮಾಡಬೇಕು. ಅದು ಬಿಟ್ಟು ಬೇರೆ ಎಲ್ಲ ಸೇಮ್ ಇದೆ ಓರಲ್ ಹೈಜಿನ್ ಮೇಂಟೈನ್ ಮಾಡೋದು.
0: ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯದ ಬಗ್ಗೆ ನಾವು ಮಾತನಾಡಿದ್ವಿ, ಈಗ ಬಹಳ ಮುಖ್ಯವಾಗಿ ಈ ದಿನದ ಕುರಿತು ಸ್ವಲ್ಪ ವಿಷಯಗಳನ್ನು ಮಾತನಾಡೋಣ. ಈ ದಿನ ಒಬ್ಬ ಪೇಷಂಟ್ ಆಗಲಿ ಒಬ್ಬರು ತಮ್ಮ ಬಾಯಿ ಆರೋಗ್ಯದ ಬಗ್ಗೆ ಸೀರಿಯಸ್ ಆದರೆ ಅವರಿಗೆ ವೈದ್ಯರಾದ ನೀವು 5 ಸಲಹೆ ಏನು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? 5 ಸಲಹೆಗಳು ಟು ಕೀಪ್ ದ ಮೌತ್ ಕ್ಲೀನ್.
1: ಮೊದಲಾಗಿ ಬ್ರಷಿಂಗ್ 2x a day, ಮತ್ತೆ ಫ್ಲಾಸಿಂಗ್ 1x a day, ದೆನ್ ಮೌತ್ ವಾಶ್ ಯೂಸ್ ಮಾಡುವುದು, ಮತ್ತೆ ಏನಾದರೂ ತಿಂದ ಮೇಲೆ ಇಮಿಡಿಯೇಟ್ಲಿ ಬಾಯಿ ಮುಕ್ಕೊಳಿಸುವುದು, ಮತ್ತೆ ತಂಬಾಕು ಮತ್ತು ಬೇರೆ ಚಟುವಟಿಕೆಗಳನ್ನು ಸ್ಟಾಪ್ ಮಾಡಬೇಕು, ತಂಬಾಕು ಗುಟ್ಕಾ ಇದು ಎಲ್ಲ, ಮತ್ತೆ ಎವ್ರಿ 6 months ಒಂದ್ಸಲ ಡೆಂಟಿಸ್ಟ್ಗೆ ವಿಸಿಟ್ ಮಾಡಬೇಕು. ಇದು ನಾನು ಕೊಡುವ ಸಲಹೆ.
0: ಅಂತ ಸಂದರ್ಭದಲ್ಲಿ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿಯಲ್ಲಿರೋ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಯಾವೆಲ್ಲ ಇದೆ ಅದರ ಬಗ್ಗೆ ತಿಳಿಸಿ.
1: KLE VKIDS ಅಲ್ಲಿ ನಾವು ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಇಲ್ಲಿ ನಾವು ಲೇಸರ್ ಟೆಕ್ನಾಲಜಿ ಇದೆ, ಅದು ಪೇನ್ಲೆಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಮತ್ತೆ CBCT ಅದನ್ನು ಒಂದು 3D ಎಕ್ಸ್ರೇ ಮಷೀನ್ ಇದೆ, ಅದರಲ್ಲಿ ನೀವು 3D ಇಮೇಜ್ ನೋಡಬಹುದು ಬಾಯಿಯಲ್ಲಿ. ಮತ್ತೆ ಎಲ್ಲ ಅಡ್ವಾನ್ಸ್ ಇನ್ಸ್ಟ್ರೂಮೆಂಟ್ಸ್ ನಮ್ಮ ಕಾಲೇಜಲ್ಲಿ ಅವೈಲೇಬಲ್ ಇದೆ.
0: ಖಂಡಿತ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ?
1: ಸಾಮಾನ್ಯ ಜನರು ಓರಲ್ ಹೆಲ್ತ್ ಅಂದ್ರೆ ಅಷ್ಟೇ ಓರಲ್ ಹೆಲ್ತ್ಗೆ ಅಷ್ಟೇ ಸೀಮಿತವಾಗಿದೆ ಅಂತ ತಿಳಿಯುತ್ತಾರೆ. ಸೊ ಅದಕ್ಕೆ ಇವತ್ತು ನಾನು ಏನು ಹೇಳಬೇಕು ಅಂದರೆ, ನೀವು ನಿಮ್ಮ ಓರಲ್ ಹೆಲ್ತ್ನ ಪ್ರಾಪರ್ ಕೇರ್ ತೊಗೊಂಡ್ರೆ ಓವರ್ಆಲ್ ಬಾಡಿ ಹೆಲ್ತ್ನು ಚೆನ್ನಾಗಿರುತ್ತೆ. ಸೊ ಟೇಕ್ ಗುಡ್ ಕೇರ್ ಆಫ್ ಯುವರ್ ಓರಲ್ ಹೆಲ್ತ್.
0: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಬಾಯಿ ಸ್ವಚ್ಛತಾ ದಿನ ನ್ಯಾಷನಲ್ ಓರಲ್ ಹೈಜೀನ್ ಡೇ ಕುರಿತು ವಿವರವಾದ ಮಾಹಿತಿ ಕೊಟ್ಟರು. ಕಾರ್ಯಕ್ರಮದ ಅತಿಥಿ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿಯ ಲೆಕ್ಚರರ್ ಡಿಪಾರ್ಟ್ಮೆಂಟ್ ಆಫ್ ಪೀರಿಯೋಡಾಂಟಿಕ್ಸ್ ಡಾಕ್ಟರ್ ನಜೀಮಾ ನದೀಮ್ ಖಾನ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: KLE Cancer Hospital, Belagavi.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE Cancer Hospital, KLE's Dr. Prabhakar Kore Hospital and MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE Cancer Hospital ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE Cancer Hospital ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777